0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: 1906 ಆಗಸ್ಟ್ 22 ಸೌತ್ ಆಫ್ರಿಕನ್ ಗವರ್ಮೆಂಟ್ ಒಂದು ಏಷಿಯಾಟಿಕ್ ರಿಜಿಸ್ಟ್ರೇಷನ್ ಆಕ್ಟ್ ಅನ್ನೋದನ್ನು ತಂತು. ಅಂದ್ರೆ ಭಾರತೀಯ ಮೂಲದವರು ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ಸ್ಪೆಷಲ್ ಐಡೆಂಟಿಫಿಕೇಶನ್ ಆಗಬೇಕು, ಅವ್ರ 10 ಬೆರಳುಗಳ ಮುದ್ರೆ ಇರಬೇಕು, ಅಂಥವ್ರು ಮಾತ್ರ ಇಟ್ಕೋಬೇಕು. ಯಾರು ತಮ್ಮ ಬೆರಳು ಅಚ್ಚನ್ನು ಕೊಡೋದಿಲ್ವೋ, ಬೆರಳ ಮುದ್ರೆಗಳನ್ನು ಕೊಡೋದಿಲ್ವೋ, ಅವ್ರನ್ನ ದೇಶದಿಂದ ಹೊರಗೆ ಹಾಕ್ತೀವಿ, ಗಡೀಪಾರು ಮಾಡ್ತೀವಿ ಅಂತ ಹೇಳಿದ್ರು. ಇದು ಬರೀ ಭಾರತೀಯರಿಗೆ ಮಾತ್ರ, ಆದ್ರಿಂದ ತುಂಬಾ ಅಪಮಾನಕರಾಗಿರುವಂತಹದ್ದು, ಅದಕ್ಕೆ ವಿರೋಧಿಸಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಆಗ ಬಂದಾಗ ಈ ಪ್ಯಾಸಿವ್ ರಿಜಿಸ್ಟರ್ ಒಂದು ಹೆಸರು ಕೊಡಬೇಕಲ್ಲ, ಏನಾದ್ರೂ ಒಂದು ಮಾತು ಬಂದಾಗ ಎಲ್ಲರೂ ಒಂದು ಹೆಸರು ಕೊಟ್ಟರು. ಮಗನ್ ಲಾಲ್ ಗಾಂಧಿ ಹೇಳಿದ್ರಂತೆ ಇದನ್ನು ಸದಾಗ್ರಹ ಅಂತ ಕರಿಬಹುದು ಅಂತ. ಅದ ಕಡೆ ಗಾಂಧೀಜಿ ತಿದ್ದುಪಡಿ ಮಾಡಿ ಸತ್ಯಾಗ್ರಹ ಅಂತ ಹೆಸರು ಚೆನ್ನಾಗಿದೆ ಅಂತ ಅವಾಗ ಬಂದದ ಹೆಸರು ಸತ್ಯಾಗ್ರಹ ಅಂತ ಹೆಸರು ಇಟ್ಟರು, ಶುರು ಮಾಡಿದ್ರು. ಜನರನ್ನು ಒಗ್ಗೂಡಿಸಿದ್ರು, ಜನರು ಹೇಳಿದ್ರು ನೋಡಿ ಬೆರಳು ಹಚ್ಚಿ ಕೊಡಬೇಡಿ, ಅಪಮಾನ ಅದು, ನಾವು ಬದುಕಿದ್ದೇವೆ ದೇಶದಲ್ಲಿ ಇರಬೇಕಾದ್ರೆ ಎಲ್ಲರೂ ಕೊಡಬೇಕಲ್ವಾ, ನಾವು ಅಷ್ಟೇ ಯಾಕೆ ಕೊಡ್ಬೇಕು ಸ್ಪೆಷಲ್, ನಮ್ಗೆ ಅಪಮಾನ ಇದು ಅಂತೆಲ್ಲ ಸೇರಿಸಿದ್ರು. ಜನ ಹ್ಞೂ ಅಂದ್ರೆ ಎಲ್ಲರು, ಸಹಿ ಎಲ್ಲ ಸಂಗ್ರಹಣೆ ಆಯಿತು. ಅಲ್ಲಿ ಮಿಲಿಟರಿ ಅಧಿಕಾರಿ ಒಬ್ಬ ಸ್ಮಟ್ಸ್ ಅಂತ ಇದ್ದ, SMUTS ಸ್ಮಟ್ಸ್ ಅಂತ, ಮಿಲಿಟರಿ ಅಧಿಕಾರಿ, ಕಠೋರ ಮನುಷ್ಯ. ಅವನು ಗಾಂಧೀಜಿಯನ್ನು ಕರೆದು ಮಾತಾಡಿದ, ನೋಡಿ ಗಾಂಧಿ ಒಂದು ಕೆಲಸ ಮಾಡಿ, ನಿಮ್ಮ ಜನಕ್ಕೆಲ್ಲ ಒಪ್ಪಿಸಿ, ಯಾರು ಸ್ವಯಂ ಪ್ರೇರಿತರಾಗಿ ತಮ್ಮ ಮನಸ್ಸಿಂದ ಯಾರು ಮುದ್ರೆ ಕೊಡ್ತಾರೋ ಹಂಗೆ ಕೊಟ್ಟರೆ ಎಲ್ಲರೂ ನಾನು ಆ್ಯಕ್ಟ್ ತಕ್ಕೊಂಡ್ಬಿಡ್ತೇನೆ ಹಿಂದೆ, ನೋಡಿ ಹೇಗಿದೆ ಅಂತ, ಈ ಆ್ಯಕ್ಟ್ ತಕ್ಕೊಂಡ್ಬಿಡ್ತೇನೆ ಸ್ವಯಂ ಪ್ರೇರಿತರಾಗಿ ಕೊಡಲಿ, ತೊಂದರೆ ಇಲ್ಲ, ಅಪಮಾನ ಮಾಡೋದಿಲ್ಲ, ನಾನು ಕೊಟ್ಟರೆ ಅದನ್ನ ಇಟ್ಕೋತೇನೆ, ಆ ಆ್ಯಕ್ಟ್ ತೆಗೆದು ಹಾಕ್ಬಿಡ್ತೇನೆ, ದಾಖಲೆ ಉಳಿಯಲ್ಲ ಅಂತ ಗಾಂಧೀಜಿ ನಂಬಿಕೊಂಡ್ರು. ನಂಬ್ಕೊಂಡೇನು ಹೇಳಿದ್ರು, ಹಾಗಾದ್ರೊಂದು ಕೆಲಸ ಮಾಡೋಣ, ನಾನು ಜನಕ್ಕೆ ಒಪ್ಪಿಸ್ತೀನಿ. ನೋಡಿ ಏನಾಗಿದೆ, ಹಿಂದಿನ ದಿವಸ ಆರ್ಗ್ಯೂ ಮಾಡಿದ್ದಾರೆ ಇವರು, ಯಾರು ಬೆರಳಚ್ಚು ಕೊಡಬಾರದು ಅಂತ, ಈಗ ಬೆರಳಚ್ಚು ಕೊಡಿ ಅಂದ್ರೆ ಯಾಕೆ ನಂಬ್ತಾರೆ ಹೇಳಿ. ಅಲ್ಲಿದ್ದಂಥವ್ರು, ಜೊತೆಗಿದ್ದಂಥವ್ರು ಮೀರ್ ಆಲಂ ಅಂತ ಪಠಾಣರು ಎಲ್ಲ, ಅವರು ಮೀರ್ ಆಲಂ ಅಂತ ಸ್ನೇಹಿತರೆಲ್ಲ ಪೈಲ್ವಾನ್ ದೊಡ್ಡ ದೊಡ್ಡವರು, ಅವ್ರು ಗಾಂಧೀಜಿ ಹೇಳಿದ್ರಂತೆ ನಿಮ್ಮನ್ನು ನೀವು ಮಾರ್ಕೊಂಡ್ಬಿಟ್ಟಿದ್ದೀರಿ ಅನ್ಸುತ್ತೆ ಸ್ಮಟ್ಸ್ಗೆ, ಸುದ್ದಿ ಬಂದಿದೆ 15,000 pounds ತಗೊಂಡಿದ್ದೀರಿ ಅಂತ ಅವ್ರ ಕಡೆಯಿಂದ, ತೋ ನಮ್ಮ ಸಿಗ್ನೇಚರ್ ಮಾಡಿಸ್ತೀರಿ ಹಾಗೆ ಹೇಗೆ ಅಂತ. ಇಲ್ಲ ಅಂತ ಇವ್ರು ಹೇಳಿದರು, ಕೇಳಲೇ ಇಲ್ಲ, ಜನ ಸೇರ್ಕೊಂಡ್ಬಿಟ್ರಂತೆ. ಅವನು ಮೀರ್ ಆಲಂ ಏನು ಮಾಡ್ತಾನೆ ಅಂದರೆ, ಇಷ್ಟು ದೊಡ್ಡದೊಂದು ಕೊರಡು ಕೈಯಲ್ಲಿ, ದೊಡ್ಡದೊಂದು ಮರದ ಕೊರಡು, ಅದನ್ನು ತೊಗೊಂಡು ಜೋರಾಗಿ ಹೊಡಿತಾನೆ ಗಾಂಧೀಜಿಗೆ. ಇವ್ರು ಸರ್ಕೊಂಡ್ರೆ ಪುಣ್ಯಕ್ಕೆ ಬೆನ್ನೆಲುಬು ಮುರಿಯೋದು ಸ್ವಲ್ಪರಲ್ಲಿ ಪಾರಾಯ್ತು ನಂದು ಅಂತ ಹೇಳ್ತಾರೆ. ಪೆಟ್ಟು ಬಿದ್ದು ನೆಲಕ್ಕೆ ಬಿದ್ದರು, ಈ ಕೆನ್ನೆ ಹರಿದೋಯ್ತು, ತುಟಿ ಹರಿದೋಯ್ತು, ಹಲ್ಲು ಬಿದ್ದೋಯ್ತು, ಕಿವಿಯಿಂದ ರಕ್ತ ಬರಕ್ಷುರಾಯ್ತು. ಆದರೂ ಬಿಡಲಿ, ಚೆನ್ನಾಗಿ ಹೊಡೆದ್ರು ಗಾಂಧೀಜಿಗೆ, ಇವರೇ ಇವ್ರನ್ನ ಅನುಯಾಯಿಗಳಾದವ್ರು ಹೊಡೆದ್ರು, ಚೆನ್ನಾಗಿ ಹೊಡೆದ್ರು. ಹೊಡೆದ್ಮೇಲೆ ಪೊಲೀಸರು ಬಂದು ಬಿಡಿಸ್ಕೊಂಡು ಹೋಗಿ ಇವ್ರನ್ನ ಹಾಸ್ಪಿಟಲಲ್ಲಿ ಹಾಕಿದ್ರು. ಮನಸ್ಸಲ್ಲಿ ನಿರ್ಧಾರ ಹೆಂಗಿರುತ್ತೆ ನೋಡಿ, ನಾನು ನನ್ನ ಮುದ್ರೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ದೇನಲ್ಲ, ಬೆರಳು ಮುದ್ರೆ ಕೊಡ್ತೀನಿ ಅಂತ ಹೇಳಿದ್ದೇನಲ್ಲ ಅಂತ ಹೇಳಿ ತಕ್ಷಣ ಫೋನ್ ಮಾಡಿ ಹೇಳಿದ್ರಂತೆ ಸ್ಮಟ್ಸ್ಗೆ, ಯಾರ್ಯಾರು ಕೊಡ್ತಾರೋ ಕೊಡ್ತಾರೆ, ನಾನು ಇಲ್ಲಿಂದಾನೇ ಕೊಡ್ತೀನಿ, ದಯವಿಟ್ಟು ದಾಖಲೆ ಕಳಿಸ್ಕೊಡ್ತೀರಾ ಅಂತ ಹೇಳಿ ಹಾಸ್ಪಿಟಲಲ್ಲಿ ಕೂತ್ಕೊಂಡೇ ಮೆದ್ರುಗಳನ್ನು ಕೊಟ್ಟರು, ಸಾಕಷ್ಟು ಜನ ಕೊಟ್ಟರು. ಆದರೆ ಜನರಲ್ ಸ್ಮಟ್ಸ್ ಏನು ಮಾಡಿದೆ ಅಂದರೆ ಮೋಸ ಮಾಡಿಬಿಟ್ಟ, ಹೆಸರು ಕೊಟ್ಟು ಕೂಡ ಆ್ಯಕ್ಟ್ ತಕ್ಕೊಳ್ಳಿಲ್ಲ, ಇವರೆಲ್ಲ ಬೆರಳಚ್ಚು ಕೊಟ್ಟರು ಕೂಡ ಅವನೇ ತಕ್ಕೊಳ್ಳಿಲ್ಲ. ಆ ಗಾಂಧೀಜಿ ಸಿಟ್ಟು ಬಂದು ಮತ್ತೆ ಚಳವಳಿ ಮಾಡೋಕೆ ಶುರು ಮಾಡಿದರು.

0: You're listening to Radio Sarang, 107.8 FM.
1: ಜನರಲ್ ಸ್ಮಟ್ಸ್ ಯಾವ ಮಿಲಿಟರಿ ಅಧಿಕಾರಿ ಇವ್ರನ್ನ ದಮನ ಮಾಡಕ್ ಬಂದಿದ್ನೋ ಅವರ ಪ್ರೀತಿಯನ್ನು ಸಂಪಾದಿಸಿದ್ಕೊಂಡು ಹೇಗೆ ಅಂತ ಅಂದ್ರೆ, ಆ ವಿರೋಧ ಇದ್ರೂ ಕೂಡ ವೈರತ್ವ ಇರಬೇಕಾಗಿಲ್ಲ ಅನ್ನೋದನ್ನ, ಯಾವುದೇ ವಿಷಯದಲ್ಲಿ ವಿರೋಧ ಇರಬಹುದು ಅದು ವೈರತ್ವ ಆಗಬಾರದು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಸ್ಮಟ್ಸ್ ರಾಜಕೀಯ ವಿರೋಧಿ ಆಗಿರಬಹುದು, ಆದ್ರೆ ಅವ್ರ ಜೊತೆ ವೈರ ಇಲ್ಲ. ಕೊನೆಗೆ ಸ್ಮಟ್ಸ್ ಗಾಂಧೀಜಿ ಒಬ್ಬ ಅಭಿಮಾನಿಯಾಗಿ ಹೋದ ಅನ್ನೋ ಮಾತು ಬರ್ತದೆ. 1914 ಇಸ್ವಿಯಲ್ಲಿ ಇನ್ನ ವಾಪಸ್ ಭಾರತಕ್ಕೆ ಬರಬೇಕು ಅನ್ನುವಂಥ ವರ್ಷ, ಹೊರಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಆಗ ಫೀನಿಕ್ಸ್ ಆಶ್ರಮದಲ್ಲಿ ಎರಡು ಆಘಾತಕರ ಘಟನೆಗಳಾದವು. ಮೊದಲನೇದಾದಾಗ ಒಂದು 20 ವರ್ಷದ ತರುಣಿಯ ಮೇಲೆ ಅಪಚಾರ ಆಯಿತು, ಅತ್ಯಾಚಾರ ಆಯಿತು. ಅದು ಗಾಂಧೀಜಿ ಗೊತ್ತಾದ ತಕ್ಷಣ ಅವ್ರನ್ನ ಕರೆಸಿ ಎಲ್ಲ ಮಾಡಿ ಆದರೆ ಪ್ರಾಯಶ್ಚಿತ್ತ ಅಂತೇಳಿ 7 ದಿವಸ ಉಪವಾಸ ಮಾಡಿದ್ರಂತೆ. 7 ದಿವಸ ಉಪವಾಸ ಮಾಡಿದ್ರು, ಮುಂದೆ ಸುಮಾರು 4.5 ತಿಂಗಳ ಕಾಲ 1 ಹೊತ್ತು ಊಟ ಮಾಡಿದ್ರಂತೆ, 2 ಹೊತ್ತು ಊಟ ಮಾಡೋದಿಲ್ಲ ಅಂತ. ಇದು ಯಾಕೆ ಅಂತ ಸಾಕಷ್ಟು ಜನ ಚರ್ಚೆ ಮಾಡ್ತಾರೆ. ಗಾಂಧೀಜಿಗೆ ನಂಬಿಕೆ ಇದ್ದದ್ದು ಮನಃಶುದ್ಧಿ ಆಗಲಿಲ್ಲ ಅಂದರೆ ಅದಾಗಬೇಕಾದ್ರೆ ದೇಹದಂಡನೆ ಬೇಕು ಅಂತ. ಈ ದೇಹದಂಡನೆ ಮಾಡಿಕೊಳ್ಳೋ ಅಭ್ಯಾಸ ಅವ್ರಿಗೆ ಮೊದಲಿಂದ ಇತ್ತು. ಅವ್ರ ಬಾಲ್ಯದಲ್ಲಿ ಒಂದು ಘಟನೆ ಬರುತ್ತೆ, ತೀರಾ ಸಣ್ಣ ಹುಡುಗಾಗಿದ್ದಾಗ. ಆಗ ಮಾವಿನ ಹಣ್ಣಿನ ಸೀಸನ್, ಗುಜರಾತಲ್ಲಿ ಬಹಳ ಒಳ್ಳೆ ಮಾವಿನ ಹಣ್ಣು ಸಿಗ್ತದೆ. ಆ ಮಾವಿನ ಹಣ್ಣಿನ ರಸ ಮಾಡಿದ್ರಂತೆ. ಮಾಡಿದಾಗ ಮೋಹನ್ ದಾಸ್ ತನ್ನ ಸ್ನೇಹಿತನು ಕರಿತೇನೆ ಊಟಕ್ಕೆ ಅಂತ ಹೇಳಿದಂತೆ. ಕರಿ ಅಂದ್ರು, ಊಟಕ್ಕೆ ಕರೆದಿದ್ದಾನೆ ಹುಡುಗನ, ಊಟಕ್ಕೆ ಬಾ ನನ್ನ ಜೊತೆಗೆ ಅಂಥೇಳಿ. ಆ ಬೆಳಿಗ್ಗೆ ಮಾವಿನ ರಸ ತೆಗೆದಾಗ ಅದ್ರ ವಾಸನೆ ಬಂದು ಹುಡುಗ ಇನ್ನು ಆಸೆ ಬಂದ್ಬಿಟ್ಟು ಗೆಳೆಯನ್ನು ಊಟಕ್ಕೆ ಕರೆದಿದ್ದೇನೆ ಅನ್ನೋದನ್ನು ಮರೆತು ಬಿಟ್ಟು ಮಾವಿನ ಹಣ್ಣಿನ ಸೀಕರಣೆ ತಿಂದು ಊಟ ಮಾಡಿಬಿಟ್ರಂತೆ. ನಂತರ ಸ್ನೇಹಿತ ಬಂದ, ಕೆಟ್ಟ ಅನಿಸ್ತು, ಛೇ ಅವನು ಊಟಕ್ಕೆ ಕರೆದಿದ್ದೆ ನಾನು, ಅವನು ಬಿಟ್ಟು ಊಟ ಮಾಡಿದ್ನಲ್ಲ ಅಂತ ಹೇಳಿ. ನೋಡಿ, ಆ ಪುಟ್ಟ ವಯಸ್ಸಿನ ಮಗುಗೆ ತಪ್ಪು ಮಾಡಿದ್ದೀನಿ ಅಂದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಅನ್ನೋಂಥದ್ದು. ಇದು ಬಹುಶಃ ತಾಯಿಯಿಂದ ಬಂದದ್ದು ಅಂತ ಹೇಳ್ಕೋತಾರೆ ಅವರು. ತಾಯಿ ಏನಾದರೂ ಆದರೂ ಉಪವಾಸ ಮಾಡ್ತಿದ್ಲು. ಉಪವಾಸ ಯಾಕೆ ಅಂದಾಗ ಮನಃಶುದ್ಧಿ ಮಾಡ್ಕೊಳ್ಳೋಕೆ ಉಪವಾಸ ಮಾಡಬೇಕು ಅಂತ ತಾಯಿ ಹೇಳ್ತಿದ್ಲಂತೆ. ಅದು ಎಷ್ಟು ಗಟ್ಟಿಯಾಗಿ ಕೂತಿತ್ತು ಅಂದರೆ, ಆ ಹುಡುಗ ಬಂದಾಗ, ಸ್ನೇಹಿತ ಬಂದ, ಅವನು ಕರೆದಿದ್ದೇನೇನ ಊಟ ಮಾಡಿಬಿಟ್ನಲ್ಲ ಬಿಟ್ಟು ಅಂತ ಹೇಳಿ ಮುಂದೆ 1 ವರ್ಷ ಅವರು ಮಾವಿನ ಹಣ್ಣು ತಿನ್ನಲಿಲ್ಲ ಅಂತ. ಅದು ಆಗ ಕಾಲಕ್ಕಿದ್ದು. ಈಗ ಹೀಗಾದಾಗ ಒಂದು 7 ದಿವಸ ಉಪವಾಸ ಮಾಡೋದಷ್ಟೇ ಅಲ್ಲದೇ 4.5 ತಿಂಗಳ ಕಾಲ 9 ಊಟ ಮಾಡಿದ್ರಂತೆ. ಮುಂದೆ ಸ್ವಲ್ಪ ದಿವಸದ ನಂತರ ಇಂಥದ್ದು ಘಟನೆ ಇನ್ನೊಂದಾಯಿತು. ಆ ಘಟನೆಯಲ್ಲಿ ಇವ್ರ ಮಗನೂ ಕೂಡ ಇದ್ದಾನೆ ಅಂತಾಯ್ತು. ಆಗ ಗಾಂಧೀಜಿ ಏನ್ ಮಾಡಿದ್ರು ಅಂದ್ರೆ, 14 ದಿವಸ ಉಪವಾಸ. ಮೊದಲನೇ ಸಲ ಮಾಡಿದ 7 ದಿವಸ ಉಪವಾಸ, 2ನೇ ಸಲ ಮಾಡಿದ 14 ದಿವಸ ಉಪವಾಸ ಮಾಡ್ಕೊಂಡ್ರಂತೆ ಅಂತ ಹೇಳ್ತಾರೆ. ಯಾಕೆ ಹಿಂಗೆ 14 ದಿವಸ ಮಾಡ್ಕೊಂಡ್ರು ಅಂತ ಹೇಳ್ತಾರಂತೆ, ನನ್ನ ಮಗ ಇದ್ದಾನೆ ಅಂತ ಆರೋಪ ಬಂದಿರೋದ್ರಿಂದ ನನ್ನ ಮೇಲಿರುವಂತಹ ಒತ್ತಡ ಹೆಚ್ಚು,

0: रेडियो सारंग 107.8 FM।
1: ಅಂದ್ರೆ ಒಬ್ಬ ನಾಯಕನಿಗಿರ್ಬೇಕಾದಂತಹ ಗುಣ ಏನು ಅಂದ್ರೆ, ನಮ್ಮ ಪರಿವಾರದಲ್ಲಿದ್ದಂಥವ್ರು ನನ್ನ ಗುಂಪಿನಲ್ಲಿದ್ದಂಥವ್ರು ಏನಾರು ತಪ್ಪು ಮಾಡಿದ್ರೆ ನಾಯಕ ಅದಕ್ಕೆ ಜವಾಬ್ದಾರಿ ಆಗ್ತಾನೆ ಅನ್ನುವಂಥ ಒಂದು ಭಾವನೆ ಅವರಿಗೆ. ನಾಯಕ ತನ್ನನ್ನು ತಿದ್ಕೋಬೇಕು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ಯಾವುದೇ ತಪ್ಪ ಆದ ತಕ್ಷಣ ಯಾರು ಮಾಡಿದ್ ನೋಡಿ ಅದನ್ನ, ಯಾರು ಅಂತ ಹುಡ್ಕೋಕ್ ಶುರು ಮಾಡೋದು. ಯಾರೋ ಒಬ್ಬರ ಮೇಲೆ ಗೂಬೆ ಕೂಡಿಸ್ಬಿಟ್ಟು ಅವ್ರ ಪನಿಷ್ಮೆಂಟ್ ಆಯ್ತು ಅಂದ್ರೆ ಮುಗೀತು, ಕಂಡುಹಿಡಿದ್ನಲ್ಲ ಕೆಲಸ ಅದನ್ನ, ನಾಯಕನಾಗಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಕಂಡುಹಿಡಿದೆ ಅಂತ ಅಷ್ಟ ಆಗ್ತದೆ. ಆದ್ರೆ ನಾಯಕತ್ವದಲ್ಲಿ ಖೋತಾ ಇದೆ ಅಂತ ಅನಿಸೋದಿಲ್ಲ. ಆದ್ರೆ ಗಾಂಧೀಜಿಗೆ ಅನಿಸಿದ್ದು, ನಾನು ನಾಯಕನಾಗಿ ನನ್ನಿದ್ದಾಗ ಪನಿಷ್ಮೆಂಟ್ ನನಗಾಗಬೇಕು ಅಂತ ತಗೊಳ್ಳುವಂತಹದ್ದು. 14 ದಿವಸ ಪನಿಷ್ಮೆಂಟ್ ತಗೊಂಡ್ರಂತೆ, ಉಪವಾಸ ಮಾಡಿದ್ರು ಅಂತ ಹೇಳ್ತಾರೆ. ಇದೆಲ್ಲ ಆದ್ಮೇಲೆ 21 ವರ್ಷ ಮುಗಿಸಿ ಗಾಂಧಿ ಭಾರತಕ್ಕೆ ಬರುವಾಗ ತುಂಬಾ ವಿಜಯಿ ಆಗಿದ್ರು ಅವರು ಅಂತ, ತುಂಬಾ ಪ್ರಖ್ಯಾತರಾಗಿದ್ರು, ತುಂಬಾ ಹೆಸರಾಗಿತ್ತು. ಇವರ ವಿಜಯಕ್ಕೆ 3 ಕಾರಣಗಳು ಅಂತ ಹೇಳ್ತಾರೆ. ಈ ಪಾಲಿಟಿಕಲ್ ಅನಾಲಿಸ್ಟ್ ಅಂತ ಇರ್ತಾರೆ, ರಾಜಕೀಯ ಚಿಂತಕರಿದ್ದಾರಲ್ಲ, ಅವ್ರು ಹೇಳೋ ಪ್ರಕಾರ 3 ಕಾರಣಗಳಿಂದಾಗಿ ಗಾಂಧೀಜಿ ಬಹಳ ಯಶಸ್ವಿ ಆದರು ಸೌತ್ ಆಫ್ರಿಕಾದಲ್ಲಿ ಅಂತ. ಮೊದಲೇದ್ ಯಾರು ಅಂದ್ರೆ ಗಾಂಧಿ ಹಿಮ್ಸೆಲ್ಫ್, ಗಾಂಧಿನೇ ಅಂತ. ಅದಕ್ಕೆ ಆಕ್ಸ್ಫರ್ಡ್ ನ ಗಿಬರ್ಟ್ ಮರೆ ಅನ್ನುವಂಥ ದೊಡ್ಡ ವಿಶ್ಲೇಷಕ ಬರೀತಾನೆ, ಒಂದು ಜರ್ನಲ್ ಅಲ್ಲಿ ಬರೀತಾನೆ, ಹಿಬರ್ಟ್ ಜರ್ನಲ್ ಅಂತ. ಹಿಬರ್ಟ್ ಜರ್ನಲ್ ಮಾತು ಬರೀತಾನೆ ಗಾಂಧೀಜಿ ಬಗ್ಗೆ, ಅವ್ರು ಯಾಕೆ ಸಕ್ಸಸ್ಫುಲ್ ಆದ್ರು, ಎಸ್ಎಸ್ ಆದ್ರು ಅಂತ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವನು ಹೇಳ್ತಾನೆ, ಬಿ ಕೇರ್ಫುಲ್ ಇನ್ ಡೀಲಿಂಗ್ ವಿತ್ ದಿಸ್ ಮ್ಯಾನ್, ಬಿ ಕೇರ್ಫುಲ್ ಇನ್ ಡೀಲಿಂಗ್ ವಿತ್ ದಿಸ್ ಮ್ಯಾನ್ ಹೂ ಕೇರ್ಸ್ ನಥಿಂಗ್ ಫಾರ್ ಸೆನ್ಶುಯಲ್ ಪ್ಲೆಜರ್ಸ್, ನಥಿಂಗ್ ಫಾರ್ ಕಂಫರ್ಟ್ ಆರ್ ಪ್ರೇಸ್ ಆರ್ ಪ್ರಮೋಷನ್, ಬಟ್ ಈಸ್ ಸಿಂಪ್ಲಿ ಡಿಟರ್ಮಿನ್ ಟು ಡೂ ವಾಟ್ ಈ ಬಿಲೀವ್ಸ್ ಟು ಬಿ ರೈಟ್. He is a dangerous and uncomfortable enemy. because he is body which you can always conquer, but gives you so little purchase over his soul. ಎಷ್ಟು ಒಳ್ಳೆ ಮಾತು ಸಮರೈಸ್ ಮಾಡಿದ್ದು ಅಂದ್ರೆ, ಹೇಳ್ತಾನೆ ಅವನು, ಇಂಥ ಮನುಷ್ಯನ ಜೊತೆ ಬಹಳ ಹುಷಾರಾಗಿರ್ಬೇಕು. ಯಾಕಂದ್ರೆ ಈ ಮನುಷ್ಯ, ಅವನಿಗೆ ದೈಹಿಕ ಆಕಾಂಕ್ಷೆಗಳಿಲ್ಲ, ದೈಹಿಕ ಅಪೇಕ್ಷೆಗಳಿಲ್ಲ ಅವನಿಗೆ. ಅವನಿಗೆ ಏನು ಸಂತೋಷ ಬೇಕಾಗಿಲ್ಲ, ವಿರಾಮ ಬೇಕಾಗಿಲ್ಲ, ಆರಾಮಾಗಿರೋದು ಬೇಕಾಗಿಲ್ಲ ಅವನಿಗೆ, ಹೊಗಳಿಕೆ ಬೇಕಾಗಿಲ್ಲ, ಪ್ರಮೋಷನ್ ಬೇಕಾಗಿಲ್ಲ ಅವನಿಗೆ. ತನ್ನ ತಲೆಗೆ ಯಾವುದು ಸರಿ ಅಂತ ಅನ್ಸುತ್ತೋ ಅದನ್ನು ಮಾಡಿಯೇ ತೀರ್ತಾನೆ ಅಂತ ಮನುಷ್ಯ. ಇವನು ಯಾಕೆ ಡೇಂಜರಸ್ ಅಂತಂದ್ರೆ, ಅನ್ಕಂಫರ್ಟಬಲ್ ಎನಿಮಿ, ನಿಮಗೆ ಅತ್ಯಂತ ಅಪಾಯಕಾರಿಯಾದಂಥ ಮತ್ತು ನಿಮಗೆ ಮುಜುಗರ ಮಾಡುವಂಥ ವೈರಿ ಯಾಕೆ ಇವನು ಅಂತಂದ್ರೆ, ಅವನು ದೇಹಕ್ಕೆ ಶಿಕ್ಷೆ ಕೊಡ್ಬೋದು, ನೀವು ಬೇಕಾದ್ರೆ ದೇಹವನ್ನು ಕೊಂಡ್ಕೋಬಹುದು, ಜೈಲಲ್ಲಿ ಹಾಕ್ಬಹುದು, ಪನಿಷ್ಮೆಂಟ್ ಕೊಡ್ಬಹುದು, ಎಲ್ಲ ಮಾಡಬಹುದು ಅವನಿಗೆ. ಆದ್ರೆ ಅವನ ಆತ್ಮದ ಮೇಲೆ ನೀವೇನು ವಿಜಯ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಕರೆ ಏನೋ ಕಳ್ಕೊಳ್ಳೋಕ್ತಾ ಇರಲಿಲ್ಲ ಅವನು, ಆತ್ಮಪ್ರಜ್ಞೆ ಎಷ್ಟು ಗಟ್ಟಿಯಾಗಿದೆ ಅಂತ. ಅದಕ್ಕೆ ಹೇಳ್ತಾರೆ ಗಾಂಧಿ ಸಕ್ಸಸ್ಫುಲ್ ಆದದ್ದು ಇದಕ್ಕೆ ಅಂತ ಹೇಳಿ ಆ ಗಿಬರ್ಟ್ ಮರೆ ಬರೀತಾನೆ. ಎರಡನೇದು, ಅವ್ರ ಜೊತೆಗಿದ್ದಂಥ ಸತ್ಯಾಗ್ರಹಿಗಳಿದ್ದರಲ್ಲ, ತೂ ನಂಬಿಕೊಂಡವ್ರಿ ಇವ್ರನ್ನ, ಗಾಂಧೀಜಿ ಏನು ಹೇಳಿದ್ರು ಮಾಡ್ತೇವೆ ಅಂತ. ಒಂದು ವರ್ಷ ಆದ್ಮೇಲೆ ಬರ್ತೀನಿ ಅಂತಂದಾಗ, ವಾಪಸ್ ಬರ್ತೀನಿ ಅಂದಾಗ, ಆಗೊಂದು ರೂಲ್ ಬಂದಿತ್ತು, ಹಿಂಗ ಭಾರತೀಯರಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಗಾಂಧೀಜಿ ಹೇಳಿದ್ರಂತೆ, ಇದ್ಬಿಡಿ ಹಾಗಾದ್ರೆ, ಎಲ್ಲರೂ ಇದ್ಬಿಡಿ ಇಲ್ಲಿ, ಯಾಕೆ ಹೋಗ್ತೀರಿ ವಾಪಸ್ಸು, ಇದ್ಬಿಡಿ ಅಂತ ಗಾಂಧೀಜಿ ಕೇಳಿದ್ರಂತೆ. ಗಾಂಧೀಜಿ ಇರ್ತೀನಿ ನಾನು ಅಂತಂದ್ರೆ ಸ್ವಲ್ಪ ದಿವಸ ಇರಬಹುದು ಅಂತ, ಎಲ್ಲರೂ ಒತ್ತಾಯ ಮಾಡಿದ್ರಂತೆ, ಇದ್ಬಿಡಿ ನೀವು, ಯಾಕೆ ಹೋಗ್ತೀರಿ, ನಿಮ್ ಕಾಳಜಿ ನಾವು ನೋಡ್ಕೋತೀವಿ. ಆಗ ದಾದಾ ಅಬ್ದುಲ್ ಹೇಳ್ತಾನೆ, ಸುಲಭ ಅಲ್ಲಪ್ಪ, ಅವ್ರ ಸಂಬಳ ಸಾರಿಗೆ ಕೊಡ್ಬೇಕಲ್ಲ, ಅದನ್ನ ಯಾರು ನೋಡ್ಕೋತೀರಿ ಅಂದಾಗ ಗಾಂಧೀಜಿ ತುಂಬಾ ಬೇಜಾರಾಗ್ಬಿಡುತ್ತೆ. ಹೇಳ್ತಾರೆ, ನಾನು ಇಲ್ಲಿವರೆಗೂ ಸಂಬಳಕ್ಕೋಸ್ಕರ ಬಂದವನು ಒಂದು ವರ್ಷ ಕಾಂಟ್ರಾಕ್ಟ್ ಮೇಲೆ, ಇನ್ ಮುಂದೆ ನನ್ನ ಸಂಬಳ ಚಿಂತೆ ಮಾಡಬೇಡಿ, ಸಮಾಜ ಕಾರ್ಯಕ್ಕೆ ಸಂಬಳ ಕೇಳಬಾರ್ದು ನಾನು, ಇನ್ ನಾನು ಹಾಗೆ ಇರ್ತೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಸತ್ಯಾಗ್ರಹಿಗಳು ಜೋರಾಗಿದ್ರು ಅಂತ ಹೇಳ್ತಾರೆ, ನೀವೇನು ಚಿಂತೆ ಮಾಡಬೇಡಿ, ನೀವು ಕರ್ನಾಟಕ ಬರೋದಕ್ಕೆ ನಾವಿದ್ದೇವೆ, ಎಷ್ಟು ಜನ ಬೇಕು ಅಂತ ಹೇಳಿ 8 ಜನ ಕರ್ಕೊಂಡು ಬರ್ತೇವೆ, ನೀವು ಏನು ಮಾಡು ಅಂತೀರಿ ಅದನ್ನು ಮಾಡ್ತೇವೆ. ಇಷ್ಟು ಏನು ಹೇಳಿದ್ದನ್ನು ಮಾಡುವಂತ ಸತ್ಯಾಗ್ರಹಿ ಸ್ನೇಹಿತರಿದ್ರೆ ನಾಯಕರಿಗೆ ಅಂತ ಬಲ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಅಂಥ ವಿಲಿಂಗ್ ವಾಲಂಟಿಯರ್ಸ್ ಇದ್ರು ಅಂತ, ನಾಳೆ ಇಷ್ಟು ಜನ ಬರಬೇಕು ಅಂತಂದ್ರೆ ಬಂದ್ಬಿಡೋರು, ಅಷ್ಟು ನಂಬಿಕೆ ಇವ್ರ ಮೇಲೆ ಇತ್ತು. ಆದ್ರೆ ಸತ್ಯಾಗ್ರಹಿಗಳಿಂದ ಅವ್ರ ಯಶಸ್ಸಾಗೋದಕ್ಕೆ ಕಾರಣ ಆಯಿತು ಅಂತ.

ಮೂರನೇದು ಬಹಳ ತಮಾಷೆ ಇದೆ ಯಾರು ಅಂತ ಹೇಳ್ತಾರೆ, ಮೂರನೇದು ಅವನು ಜನರಲ್ ಸ್ಮಟ್ಸ್ ಅಂತ. ಇವ್ರು ವಿಜಯ ಆಗೋದಕ್ಕೆ ಕಾರಣ ಅವನು ಅಂತ. ಯಾಕಂದ್ರೆ ಬೆಸ್ಟ್ ಚೆನ್ನಾಗಿ ಬರೀತಾನೆ ಅದನ್ನ, ಸ್ಮಟ್ಸ್ ಹೆಲ್ಪ್ಡ್ ಟು ಮೇಕ್ ಗಾಂಧಿ ಬೈ ನಾಟ್ ಡಿಸ್ಟ್ರಾಯಿಂಗ್ ಹಿಮ್. ಗಾಂಧಿ ಇನ್ಕ್ರೀಸ್ಡ್ ದ ಸ್ಟೇಚರ್ ಆಫ್ ಸ್ಮಟ್ಸ್. ಒಬ್ಬರೊಬ್ಬರಿಗೆ ಹೇಗೆ ಪೂರಕವಾಗಿದ್ರು ಅಂತ, ಪ್ರಜಾಪ್ರಭುತ್ವ ಇಲ್ಲದಂತಹ ದೇಶದಲ್ಲಿ ಒಬ್ಬ ಮಿಲಿಟರಿ ಅಧಿಕಾರಿ ಏನು ಮಾಡಬಹುದಾಗಿತ್ತು ಗಾಂಧೀಜಿಗೆ? ಹೊಡೆದೇ ಹಾಕ್ಬೋದು, ಕೊಂದೇ ಹಾಕ್ಬೋದಾಗಿತ್ತು, ಆದ್ರನ್ನು ಮಾಡಲಿಲ್ಲ. ಅದನ್ನು ಮಾಡದೇ ಇರೋದ್ರಿಂದ ಗಾಂಧೀಜಿಯನ್ನ ದೊಡ್ಡವನನ್ನಾಗಿ ಸ್ಮರ್ಟ್ಸ್ ಮಾಡಿದ, ಆ ಸ್ಮರ್ಟ್ಸ್ ಅನ್ನು ಮೆಚ್ಚಿಕೊಂಡು ಗಾಂಧೀಜಿ ಅವನನ್ನು ಎತ್ತರಕ್ಕೆ ಏರಿಸಿದ್ರು ಅಂತ. ಅದರಿಂದ ಸ್ಮರ್ಟ್ಸ್ ಕೂಡ ಆತ ಮಿಲಿಟರಿ ಅಧಿಕಾರಿ ಇದ್ರೂ ಕೂಡ ಇವರನ್ನು ಹಾಳು ಮಾಡಲಿಲ್ಲ, ಇವರನ್ನು ಕಾಪಾಡಿಕೊಂಡ ಅನ್ನೋ ಮಾತನ್ನು ಹೇಳಿ, ಈ ಮೂರು ಜನದಿಂದಾಗಿ ಇವರು 21 ವರ್ಷಗಳ ಅವಧಿ ಸೌತ್ ಆಫ್ರಿಕಾದಲ್ಲಿ ಯಶಸ್ವಿ ಆಯಿತು ಅಂತ. ಮುಂದೆ ಭಾರತಕ್ಕೆ ಬರಬೇಕಲ್ವ, ಭಾರತಕ್ಕೆ ಬರೋ ದಿವಸ ತೀರ್ಮಾನ ಆಯಿತು, ಹಡಗಲ್ಲಿ ಹೊರಟರು. ಇವರಿಗೆ ಅಭೂತಪೂರ್ವ ಸ್ವಾಗತ ಮಾಡಬೇಕು ಅಂತ ಹೇಳಿ ಮುಂಬೈನ ಅಪೋಲೋ ಬಂದರು ಸಜ್ಜಾಗಿತ್ತು. ಆ ದಿವಸ ಜನವರಿ 9, 1915. ಎಲ್ಲ ಹಿರಿಯರು ಸೇರ್ಕೊಂಡಿದ್ದಾರೆ, ಬಹಳ ಇವ್ರದ್ದು ಇವರ ಖ್ಯಾತಿ ಇವರಿಗಿಂತ ಮುಂದೆ ಬಂದಿತ್ತಲ್ಲ, ಭಾರತಕ್ಕೆ ಮುಟ್ಟುಬಿಟ್ಟಿದೆ ಇವರ ಖ್ಯಾತಿ. ಅದಕ್ಕೆಲ್ಲರೂ ಬಂದು ಸೇರ್ಕೊಂಡ್ರಂತೆ ಸ್ವಾಗತ ಮಾಡಬೇಕು ಅಂತ. ಹಿರಿಯರು ನಾಯಕರೆಲ್ಲ ಸೇರಿದ್ದಾರೆ, ಇವರ ಮೆರವಣಿಗೆ ಕರ್ಕೊಂಡು ಹೋಗಬೇಕು ಅಂತ ಆಸೆ ಮುಂಬೈದಲ್ಲಿ ಒಳಗಡೆ. ಆದ್ರೆ ಸರ್ಕಾರ ಪರ್ಮಿಷನ್ ಕೊಡಲಿಲ್ಲ, ಮೆರವಣಿಗೆ ಪರ್ಮಿಷನ್ ಕೊಡಲ್ಲ, ಅವ್ರು ರಿಸೀವ್ ಮಾಡ್ಕೋಬಹುದು ಅಷ್ಟೇನೆ ಅಂತ. ಅವ್ರು ಹೇಗೆ ಹೇಳಿದ್ರು ಹಡಗಿನಿಂದ ಅಂತ, ಪಿಕ್ಚರ್ಸ್ ಅಲ್ಲಿ ತುಂಬಾ ಚೆನ್ನಾಗಿರೋದಿದೆ. ಟಿಪಿಕಲ್ ಕಾಠಿವಾಡ ಡ್ರೆಸ್ ಹಾಕೊಂಡಿದ್ದಾರೆ, ತಾವು ಕಾಠಿವಾಡ ಡ್ರೆಸ್ ಕಂಡ್ರೆ ಚೆನ್ನಾಗಿರುತ್ತೆ, ಒಂಥರ ಫ್ರಾಕ್ ಇದ್ದಂಗಿರುತ್ತೆ ಮೇಲೆ, ಅದು ಇದ್ ಮೇಲೆ ಟೈಟ್ ಇರುತ್ತೆ, ಕೆಳಗೆ ನೀರಿಗೆ ನೀರಿಗೆ ನೀರಿಗೆ ಇರುತ್ತೆ. ನಾನು ಪ್ರತಿ ವರ್ಷ ಅಲ್ಲಿ ಹೋದಾಗ ನೋಡ್ತೀನಿ, ತುಂಬ ಇಷ್ಟ ನನಗೆ ಡ್ರೆಸ್ ಅದು. ಅಲ್ಲಿ ಹೋದಾಗ ಇದು ನೋಡ್ಬೇಕು ನೀವು, ದಸರಾ ಹೊತ್ತಿಗೆ ಅವ್ರು ಡಾನ್ಸ್ ಮಾಡ್ತಾರೆ, ರಾಸ್ ಅಂತ ಮಾಡ್ತಾರೆ, ದಾಂಡಿಯಾ ರಾಸ್ ಅಂತ. ಏನ್ ಚೆನ್ನಾಗಿ ಕುಣಿತಾರೆ, ಅವ್ರು ಗಿರಿ ಗಿರಿಗೆ ತಿರುಗ್ತಿರ್ಬೇಕಾದ್ರೆ ಅದು ಫ್ರಾಕಿಂಗ್ ಅಲ್ಗಡ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹುಡುಗರು ಎಸ್ಪೆಷಲಿ ಗಂಡಸರು ಡಾನ್ಸ್ ಬಹಳ ಚೆನ್ನಾಗಿರುತ್ತೆ. ಆ ಥರದ ಟೈಟ್ ಶರ್ಟ್ ಫ್ರಾಕ್ ತರ ಇರುವಂತದನ್ನ ಆ ಕಾಟೆವಾಡಿ ಒಂದು ಪೈಜಾಮ ಹಾಕೊಂಡಿದ್ದಾರೆ, ಮೇಲೆ ತಲೆ ರುಮಾಲ್ ಸುತ್ತಕೊಂಡಿದ್ದಾರೆ. ಕಸ್ತೂರ್ಬಾ ಕೂಡ ಟಿಪಿಕಲ್ ತಮ್ಮ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಇದ್ರು. ಆ ಡ್ರೆಸ್ ಅಲ್ಲಿ ಇಳಿದ್ರಂತೆ, ಆಮೇಲೆ ಅದು ಭಾರತದ ಮಿಲ್ಲಲ್ಲಿ ತಯಾರಾದಂತಹದ್ದೇ ಇರಬೇಕು. ಆಮೇಲೆ 12ನೇ ತಾರೀಕು ಬಂದು 3 ದಿವಸದ ಮೇಲೆ ಒಂದು ಸನ್ಮಾನ ಸಮಾರಂಭ ಆಯ್ತಂತ ಇವರಿಗೆ, ದೊಡ್ಡ ಸಮಾರಂಭದಲ್ಲಿ. ಅವಾಗ ಏನ್ ಮಾಡಿದ್ರು ಅಂದ್ರೆ, ಅವತ್ತು ಕೂಡ ಅದೇ ಡ್ರೆಸ್ ಹಾಕೊಂಡ್ಬಂದಿದ್ದಾರೆ ಅವರು. ಆಗ ಬ್ರಿಟನ್ ಮಹಾರಾಜರ ಹುಟ್ಟಿದ ಹಬ್ಬಿನ ನೆನಪಿಗಾಗಿ ಒಂದು ವಿಶೇಷ ಒಂದು ಅವಾರ್ಡ್ ಕೊಡ್ತಾ ಇದ್ರಂತೆ, ವಿಶೇಷವಾದ ಗೌರವ ಕೊಡ್ತಾ ಇದ್ರು, ಕೈಸರೆ ಹಿಂದ್ ಅಂತ. ಕೈಸರೆ ಹಿಂದ್ ಅಂತ ಅವಾರ್ಡ್ ಅನ್ನು ಬಂಗಾರ ಪದಕ ಕೂಡ ಗಾಂಧೀಜಿ ಕೊಟ್ಟರಂತೆ. ಇದು ಸಾಕಷ್ಟು ಕಡೆ ಚಿಂತೆ ಆಗಿದೆ ಜನಕ್ಕೆ, ಬ್ರಿಟಿಷ್ ಕಡೆಯಿಂದ ಯಾಕೆ ತಗೊಂಡ್ರು ಬಂಗಾರದ ಪದಕ, ಬ್ರಿಟಿಷ್ ಮಹಾರಾಜನ ಹುಟ್ಟಿದ ಹಬ್ಬಕ್ಕೆ ಇರುವಂತಹದ್ದು, ಇದನ್ನ ಯಾಕೆ ತಗೊಂಡ್ರು ಅಂತ. ನಾವು ಸಾಮಾನ್ಯವಾಗಿ ಚರ್ಚೆ ಮಾಡೋರು ಬುದ್ಧಿಜೀವಿಗಳು ತುಂಬಾ ತಲೆ ಕೆಡಿಸ್ಕೋತಾರೆ, ಆದ್ರೆ ಅರ್ಥ ಆಗ್ಬೇಕಾದ್ರು ಇದಾದದ್ದು 1915ರಲ್ಲಿ. 1915ರಲ್ಲಿ ಗಾಂಧೀಜಿಗೆ ಬ್ರಿಟಿಷ್ ವಿರುದ್ಧ ದ್ವೇಷ ಏನಿರಲಿಲ್ಲ, ಬ್ರಿಟಿಷರನ್ನ ದೇಶ ಬಿಟ್ಟು ಓಡಿಸ್ಬೇಕು ಅಂತ ಕಲ್ಪನೆ ಶುರು ಆಗಿರಲಿಲ್ಲ. ಆದದ್ದು ಮುಂದೆ ಅದು ಬರ್ತೇನೆ ನಾನು ಯಾವಾಗ ಆದದ್ದು ಅಂತ. ಅಲ್ಲಿ ಹಿಂದೆ ಇರುವಾಗ ಬ್ರಿಟಿಷ್ ಹತ್ರ ಸಲಿಗೆ ಇತ್ತು, ಇವರಿಗೆ ಮಾತಾಡ್ತಾ ಇದ್ರು, ಅವ್ರ ಹತ್ರ ಅವ್ರಿಗೆ ಮರ್ಯಾದೆ ಕೊಟ್ಟದನ್ನು ತಗೊಂಡ್ರು ಇವ್ರು ಕೊಟ್ಟು. ಮುಂದೆ ಅವರಿಗೆ ರಾಜಕೀಯದಲ್ಲಿ ಹೋಗ್ಬೇಕು ಅಂತ ವಿಚಾರ ಮಾಡಿದಾಗ ಅವರ ಗುರುಗಳಾದಂತಹ ಗೋಖಲೆ ಅವರು ಹೇಳಿದ್ರಂತೆ, ನೋಡು ನೀ ಭಾರತಕ್ಕೆ ಬಂದದ್ದೇನೆ ನಿಜ, ನೀವು ಆದ್ರೆ ಬಹಳ ವರ್ಷ ಹೊರಗಡೆ ಇದ್ರಿ, ಹೀಗಾಗಿ ಭಾರತೀಯರಿಗೆ ನೀವು ಹೊಸಬರೇ ಇದ್ದೀರಿ, ಭಾರತಕ್ಕೂ ಹೊಸಬರಾಗಿದ್ದೀರಿ. ಆದ್ರಿಂದ 1 ವರ್ಷ ಯಾವುದು ಮಾತಾಡಬೇಡಿ, ನೀವು ಯಾವುದು ಸ್ಟೇಟ್ಮೆಂಟ್ ಕೊಡಬೇಡಿ ಪ್ರೆಸ್ಗೆ, ದೇಶವನ್ನು ಅರ್ಥ ಮಾಡಿಕೊಳ್ಳಿ ಅಂದ್ರಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಮಾತು ಇದನ್ನ. ಯಾವ ದೇಶಕ್ಕೆ ನೀವು ಸಹಾಯ ಮಾಡ್ಬೇಕಂತಿದ್ದೀರೋ, ಸೇವೆ ಮಾಡ್ಬೇಕಂತೀರೋ, ಆ ದೇಶದ ಅರ್ಥನೇ ಆಗದೆ ಹೋದ್ರೆ ಏನ್ ಸೇವೆ ಮಾಡ್ತೀರಿ ಅಂತ ಗೋಖಲೆ ಎಷ್ಟು ಒಳ್ಳೆ ಅಭಿಪ್ರಾಯ ಕೊಡ್ತಾರೆ, ಹೋಗಿ ದೇಶ ನೋಡು ಮೊದಲು ನೀನು ಅಂತ. ಅದಕ್ಕೆ ಗಾಂಧೀಜಿ ತೀರ್ಮಾನ ಮಾಡಿದ್ರು, 1 ವರ್ಷ ನಾನು ಯಾವುದಕ್ಕೂ ಮಾಡೋದಿಲ್ಲ, ದೇಶ ಅಡ್ಡಾಡ್ತೇನೆ ಅಂತ ಶುರು ಮಾಡಿದ್ರು. ಅದಕ್ಕೆ 1 ಇಯರ್ ಆಫ್ ಪ್ರೊಬೇಷನ್ ಅಂತ, ಅಂದ್ರೆ ಮುಂದೆ ನೌಕರಿ ಸೇರೋದಕ್ಕಿಂತ ಮೊದಲು ಪ್ರೊಬೇಷನ್ ಅಂತ ಕೊಡ್ತಾರಲ್ಲ, ಹಾಗೆ ತಾತ್ಕಾಲಿಕವಾಗಿರ್ಬೇಕು, ಹಾಗೆ ಪ್ರೊಬೇಷನ್ ಮೇಲೆ ಗಾಂಧಿ ಇದ್ರು ಅಂತ.

0: रेडियो सारंग 107.8 FM।
1: ಜನರಿಗೊಂದು ವಿಶ್ವಾಸ ಬಂತು, ಗೋಖಲೆ ಅವ್ರ ಜೊತೆಗಿರೋದ್ರಿಂದ ಇವರ ಪಾಲಿಟಿಕಲ್ ಫ್ಯೂಚರ್ ಚೆನ್ನಾಗಿದೆ ಅಂತ ಅನಿಸ್ತು. ಆನಂತರ ಇವ್ರನ್ನ ಸ್ಥಿತಿಗತಿ ಅಭ್ಯಾಸ ಮಾಡೋದಕ್ಕೆ ಇನ್ನೊಂದು ಆಸೆ ಮನಸ್ಸಲ್ಲಿ ಗೋಖಲೆ ಅವರಿಗಿತ್ತು. ಅವ್ರ ಸರ್ವೆಂಟ್ಸ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಕಟ್ಟಿದ್ರು ಗೋಖಲೆ ಅವರು. ಆ ಸರ್ವೆಂಟ್ಸ್ ಆಫ್ ಇಂಡಿಯಾಗೆ ಇವ್ರು ಸೇರಿಸ್ಕೋಬೇಕು, ಗಾಂಧಿ ಸೇರ್ಬೇಕದಕ್ಕೆ ಅಂತ ಅಪೇಕ್ಷೆ ಇತ್ತಂತೆ. ಗಾಂಧೀಜಿಗೂ ಮನಸ್ಸಿತ್ತು, ಗುರುಗಳು ತಾನೇ ಗೋಖಲೆ ಅವರು ಹೇಳಿದ್ರು ಸೇರ್ಕೋತೀನಿ ಅಂದ್ರಂತೆ, ಎಲ್ಲ ಆಯ್ತು. ಇವ್ರು ಆ ಕಡೆ ಹೋದಾಗ ಅಲ್ಲಿ ನೋಡಿದ್ರು ಬಾಕಿ ಜನ ಸದಸ್ಯರಿದ್ದಾರಲ್ಲ ಬೇಕಾದಷ್ಟು ಜನ, ಅದರೊಳಗೆ ಎರಡು ಎಳೆ ಕಾಣಿಸ್ತು ಗಾಂಧೀಜಿಗೆ. ಕೆಲವರಿಗೆ ಇವರು ಸ್ಟೈಲ್ ಇಷ್ಟ ಆಗ್ಲಿಲ್ಲ, ಇವರೇನೋ ಸತ್ಯಾಗ್ರಹ ಹಾಗೆ ಮಾಡ್ತಾರೆ ಸರಿ ಆಗ್ಲಿಕ್ಕಿಲ್ಲ ಅಂತ ಕೆಲವರಿಗೆ. ಇನ್ನು ಕೆಲವರಿಗೆ ಈತ ಬಂದ್ಬಿಟ್ರೆ ಸಡನ್ನಾಗಿ ಏನಾಗ್ತದೋ ಅಂತ ಒಂದು ಎಳೆ ಕಾಣಿಸ್ತು. ಅದೇ ಗಾಂಧೀಜಿ ಒತ್ತಾಯ ಮಾಡಲಿಲ್ಲಂತೆ. ಆಮೇಲೆ ನೋಡೋಣ ಅಂತ ಹೇಳಿ ಮುಂದೆ ಸ್ವಲ್ಪ ದಿವಸ ಪ್ರವಾಸ ಇರಲಿ ಅಂತ ಹೇಳಿ ರಾಜಕೋಟೆಗೆ ಹೋದ್ರು, ಪೋರ್ ಬಂದ್ರಕ್ಕೆ ಹೋದ್ರು, ತಮ್ಮವ್ರನ್ನೆಲ್ಲ ಕಂಡ್ರಂತೆ. ಕಂಡ್ಬಿಟ್ಟು ಟ್ಯಾಗೋರ್ ಹೇಳಿದ್ರು ಶಾಂತಿನಿಕೇತನಕ್ಕೆ ಬನ್ನಿ ಅಂತ. ಇನ್ನೊಂದು ತಮಾಷೆ ಏನಾಗಿದೆ, ಇವರು ಶಿಷ್ಯರಿದ್ರಲ್ಲ ಸೌತ್ ಆಫ್ರಿಕಾದಿಂದ ಬರಬೇಕಾದ್ರೆ ಇವ್ರ ಜೊತೆಗಾರರಿದ್ರು, ಆ ಮಗನ್ ಲಾಲ್ ಜೊತೆಗೆ ಸಾಕಷ್ಟು ಜನ ಇದ್ರು, ಅವ್ರು ಗಾಂಧಿ ಜೊತೆಗೆ ಬರ್ತೀವಿ ಅಂತ ಹಠ ಹಿಡಿದು ಬಂದ್ರು ಕೆಲವರು. ಆ ಬಂದವ್ರನ್ನೆಲ್ಲ ಮೊದಲು ಕಳಿಸಿದ್ದಾರೆ, ಅವ್ರೆಲ್ಲ ಶಾಂತಿನಿಕೇತನದಲ್ಲಿ ಟ್ಯಾಗೋರ್ ಅವರ ಆಶ್ರಯದಲ್ಲಿ ಇದ್ರು. ಟ್ಯಾಗೋರ್ ಸಂತೋಷ ಪಟ್ಟರಂತೆ, ಹೀಗಾದ್ರೂ ನಮ್ಮ ಬಾಂಧವ್ಯ ಹತ್ರ ಆಯ್ತಲ್ಲ, ನಿಮ್ಮ ಶಿಷ್ಯರು ನಮ್ಮ ಹತ್ರ ಇದ್ದ ಚಿಂತೆ ಮಾಡಬೇಡಿ ಅಂತ ಹೇಳಿದ್ರು. ಇವರು ಗಾಂಧಿ ಅಲ್ಲಿ ಹೋದ್ರು ಶಾಂತಿನಿಕೇತನಕ್ಕೆ ಸ್ವಲ್ಪ ದಿವಸ ಟ್ಯಾಗೋರ್ ಅವ್ರ ಹತ್ರ ಇರಬೇಕು ಅಂತ. ಆದ್ರೆ ಜಾಸ್ತಿ ಇರೋಕೆ ಆಗ್ಲಿಲ್ಲ ಅಲ್ಲಿ. ಎರಡು ದಿವಸ ಇರೋದ್ರಲ್ಲಿ ಟೆಲಿಗ್ರಾಮ್ ಬಂತು, ಗೋಖಲೆ ಕಾಲುವಾದ್ರು ಅಂತ. ಗೋಖಲೆ ತೀರ್ಕೊಂಡ್ರು ಅಂತ ಸುದ್ದಿ ಬಂದ ತಕ್ಷಣ ಓಡಿ ಪುಣೆಗೆ ಬಂದ್ರು ಗಾಂಧಿ. ಗಾಂಧಿ ಬಂದು ತುಂಬ ದುಃಖ ಆಯ್ತು ಅವ್ರಿಗೆ. ಅವ್ರು ಹೇಳ್ತಾರೆ, ನಮ್ಮ ತಂದೆನ ಕಳ್ಕೊಂಡಷ್ಟು ದುಃಖ ಆಯ್ತು ನನಗೆ ಅಂತ ಗೋಖಲೆ ಅವ್ರ ಬಗ್ಗೆ. ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಅವ್ರು ತಮ್ಮ ಗುರುಗಳಂತ ಒಪ್ಕೊಂಡಿದ್ದಾರೆ, ಅವ್ರಿಗೆ ಶ್ರದ್ಧಾಂಜಲಿ ಅಂತ ಹೇಳಿ ಗಾಂಧೀಜಿ ಒಂದು ವರ್ಷ ಚಪ್ಪಲಿ ಹಾಕೊಳ್ಳಿಲ್ಲ ಅಂತ. ಒಂದು ವರ್ಷ ಚಪ್ಪಲಿ ಹಾಕೊಳ್ಳಿಲ್ಲ, ಹಾಗೆ ಅಡ್ಡಾಡಿದ್ರು. ಯಾಕಂದ್ರೆ ಗುರುಗಳಿಗೆ ನನ್ನ ಶ್ರದ್ಧಾಂಜಲಿ ಇರಲಿ ಅಂತ ಒಂದು ವರ್ಷ ಚಪ್ಪಲಿ ಹಾಕೊಳ್ಳಿಲ್ಲ. ಅವ್ರದ್ದು ಮಾತು ಹೇಳ್ತಾರೆ, ಮೂರು ಜನ ದೊಡ್ಡವರು ಅವಾಗ ರಾಜಕೀಯದಲ್ಲಿ ಇದ್ದವರು, ಫಿರೋಜ್ ಶಾ, ತಿಲಕ್ರು, ಗೋಖಲೆಯವರು. ಆ ಮೂರು ಜನದ ಬಗ್ಗೆ ಗಾಂಧಿ ಒಂದು ಸೆಂಟೆನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಸರ್ ಫಿರೋಜ್ ಶಾ ನನಗೆ ಹಿಮಾಲಯದಂತೆ ತೋರಿದರು, ಸರ್ ಫಿರೋಜ್ ಶಾ ನನಗೆ ಹಿಮಾಲಯದಂತೆ ತೋರಿದರು, ಲೋಕಮಾನ್ಯ ತಿಲಕರು ಸಮುದ್ರದಂತೆ ಆದರು, ಆದರೆ ಗೋಖಲೆಯವರು ನನಗೆ ಗಂಗಾ ನದಿ. ಹಿಮಾಲಯವನ್ನು ಏರುವುದು ಕಷ್ಟ, ಸಮುದ್ರವನ್ನು ಸೇರುವುದು ಸುಲಭವಲ್ಲ, ಆದರೆ ಗಂಗಾ ನದಿ ಜನರನ್ನು ತನ್ನ ಹೃದಯಕ್ಕೆ ಆಹ್ವಾನಿಸುತ್ತದೆ ಅಂತ. ಇದು ನಾವು ಬೇರೆ ಕಡೆ ತಿಂತು ವಿಚಾರ ಮಾಡಬಹುದು. ಫಿರೋಜ್ ಶಾ ಆಡಳಿತದಲ್ಲಿ ತುಂಬಾ ಚೆನ್ನಾಗಿದ್ದಂಥ ಮನುಷ್ಯ, ಸ್ವಲ್ಪ ದರ್ಪದ ಮನುಷ್ಯ. ಗಾಂಧೀಜಿ ಯಾವುದೇ ವ್ಯಕ್ತಿ, ಗಾಂಧೀಜಿ ಯಾಕೆ ನಾವೆಲ್ಲರೂ ಕೂಡ ಅಷ್ಟೇ ಅಲ್ವಾ, ನಮ್ಮ ಮನಸ್ಥಿತಿಗೆ ಹೊಂದುವಂಥವ್ರನ್ನ ನಾನು ಆರಿಸ್ಕೋತೀವಿ ಯಾವಾಗ್ಲೂ. ಅವರು ಸ್ವಲ್ಪ ಆಟೋಕ್ರಾಟಿಕ್ ಪವರ್ಫುಲ್ ಮನುಷ್ಯ ಫಿರೋಜ್ ಶಾ, ಆದ್ರಿಂದ ಬಹುಶಃ ಗಾಂಧಿಗೆ ಅಷ್ಟು ಇಷ್ಟ ಆಗಿರ್ಲಿಕ್ಕಿಲ್ಲ. ತಿಲಕರು ಸ್ವಲ್ಪ ಅಗ್ರೆಸಿವ್, ಬಹುಶಃ ಅದಕ್ಕೂ ಆಗಿರ್ಲಿಕ್ಕಿಲ್ಲ. ಇವರ ಮನಸ್ಥಿತಿಯನ್ನು ಹೊಂದುವಂತಹ ಗೋಖಲೆ ಅವರಿದ್ದರಲ್ಲ, ಅದು ಬಹುಶಃ ಇಷ್ಟ ಆಗಿರ್ಬೇಕು. ಅದಕ್ಕೆ ಹೇಳ್ತಾರೆ, ಗಂಗಾ ನದಿ ಇದ್ದ ಹಾಗೆ ಎಲ್ಲ ಹೃದಯಕ್ಕೆ ಆಹ್ವಾನಿಸ್ತದೆ ಅಂತ ಹೇಳಿ. ಇವತ್ತಿನ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಮಾಧ್ಯಮ ಸುದ್ದಿಯ ಹೊತ್ತು ಸ್ಟುಡಿಯೋದಲ್ಲಿ ನಾನು ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಕೆಲವೊಂದು ಮುಖ್ಯಾಂಶಗಳು. ಎಸ್ಐಆರ್ ವಿವಾದ ತೀವ್ರಗೊಳ್ಳುತ್ತಿದ್ದಂತೆ ಮಹತ್ವದ ನಿರ್ಧಾರ. ಧರಣಿ ನಡೆಸಿದ ಸಿಎಂ ವಿರುದ್ಧ ಕೇಸು ದಾಖಲಿಸಿ. ದಸರಾಕ್ಕೂ ಮೊದಲೇ 45 ಲಕ್ಷ ರೈತರ ಖಾತೆಗೆ 2,500 ರೂಪಾಯಿ ಜಮೆ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಬೇಟೆ, 6 ಬಂಗಾರ ಗೆದ್ದು 5ನೇ ಸ್ಥಾನಕ್ಕೇರಿದ ಭಾರತ. ಭಾರತ ವೆಸ್ಟ್ ಇಂಡೀಸ್ ಅಂತಿಮ ಏಕದಿನ ಇಂದು. ಭಾರತ ಪಾಕಿಸ್ತಾನ ನಡುವಿನ ಬಂಗಾರದ ಸ್ಪರ್ಧೆ ಇಂದು. ಬನ್ನಿ ಈಗ ಸುದ್ದಿಗಳ ವಿವರ. ಎಸ್ಐಆರ್ ವಿವಾದ ತೀವ್ರಗೊಳ್ಳುತ್ತಿದ್ದಂತೆ ಮಹತ್ವದ ನಿರ್ಧಾರ. ಈಗ ಹೆಸರು ಸೇರಿಸಲು ಚುನಾವಣಾ ಆಯೋಗ ಅಭಿಯಾನ. 20 ರಾಜ್ಯಗಳಲ್ಲಿ ಕೈಬಿಡಲಾದ 13 ಕೋಟಿ ಜನರ ಹೆಸರು ಮರು ಸೇರ್ಪಡೆಗೆ ಅವಕಾಶ. ಫಾರಂ 6 ಮೂಲಕ ಸೇರ್ಪಡೆ. 1 ತಿಂಗಳಲ್ಲಿ ಇಡೀ ಪ್ರಕ್ರಿಯೆ ಪೂರ್ಣ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳು ತೀವ್ರಗೊಂಡಿರುವ ಬೆನ್ನಲ್ಲೇ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ವೇಳೆ ಮತಪಟ್ಟಿಯಿಂದ ಹೊರಗುಳಿದವರನ್ನು ಮತ್ತೆ ಪಟ್ಟಿಗೆ ಸೇರಿಸುವ ವಿಶೇಷ ಅಭಿಯಾನವನ್ನು ಚುನಾವಣಾ ಆಯೋಗ ಆರಂಭಿಸಿದೆ. ಎಸ್ಐಆರ್ ಪ್ರಕ್ರಿಯೆಯಡಿ 20 ರಾಜ್ಯಗಳಲ್ಲಿ 13 ಕೋಟಿ ಮತದಾರರ ಹೆಸರನ್ನು ಈಗಾಗಲೇ ಕೈಬಿಡಲಾಗಿದ್ದು ಅವರಿಗೆ ಈಗ ಮತ್ತೆ ಮತಪಟ್ಟಿಗೆ ಸೇರ್ಪಡೆಯಾಗುವ ಅವಕಾಶವನ್ನು ಕಲ್ಪಿಸಲು ಆಯೋಗ ನಿರ್ಧರಿಸಿದೆ ಎಂದು ಸುದ್ದಿ ಹೇಳಿದೆ. ಧರಣಿ ನಡೆಸಿದ ಸಿಎಂ ವಿರುದ್ಧ ಕೇಸು ದಾಖಲಿಸಿ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕಚೇರಿ ಮುಂದೆ ಪ್ರತಿಭಟನೆ ಎಂದಿದೆ ಇನ್ನೊಂದು ಸುದ್ದಿ. ತಾನು ಪ್ರತಿಭಟನೆ ಮಾಡಿಲ್ಲ, ಕುಳಿತದಷ್ಟೇ, ತಾವು ತಪ್ಪು ಮಾಡಿದರೆ ಕೇಸ್ ದಾಖಲಿಸಲಿ ಎಂದು ಸಿಎಂ ಪ್ರತ್ಯುತ್ತರ. ಏಷ್ಯನ್ ಗೇಮ್ಸ್ ಪದಕ ಬೇಟೆ, ನಿನ್ನೆ 6 ಬಂಗಾರ ಗೆದ್ದು 5ನೇ ಸ್ಥಾನಕ್ಕೇರಿದ ಭಾರತ. ವನಿತಾ ಹಾಕಿಯಲ್ಲಿ 44 ವರ್ಷಗಳ ಬಳಿಕ ಚಿನ್ನ. ಬಾಕ್ಸಿಂಗ್ನಲ್ಲಿ ಆಟ್ರಿಕ್, ಬಿಲ್ಗಾರಿಕೆ ಕುಸ್ತಿಯಲ್ಲೂ ಬಂಗಾರ. 6 ಚಿನ್ನ ಸಹಿತ ಒಂದೇ ದಿನ ಬುಟ್ಟಿಗೆ 11 ಪದಕಗಳು. ಏಷ್ಯನ್ ಗೇಮ್ಸ್ ಹಾಕಿ ಫೈನಲ್ನಲ್ಲಿ ಶುಕ್ರವಾರ ಚೀನಾವನ್ನು 1-0 ಗೋಲ್ನಿಂದ ಮಣಿಸಿ ಚಿನ್ನಕ್ಕೆ ಮುತ್ತಿಟ್ಟ ಭಾರತ ವನಿತೆಯರು. 1982 ಮೊದಲ ಬಾರಿ ಈ ಒಂದು ಚಿನ್ನವನ್ನು ಗೆದ್ದಿದ್ದ ಬಳಿಕ ಈ ವಿಭಾಗದಲ್ಲಿ ಭಾರತಕ್ಕೆಂದು ಮೊದಲ ಬಂಗಾರ. ಈ ಮೂಲಕ ಒಲಿಂಪಿಕ್ಸ್ಗೆ ನೇರ ಅರ್ಹತೆ. ಲವ್ಲಿನಾ ಬೋಗುಹೈನ್, ಪರ್ವಿನ್ ಹೂಡಾ, ಅಂಕುಶ್ ಫಂಗಲ್ ಇವರು ಕೂಡ ಬಾಕ್ಸಿಂಗ್ನಲ್ಲಿ ಚಿನ್ನ ಗಳಿಸಿದ್ದಾರೆ. 10 ಬಾರಿ ಒಲಿಂಪಿಕ್ ಚಾಂಪಿಯನ್ ದಕ್ಷಿಣ ಕೊರಿಯಾವನ್ನು ಮಣಿಸಿ ರಿಕವ್ ವಿಭಾಗದಲ್ಲಿ ಚಿನ್ನ ಗೆದ್ದ ವನಿತೆಯರು. ಏಷ್ಯಾಡ್ ಇತಿಹಾಸದಲ್ಲಿ ಈ ವಿಭಾಗದಲ್ಲಿ ಭಾರತಕ್ಕಿದ್ದು ಮೊದಲ ಚಿನ್ನ. ಕ್ರಿಕೆಟ್ ಮತ್ತು ಹಾಕಿಯಲ್ಲಿ ಇಂದು ಚಿನ್ನದ ಗುರಿ. ಅದೇ ರೀತಿ ಒಟ್ಟು 76 ಪದಕ ಭಾರತ ಈಗ ನಂಬರ್ 5. 2-3 ದಿನಗಳ ಹಿಂದೆ 10-12 ಸ್ಥಾನದಲ್ಲಿದ್ದ ಭಾರತ ಈಗ 16 ಚಿನ್ನ, 25 ಬೆಳ್ಳಿ, 35 ಕಂಚಿನೊಂದಿಗೆ 5ನೇ ಸ್ಥಾನಕ್ಕೇರಿದೆ. ಚೀನಾ, ಜಪಾನ್, ದಕ್ಷಿಣ ಕೊರಿಯಾ ಆಗ್ರಹದಲ್ಲಿದೆ. ಪದಕಗಳ ಬೇಟೆಗೆ ಇಂದೇ ಕೊನೆಯ ದಿನ ಎಂದಿದೆ ಇನ್ನೊಂದು ಸುದ್ದಿ. ದಸರಾಕ್ಕೂ ಮೊದಲು 45 ಲಕ್ಷ ರೈತರ ಖಾತೆಗೆ 2,500 ರೂಪಾಯಿ ಜಮೆ. ಬರದಿಂದ ಕಂಗಾಲಾಗಿರುವ ರೈತರಿಗೆ ಸರ್ಕಾರದಿಂದ ಸಾಂತ್ವನ ಧನ. ರಾಜ್ಯ ಸರ್ಕಾರದ ಸಂಚಿತ ನಿಧಿಯಿಂದಲೇ ಹಣ ಬಿಡುಗಡೆಗೆ ನಿರ್ಧಾರ ಎಂದಿದೆ ಇನ್ನೊಂದು ಸುದ್ದಿ. ಈ ನಡುವೆ MBA, MCA, ME, MTech, MR ಕೋರ್ಸ್ಗಳ ಮೊದಲ ಸುತ್ತಿನಲ್ಲಿ ಸೀಟು ಹಂಚಿಕೆ ಆಗಿರುವ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸಲು 7 October ಅವಕಾಶ ವಿಸ್ತರಿಸಲಾಗಿದೆ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಶುಲ್ಕ ಪಾವತಿಸಿ ಸೀಟು ಖಾತರಿ ಚೀಟಿ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು 8 October ಅವಕಾಶ ನೀಡಲಾಗಿದೆ ಎಂದು ತಿಳಿಸಲಾಗಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ ಗುಡುಗು ಸಹಿತ ಗಾಳಿ ಮಳೆ. ಪುತ್ತೂರು, ಬಂಟ್ವಾಳ, ಬೆಳ್ತಂಗಡಿ, ಸುಳ್ಯ ಸಹಿತ ವಿವಿಧೆಡೆ ಉತ್ತಮ ಮಳೆ ಬಂದಿದೆ. ಮಳೆಗಾಲವಾದರೂ ಕಳೆದ ಕೆಲವು ಸಮಯಗಳಿಂದ ಮಳೆ ಇಲ್ಲದೆ ಬಿಸಿಲಿಗೆ ಬೆಸತ್ತಿದ್ದ ಜನತೆಗೆ ಮಳೆ ತಂಪೆರೆದಿದ್ದು ಶುಕ್ರವಾರ ಪುತ್ತೂರು, ಬಂಟ್ವಾಳ, ಬೆಳ್ತಂಗಡಿ, ಸುಳ್ಯ ಸಹಿತ ವಿವಿಧೆಡೆ ಗುಡುಗು ಸಹಿತ ಮಳೆ ಬಂದಿದೆ. ಪುತ್ತೂರಿನಲ್ಲಿ 1 October ಸಂಜೆ

ಸಾವಿರಕ್ಕೆ ಅನುಗುಣವಾಗಿ 130 ರಿಂದ 150 ರೂಪಾಯಿವರೆಗೆ ಮಾರಾಟವಾಗ್ತಾ ಇದೆ. ದೇಸಿ ಸೇಬಿನ ಪೂರೈಕೆ ಹೆಚ್ಚಿದ ಪರಿಣಾಮ ವಿದೇಶಿ ಸೇಬಿನ ದರ ಕೂಡ 180 ರಿಂದ 210 ರೂಪಾಯಿಗೆ ಇಳಿಕೆಯಾಗಿದೆ ಎಂದು ವರದಿ ಹೇಳಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಮತ್ತೆ ಏರಿಕೆ ಸಾಧ್ಯತೆ ಇದೆ. ತೆಂಗಿನಕಾಯಿ ದರಲ್ಲೂ ಕೂಡ ಪ್ರತಿ ಕೆಜಿ 57ರಿಂದ 60 ರೂಪಾಯಿ ಖರೀದಿಸಲಾಗುತ್ತಿದೆ. ತೆಂಗಿನಕಾಯಿ ಈಗ 52ರಿಂದ 55 ರೂಪಾಯಿಗೆ ಏರಿಕೆಯಾಗಿದೆ. ಬೆಳೆ ರಕ್ಷಣೆ ಆತ್ಮರಕ್ಷಣೆಗೆ ಪಡೆದ ಗನ್ನಲ್ಲಿ ಮಾರ್ಪಾಡು, ಬೇಟೆಯ ಉದ್ದೇಶಕ್ಕೆ ದುರ್ಬಳಕೆ, 4 ವಿರುದ್ಧ ಪ್ರಕರಣ ದಾಖಲು, ಲೈಸೆನ್ಸ್ ರದ್ದು. ಇದು ಉಡುಪಿಯ ಪ್ರಕರಣ. ಆಗುಂಬೆಯಲ್ಲಿ ಕಂದಕಕ್ಕೆ ಉರುಳಿದ ಲಾರಿ, ಕಾಲು ಸಿಲುಕಿ 3 ಗಂಟೆ ನರಳಿದ ಚಾಲಕನ ರಕ್ಷಣೆ. ಆಗುಂಬೆ ಘಾಟಿಯ ಉಡುಪಿ ಜಿಲ್ಲಾ ವ್ಯಾಪ್ತಿಯ 2ನೇ ಸುತ್ತಿನ ಲಾರಿಯೊಂದು ನಿಯಂತ್ರಣ ತಪ್ಪಿ ಸುಮಾರು ಕಂದಕಕ್ಕೆ ಉರುಳಿದ ಪರಿಣಾಮ ಕಾಲು ಲಾರಿಯಲ್ಲಿ ಸಿಲುಕಿಕೊಂಡು ಸುಮಾರು 3 ಗಂಟೆಗಳ ಕಾಲ ನರಳಿದ ಘಟನೆ ಶುಕ್ರವಾರ ತಡರಾತ್ರಿ ನಡೆದಿದೆ. ಹುಬ್ಬಳ್ಳಿ ಮೂಲದ ಚಾಲಕ ಗುಡ್ಡಪ್ಪ ಮಡಿವಾಳ ಎಂಬುವರು ಶಿವಮೊಗ್ಗದಿಂದ ಉಡುಪಿ ಕಡೆಗೆ ಲಾರಿಯಲ್ಲಿ ಬಾಳೆಕಾಯಿ ತುಂಬಿಕೊಂಡು ಬರುತ್ತಿದ್ದರು. ರಾತ್ರಿ ಸುಮಾರು 12 ಗಂಟೆ ಹೊತ್ತಿಗೆ ಲಾರಿ ನಿಯಂತ್ರಣ ತಪ್ಪಿ 150 ಅಡಿ ಆಳದ ಕಂದಕಕ್ಕೆ ಬಿದ್ದಿದೆ. ಈ ಸಂದರ್ಭ ಕ್ಲೀನರ್ ರವಿ ಎಂಬುವರು ಲಾರಿಯಿಂದ ಹೊರಗೆ ಜಿರುಗಿದ್ದು ಪಾರಾಗಿದ್ದು ಫೋನ್ ಮೂಲಕ ಪರಿಚಯಸ್ಥರಿಗೆ ಮಾಹಿತಿ ತಿಳಿಸಿದ್ದಾರೆ. ಅಪಘಾತ ತೀವ್ರದಿಂದ ಚಾಲಕನ ಕಾಲು ಲಾರಿಯಲ್ಲಿ ಸಿಲುಕಿ ಸುಮಾರು 3 ಗಂಟೆಗಳ ಕಾಲ ನರಳಿದ್ದು ಸ್ಥಳೀಯರು, ಸಾಮಾಜಿಕ ಕಾರ್ಯಕರ್ತ ಪ್ರಭಾಕರ್ ಪೂಜಾರಿ ಮತ್ತು ಅವರ ತಂಡ ಸ್ಥಳಕ್ಕೆ ಧಾವಿಸಿ ಚಾಲಕನ ರಕ್ಷಿಸಿದ್ದಾರೆ. ಚಾಲಕನ 2 ಕಾಲುಗಳಿಗೆ ಗಂಭೀರ ಗಾಯವಾಗಿದ್ದು ಉಡುಪಿಯ ಅಜ್ಜರಕಾಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಕಂದಕದಲ್ಲಿದ್ದ ಲಾರಿಯನ್ನು ಕ್ರೇನ್ ಮೂಲಕ ಮೇಲೆತ್ತಲಾಗಿದೆ. ಆಗುಂಬೆ ಘಾಟಿಯ ಹಲವು ಅಪಾಯಕಾರಿ ತಿರುವುಗಳ ಬಳಿ ಸಮರ್ಪಕ ತಡೆಗೋಡೆ ಮತ್ತು ಇತರ ರೀತಿಯ ಒಂದು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳದಿರುವುದು ಈ ರೀತಿಯ ಒಂದು ಅಪಘಾತಗಳಿಗೆ ಕಾರಣವಾಗ್ತಾ ಇದೆ. ಈ ನಡುವೆ ಬಂಟ್ವಾಳ, ಬೆಳ್ತಂಗಡಿ, ಉಳ್ಳಾಲ, ಉಡುಪಿ, ಬೈಂದೂರು ಬರ ಪೀಡಿತ ತಾಲೂಕುಗಳು ಎಂದು ಘೋಷಿಸಲಾಗಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ಮತ್ತು ಕುಶಾಲನಗರ ತಾಲೂಕುಗಳನ್ನು ಕೂಡ ಬರಪೀಡಿತ ತಾಲೂಕುಗಳನ್ನಾಗಿ ಸರ್ಕಾರವು ಘೋಷಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ನಿನ್ನೆ ಸಂಜೆ ಮಳೆ ಸುರಿದಿದೆ. ಮಂಗಳೂರಿನಲ್ಲಿ ಬಿಸಿಲು, ಮೋಡ ಮತ್ತು ಸೆಕೆಯಿಂದ ಕೂಡಿದ ವಾತಾವರಣ ಇತ್ತು. ಮಂಗಳೂರಿನಲ್ಲಿ ತಾಪಮಾನ ಏರಿಕೆ ಕಾಣ್ತಾ ಇದೆ. ಶುಕ್ರವಾರ 33.2 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿ ವಾಡಿಕೆಗಿಂತ 2.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಮತ್ತು 24 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 0.7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏರಿಕೆ ಕಂಡಿದೆ ಎಂದು ವರದಿ ಹೇಳಿದೆ. ಉಡುಪಿ ಜಿಲ್ಲೆಯಾದ್ಯಂತ ಸುಡು ಬಿಸಿಲು ಎಂದಿದೆ ಇನ್ನೊಂದು ಸುದ್ದಿ. ಇಂದು ಭಾರತ ವೆಸ್ಟ್ ಇಂಡೀಸ್ ನಡುವಿನ ಅಂತಿಮ ಏಕದಿನ ಕದನ ಚಂಡೀಗಢದಲ್ಲಿ ನಡೆಯಲಿದೆ. ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಏಷ್ಯಾಕಪ್ನ ಫೈನಲ್ ಬಂಗಾರದ ಪದಕಕ್ಕಾಗಿ ನಡೆಯಲಿದೆ. ಕಾರು ಡಿಕ್ಕಿಯಾಗಿ ಕಡಬದಲ್ಲಿ ಕಡವೇ ಸಾವು ಎಂದಿದೆ ಇನ್ನೊಂದು ಸುದ್ದಿ. ಗುಂಡ್ಯ ಸುಬ್ರಹ್ಮಣ್ಯ ಹೆದ್ದಾರಿಯಲ್ಲಿ ಅನಿಲ ಸಮೀಪ ಕಡವೆ ಒಂದು ಕಾರು ಡಿಕ್ಕಿಯಾಗಿ ಮೃತಪಟ್ಟ ಘಟನೆ ಶುಕ್ರವಾರ ಸಂಜೆ ಸಂಭವಿಸಿದೆ. ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ಕಾರಿಗೆ ಕಡವೆ ಏಕಾಏಕಿ ಅಡ್ಡ ಬಂದಿದ್ದು ಡಿಕ್ಕಿಯ ಬಳಿಕ ಕಡವೆ ರಸ್ತೆಯ ಬದಿಗೆ ಸೇಲ್ಪಟ್ಟು ಮೃತಪಟ್ಟಿದೆ. ಘಟನೆಯಲ್ಲಿ ಕಾರಿನ ಮುಂಭಾಗಕ್ಕೆ ಹಾನಿಯಾಗಿದೆ. ಈ ಭಾಗದಲ್ಲಿ ಕಾಡು ಪ್ರಾಣಿಗಳ ಸಂಚಾರ ಇರುವುದರಿಂದ ರಾತ್ರಿ ಮತ್ತು ಮುಂಜಾನೆ ಸಮಯದಲ್ಲಿ ವಾಹನ ಸವಾರರು ಹೆಚ್ಚಿನ ಎಚ್ಚರಿಕೆ ವಹಿಸುವಂತಹ ಅಗತ್ಯವಿದೆ ಎಂದು ವರದಿ ಹೇಳಿದೆ. ದಿಡೂಪೆಯಲ್ಲಿ ಒಂಟಿ ಸಲಗ ಸಂಚಾರ. ಬೆಳ್ತಂಗಡಿ ತಾಲೂಕಿನ ಅರಣ್ಯ ಅಂಚಿನ ಗ್ರಾಮಗಳಲ್ಲಿ ಕಾಡಾನೆ ಹಾವಳಿ ಮತ್ತೆ ಹೆಚ್ಚಾಗಿದ್ದು ದಿಡೂಪೆ ಪ್ರದೇಶದಲ್ಲಿ ಒಂಟಿ ಸಲಗ ಸಂಚರಿಸುತ್ತಿರುವುದು ಕಂಡುಬಂದಿದೆ. ಗುರುವಾರ ರಾತ್ರಿ ಒಟ್ಲ ಪ್ರದೇಶದಲ್ಲಿದ್ದ ಗದ್ದೆ ತೋಟಗಳಿಗೆ ನುಗ್ಗಿದ ಕಾಡಾನೆಗಳನ್ನು ನಾಶಪಡಿಸಲಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ಚಿತ್ತೂರಿನಲ್ಲಿ ದನಕದ್ದ ಆರೋಪಿ ಸೆರೆ, ಇತರ ಠಾಣೆಗಳ 5 ದನಕಳ್ಳತನ ಪ್ರಕರಣದಲ್ಲಿ ಆರೋಪಿ ಭಾಗಿ. ಮಾರಣಕಟ್ಟೆ ಮುಖ್ಯ ರಸ್ತೆಗೆ ಬಳಿಕ ದನವನ್ನು ಬಲವಂತವಾಗಿ ಎಳೆದು ಕಾರಿಗೆ ತುಂಬಿಸಿ ಪರಾರಿಯಾದ ಪ್ರಮುಖ ಆರೋಪಿಯನ್ನು ಕೊಲ್ಲೂರು ಪೊಲೀಸರು ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ. ಈ ನಡುವೆ ಅನ್ನಭಾಗ್ಯ ಅಕ್ಕಿ ಅಕ್ರಮ ದಾಸ್ತಾನು, ಆರೋಪಿಗಳಿಗೆ 1 ವರ್ಷ ಸಜೆ. ಸರ್ಕಾರದ ಅನ್ನಭಾಗ್ಯ ಅಕ್ಕಿಯನ್ನು ಯಾವುದೇ ದಾಖಲೆಯಿಲ್ಲದೆ ತುಂಬಿಸಿ ದಾಸ್ತಾನು ಇರಿಸಿದ್ದ ಆರೋಪಿಗಳಾದ ಅಬ್ದುಲ್ ಅಜೀಜ್ ಮತ್ತು ಅಬ್ದುಲ್ ಅಜೀಜ್ಗೆ ಕುಂದಾಪುರ 3ನೇ ಹೆಚ್ಚುವರಿ ನ್ಯಾಯಾಲಯ 1 ವರ್ಷ ಜೈಲು ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ ವಿಧಿಸಿದೆ. ಮಾರ್ಗ ಮಧ್ಯೆ ಕೆಟ್ಟ ರಾಜ್ಯ ಸರ್ಕಾರಿ ಬಸ್ ಹೆಡ್ಲೈಟ್ ಇಲ್ಲದೆ 60 ಕಿಲೋಮೀಟರ್ ಪ್ರಯಾಣ ನಡೆದಿದೆ. ಕಾಫಿ ತೋಟಗಳ ಮಧ್ಯೆ ಕಡಿದಾದ ತಿರುವುಗಳ ನಡುವೆಯಲ್ಲಿ ಹೊಂಡ ಗುಂಡಿಗಳ ರಸ್ತೆಯಲ್ಲಿ ಹೆಡ್ಲೈಟ್ ಇಲ್ಲದೆ KSRTC ಬಸ್ಸನ್ನು 60 ಕಿಲೋಮೀಟರ್ ದೂರ ಸುರಕ್ಷಿತವಾಗಿ ಚಲಾಯಿಸಿ ಪ್ರಯಾಣಿಕರ ಜೀವ ಕಾಪಾಡಿದ ಚಾಲಕನ ಸಮಯ ಪ್ರಜ್ಞೆ ಹಾಗೂ ಚಾಲನಾ ಕೌಶಲ್ಯಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಶಿಡ್ಲು ಘಟ್ಟ ಡಿಪೋಗೆ ಸೇರಿದ KSRTC ಬಸ್ ಶೃಂಗೇರಿಯಿಂದ ಚಿಕ್ಕಮಗಳೂರಿಗೆ ಬರುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ಈ ಮಾರ್ಗದಲ್ಲಿ ಸಂಚರಿಸಿದ ವೇಳೆ ಬಸ್ನ ಹೆಡ್ಲೈಟ್ ಕೆಟ್ಟು ಹೋಗಿದೆ. ರಾತ್ರಿ ವೇಳೆ ಆಗಿದ್ದರಿಂದ ಮುಂದಿನ ರಸ್ತೆ ಸ್ಪಷ್ಟವಾಗಿ ಕಾಣದ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಚಾಲಕ ಎದೆಗುಂದಿದೆ. ಅತ್ಯಂತ ಜಾಗರೂಕತೆಯಿಂದ ಬಸ್ ಚಲಾಯಿಸಿದ್ದಾನೆ. ಸುಮಾರು 60 ಕಿಲೋಮೀಟರ್ ದೂರವನ್ನು ಕತ್ತಲೆಯಲ್ಲಿ ಕ್ರಮಿಸಿ ರಾತ್ರಿ 10:30ಕ್ಕೆ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರವನ್ನು ಸುರಕ್ಷಿತವಾಗಿ ತಲುಪಿಸಿದ್ದಾನೆ. ಚಾಲಕನ ಈ ಸಾಹಸಮಯ ಚಾಲನೆಯ ದೃಶ್ಯವನ್ನು ಬಸ್ನ ಹಿಂಬದಿಯಿಂದ ಬರುತ್ತಿದ್ದ ಬೈಕ್ ಸವಾರರು ಮೊಬೈಲ್ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲದಲ್ಲಿ ಹರಿದಾಡುತ್ತಿದೆ. ಚಾಲಕನ ಸಮಯ ಪ್ರಜ್ಞೆ ಮತ್ತು ಧೈರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಇದೇ ವೇಳೆ ಸರ್ಕಾರಿ ಬಸ್ಗಳ ನಿರ್ವಹಣೆ ಕುರಿತು ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ಕೂಡ ವ್ಯಕ್ತವಾಗಿದೆ. ಬಸ್ ಮಾರ್ಗ ಮಧ್ಯೆ ಹೆಡ್ಲೈಟ್ ಕೆಟ್ಟಿತ್ತು ಅಥವಾ ಡಿಪೋದಿಂದ ಹೊರಡುವ ಸಂದರ್ಭದಲ್ಲೇ ದೋಷ ಇದ್ದಿತ್ತು ಎಂಬುದನ್ನು ಸಂಬಂಧಿಸಿದ ಅಧಿಕಾರಿಗಳು ಈಗ ಪರಿಶೀಲಿಸಬೇಕು. ಬೇರೆ ಬಸ್ನಲ್ಲಿ ಪ್ರಯಾಣಿಕರನ್ನು ಕಳುಹಿಸಲು

0: ಆಗಿದೆ ಎಂದು ಕೂಡ ವರದಿ ಹೇಳಿದೆ. ಅದೇ ರೀತಿ ಸ್ಮಿತ್ಗೆ ಇಸ್ರೇಲ್ ಗೌರವ ಸಮ್ಮಾನ. ಶುಕ್ರವಾರ ದಿವಸ ನಮಗೆ ಗೊತ್ತಿದೆ, ಸೆಪ್ಟೆಂಬರ್ 30ರಂದು 182 ಜನರ ಜೀವ ಉಳಿಸಿದ ವೀರ ಪೈಲಟ್ ಸ್ಮಿತ್ಗೆ ಇಸ್ರೇಲ್ ಗೌರವ ಸಮ್ಮಾನವನ್ನು ಏರ್ಪಡಿಸಿದೆ. ಮಚ್ಚರ್ ಧೈರ್ಯವಂತ ಮಹಾನ್ ನಾಯಕ, ರಾಯಭಾರಿ ಅಜರ್ ಶ್ಲಾಘನೆ. ಸಹ ಪೈಲಟನ್ನು ಕಳುಹಿಸಿದವರು ಭಾರೀ ಬೆಲೆ ತೆರಬೇಕಾಗುತ್ತದೆ. ನೇತಾನ್ಯಾಹು ಯುಎಯಿಂದ ಇಸ್ರೇಲ್ನ ಟೆಲ್ ಅವಿವಿಗೆ ತೆರಳುತ್ತಿದ್ದ ಫ್ಲೈ ದುಬೈ ವಿಮಾನದ ದಾಳಿಯ ಸಂದರ್ಭದಲ್ಲಿ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರು ತೋರಿದ ಅಸಾಧಾರಣ ಧೈರ್ಯ ಮತ್ತು ಸಾಹಸಕ್ಕಾಗಿ ಇಸ್ರೇಲ್ ಗೌರವಿಸಲಿದೆ ಎಂದು ಭಾರತದಲ್ಲಿರುವ ಇಸ್ರೇಲ್ ರಾಯಭಾರಿ ರುವೆನ್ ಅಜರ್ ತಿಳಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದವರು ಮಹಾನ್ ನಾಯಕ ಎಂದು ಶ್ಲಾಘಿಸಿದ್ದಾರೆ. 182 ಜನರ ಒಂದು ಪ್ರಾಣ ಉಳಿಸಲು ಮಾಡಿದ ಹರಸಾಹಸ ಒಂದು ಮೆಚ್ಚಲಾಗಿದೆ. ಸಂಕಷ್ಟದ ಸಮಯದಲ್ಲಿ ಇಸ್ರೇಲ್ ಜೊತೆ ನಿಲ್ಲುವ ಸ್ನೇಹಿತರನ್ನು ನಮ್ಮ ದೇಶ ಎಂದಿಗೂ ಮರೆಯುವುದಿಲ್ಲ. ಆದ್ದರಿಂದ ಕ್ಯಾಪ್ಟನ್ ಸ್ಮಿತ್ ಅವರ ಸಾಹಸಕ್ಕೆ ಸೂಕ್ತ ಗೌರವ ಸಮ್ಮಾನ ಸಲ್ಲಿಸುತ್ತದೆ. ನಾನು ಸಂಕಷ್ಟದಲ್ಲಿದ್ದಾಗ ಹನುಮಾನ್ ಚಾಲೀಸನ್ನು ಪಠಿಸುತ್ತೇನೆ. ವಿಮಾನದಲ್ಲಿ ಮೊನ್ನೆ ನಡೆದ ಘಟನೆಯಲ್ಲಿ ನಾನು ಹನುಮಾನ್ ಚಾಲೀಸ ಪಠಿಸಿದ್ದೆ ಎಂದು ಸ್ಮಿತ್ ಮಚ್ಚಾರ್ ಹೇಳಿದ್ದಾರೆ. ನೀವು 140 ಕೋಟಿ ಭಾರತೀಯರ ಹೆಮ್ಮೆ. ಭಾರತೀಯರು ಜೀವ ತೆಗೆಯುವವರಲ್ಲ, ಇತರರ ಜೀವ ರಕ್ಷಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡುವವರು ಎಂಬುದನ್ನು ಮಚ್ಚರ್ ಸಾಬೀತುಪಡಿಸಿದ್ದಾರೆ. ಮಚ್ಚರ್ ಅವರೇ, ನೀವು 140 ಕೋಟಿ ಭಾರತೀಯರ ಘನತೆಯನ್ನು ಎತ್ತಿಡಿದ್ದೀರಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಶ್ಲಾಘಿಸಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಚಿನ್ನಧಾರಣೆ 13,775.95 ರೂಪಾಯಷ್ಟು ಗ್ರಾಮ್ಗೆ ಏರಿಕೆಯಾಗಿದೆ ಎಂದು ವರದಿ ಹೇಳಿದೆ. 100 ಕಿಲೋಮೀಟರ್ ವೇಗದಲ್ಲಿ ವಿಶ್ವದ ಎತ್ತರದ ಸೇತುವೆ ಮೇಲೆ ಸಾಗಿದ ವಂದೇ ಭಾರತ್ ರೈಲು ಎಂದಿದೆ ಇನ್ನೊಂದು ಸುದ್ದಿ. ಬನ್ನಿ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ಹ್ಯಾಪಿ ವೀಕೆಂಡ್.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೀರ್ತಿ ಅರವತ್ತು ರೇಡಿಯೋ ಸರ್ವಣ ಸಂಪಾಣಿ ಬಣ್ಣಬಣ್ಣದ ಕುರಿತು ಪ್ರಸರಗೊಂಡ ಕಾರ್ಯಕ್ರಮಗಳು ಇನ್ನು ಕೆಲವೇ ಹೊತ್ತಲ್ಲಿ ನಮ್ಮ ಸಂವಿಧಾನ ಕಾರ್ಯಕ್ರಮ ಅದೇ 30 ನಿಮಿಷಕ್ಕೆ ಮೂಡಿ ಬರಲಿದೆ ವಿಶೇಷ ಕಾರ್ಯಕ್ರಮ ಕೊಂಕಣಿ ಕಾರ್ಯಕ್ರಮ ಕಾವ್ಯವಾಡ ಇದರ 2ನೇ ಕಂತು ಕವಿತಾ ವಾಚನ ಅದೇ ರೀತಿ 9 ಗಂಟೆಗೆ ಮೂಡಿ ಬರಲು ಸುತ್ತಮುತ್ತ 10 ಗಂಟೆಗೆ ಮೂಡಿ ಬರಲಿದೆ ಕಾರ್ಯಕ್ರಮ ಯಕ್ಷಗಾನ ಮೂಡಿ ಬರಲಿದೆ 11 ಗಂಟೆಗೆ ದಿನ ಯಕ್ಷಗಾನ ಸ್ನೇಹಿತರೆ ವಿಶೇಷವಾಗಿ ಕೇಳಿದ್ದೇವೆ ಪಟ್ಟಣ ಸಂಭ್ರಮ ದಾನ ವೈಭವ ಅಂತ ಒಂದು ತುಳು ಕತೆ ಕುಸುಮಕರ ಕೊಟ್ಟ 11 ಗಂಟೆ 30 ನಿಮಿಷಕ್ಕೆ ತುಳು ಹಾಡುಗಳು 12 ಗಂಟೆ 30 ನಿಮಿಷಕ್ಕೆ ಬರಲಾಗಿ 1 ಗಂಟೆಗೆ ನಿಮ್ಮೂರಿಗೆ ನಮ್ಮ ಸಾಧನೆ ಅದೇ ರೀತಿ ತರಸಾಧನೆ ನಂತರದಲ್ಲಿ ಮುಡಿ ಬರುವಂತ ಕಾರ್ಯಕ್ರಮ ಇವಿಷ್ಟು ಇದನ್ನ ಮುಡಿ ಬರುವ ಕಾರ್ಯಕ್ರಮ
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು.
2: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ಸಂಗಮ ಸಂಗಮ ಅನುರಾಗ ಸಂಗಮ.
4: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ರವರೆಗೆ ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
4: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
5: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಮಂಗಳೂರು.
6: ಪ್ರಿಯ ಶ್ರೋತೃಗಳೇ, ನಾವೆಲ್ಲರೂ ಭಾರತ ಸಂವಿಧಾನ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದ ವಿವಿಧ ತತ್ವಗಳು, ಸರ್ಕಾರದ ಕಾರ್ಯಾಚರಣೆ, ಪ್ರಜಾ ಹಕ್ಕು ಬಾಧ್ಯತೆಗಳ ಬಗ್ಗೆ ಇದೀಗಲೇ ತಿಳಿದುಕೊಂಡಿದ್ದೇವೆ. ಇಂದು ನಾವು ಮಾನವ ಹಕ್ಕುಗಳು ಹಾಗೂ ಭಾರತ ಸಂವಿಧಾನ ಇದರ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಣ. ಮಾನವ ಹಕ್ಕುಗಳ ಬಗ್ಗೆ ನೀವೆಲ್ಲ ಕೇಳಿದ್ದೀರಾ ಅಥವಾ ಕೇಳ್ತಾ ಇದ್ದೀರಾ. ಪ್ರಸ್ತುತ ಪ್ರಕ್ಷುಬ್ಧ ಯುದ್ಧ ಅಂತ ಹೇಳ್ಬೋದು ನಾವು ಒಂದು ಸನ್ನಿವೇಶದಲ್ಲಿ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಬಗ್ಗೆ ಏನು ಹೇಳುತ್ತದೆ, ಹಾಗೆಯೇ ನಮ್ಮ ಭಾರತ ಸಂವಿಧಾನ ಈ ಮಾನವ ಹಕ್ಕುಗಳನ್ನು ಹೇಗೆ ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಂಡಿದೆ, ಮಾನವ ಹಕ್ಕುಗಳು ಎಂದರೆ ಏನು, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಅದರ ವಿಧಗಳೇನು. ನಮ್ಮ ಭಾರತದ ಸಂವಿಧಾನ ಇದೀಗಲೇ ಹೇಳಿದಾಗೆ ನಾನು ಈ ಮಾನವ ಹಕ್ಕುಗಳ ತತ್ವಗಳನ್ನು ಹೇಗೆ ಸೇರ್ಪಡಿಸಿದೆ ಎಂಬುದನ್ನು ಈ ಸರಣಿಯಲ್ಲಿ ಕಂಡುಕೊಳ್ಳೋಣ. ನಾವು ಮಾನವನಾಗಿ ಹುಟ್ಟಿದಾಗಿನಿಂದ ಸಹಜವಾಗಿ ಅನುಭವಿಸುವ ಹಕ್ಕುಗಳು ಮಾನವ ಹಕ್ಕುಗಳು. ಈ ಹಕ್ಕುಗಳು ಮಾನವನ ಸರ್ವತೋಮುಖ ಬೆಳವಣಿಗೆ, ರಕ್ಷಣೆ, ನಿರಂತರ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಬೆಳವಣಿಗೆಗೆ ಸಕಾರಾತ್ಮಕವಾಗಿ ಪ್ರೇರೇಪಿಸುವ ಹಕ್ಕುಗಳು. ಮಾನವ ಹಕ್ಕುಗಳು ಹುಟ್ಟಿನಿಂದ ಮಾನವ ಪಡೆದು ಬಂದ ಹಕ್ಕುಗಳು ಆಗಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ರಾಷ್ಟ್ರೀಯತೆ, ಧರ್ಮ, ಜನಾಂಗಗಳ ತಾರತಮ್ಯವಿಲ್ಲದೆ ಅಡಕವಾಗಿವೆ. ಯಾವುದೇ ತರಹದ ಸಾಮಾಜಿಕ ಭೇದ ಭಾವಗಳನ್ನು ಹೋಗಲಾಡಿಸಲು ಇರುವ ಹಕ್ಕುಗಳು ಇವು ಆಗಿವೆ. ಮಾನವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು, ಸ್ವಾಭಾವಿಕ ಹಕ್ಕುಗಳು, ಸಹಜ ಹಕ್ಕುಗಳೆಂದು ಕೂಡ ಕರೆಯಬಹುದು. ಒಂದು ಜೀವಿ ಮಾನವನಾಗಿ ಹುಟ್ಟಿದ್ದರಿಂದ ಅವನಿಗೆ ಲಭಿಸುವ ಹಕ್ಕುಗಳು ಮತ್ತು ಸಾಂಪ್ರದಾಯಿಕವಾಗಿ ಅವನಿಗೆ ಲಭಿಸುವ ಸ್ವಾಭಾವಿಕ ಹಕ್ಕುಗಳ ಸೇರ್ಪಡೆ ಈ ಮಾನವ ಹಕ್ಕುಗಳ ಜೊತೆ ಆಗಿದೆ. ಮಾನವ ಹಕ್ಕುಗಳನ್ನು ನಾಲ್ಕು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು, ವಿಂಗಡಿಸಬಹುದು. ಅದನ್ನು ನಾಲ್ಕು ತಲೆಮಾರಿನ ಹಕ್ಕುಗಳೆಂದು ಕೂಡ ಹೇಳುತ್ತಾರೆ. ಮೊದಲನೇದಾಗಿ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು, ಇದು ಸ್ವಾತಂತ್ರ್ಯ ಆಧಾರಿತ ಹಕ್ಕುಗಳು ಕೂಡ. ಎರಡನೆಯದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು, ಇದನ್ನು ಭದ್ರತಾ ಹಕ್ಕುಗಳೆಂದು ಕೂಡ ಹೇಳಬಹುದು. ಮೂರನೆಯವು ಸಾಮುದಾಯಿಕ ಅಥವಾ ಗುಂಪು ಕೇಂದ್ರೀಕೃತ ಹಕ್ಕುಗಳು ಅಥವಾ ಒಗ್ಗಟ್ಟಿನ ಹಕ್ಕುಗಳೆಂದು ಹೇಳುತ್ತೇವೆ. ನಾಲ್ಕನೇ ತಲೆಮಾರಿನ ಹಕ್ಕುಗಳು ತಾಂತ್ರಿಕ ಕ್ಷೇತ್ರದ ಬೆಳವಣಿಗೆಯಿಂದ ಆಗುವ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವನದ ಹಕ್ಕುಗಳ ಸಂರಕ್ಷಣೆಗೆ ಇರುವ ಹಕ್ಕುಗಳೇ ನಾಗರಿಕ ಹಕ್ಕುಗಳು. ಚಲನೆಯ ಸ್ವಾತಂತ್ರ್ಯ, ವಿವೇಚನಾ ಸ್ವಾತಂತ್ರ್ಯ, ಯೋಚಿಸುವ ಹಕ್ಕು, ಚಿಂತನಾ ಸ್ವಾತಂತ್ರ್ಯ, ಅಮಾನವೀಯ ಮತ್ತು ಮಾನಹಾನಿಯಂಥ ಚಿತ್ರಹಿಂಸೆಯಿಂದ ತನ್ನನ್ನೇ ತಾನು ರಕ್ಷಿಸಿಕೊಳ್ಳುವ ಸ್ವಾತಂತ್ರ್ಯ, ಆಸ್ತಿಯ ಹಕ್ಕು, ಏಕಾಂತದ ಹಕ್ಕು, ಜೀವಿಸುವ ಸ್ವಾತಂತ್ರ್ಯ ಮತ್ತು ರಕ್ಷಣೆಯ ಹಕ್ಕುಗಳು ಇದರಲ್ಲಿ ಸೇರಿಕೊಂಡಿವೆ. ಅಂತೆಯೇ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿ ಭಾಗವಹಿಸಲು ಅನುವು ಮಾಡಿಕೊಳ್ಳುವ ಹಕ್ಕುಗಳೇ ರಾಜಕೀಯ ಹಕ್ಕುಗಳು. ಪ್ರತಿನಿಧಿಗಳ ಮೂಲಕ ಸಾರ್ವಜನಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಹಕ್ಕು, ಮತದಾನದ ಹಕ್ಕು, ಚುನಾವಣೆಗಳಲ್ಲಿ ಭಾಗವಹಿಸುವ ಹಕ್ಕುಗಳು ರಾಜಕೀಯ ಹಕ್ಕುಗಳಲ್ಲಿ ಸೇರಿಕೊಂಡಿವೆ. ನಾಗರಿಕ ಹಾಗೂ ರಾಜಕೀಯ ಹಕ್ಕುಗಳು ಒಂದು ಇನ್ನೊಂದಕ್ಕೆ ಸಂಬಂಧಿಸುವುದರಿಂದ ಇದನ್ನು ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆಯಾಗಿ ರಚಿಸಲಾಗಿದೆ. ಇದೇ ಅಂತಾರಾಷ್ಟ್ರೀಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಒಡಂಬಡಿಕೆ. ಎರಡನೆಯದು ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಹಕ್ಕುಗಳು. ಮಾನವನ ಜೀವನಕ್ಕೆ ಕನಿಷ್ಠ ಜೀವನದ ಅವಶ್ಯಕತೆಗಳನ್ನು ಪೂರೈಸಲು ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಅನುವು ಮಾಡಿಕೊಡುತ್ತವೆ. ಈ ಹಕ್ಕುಗಳು ಇಲ್ಲದಿದ್ದರೆ ಮಾನವನಿಗೆ ವೈಯಕ್ತಿಕ ಅಸ್ತಿತ್ವ ಇಲ್ಲದಂತಾಗುತ್ತದೆ. ವಿದ್ಯಾಭ್ಯಾಸದ ಹಕ್ಕು, ದೈಹಿಕ ಹಾಗೂ ಬೌದ್ಧಿಕ ಆರೋಗ್ಯದ ಹಕ್ಕು, ಸಾಮಾಜಿಕ ರಕ್ಷಣೆಯ ಹಕ್ಕು, ಕೆಲಸದ ಹಕ್ಕು, ಜೀವಿಸಲು ಉತ್ತಮ ಪರಿಸರ, ಊಟ, ವಸತಿ, ಗುಣಮಟ್ಟದ ಜೀವನದ ಹಕ್ಕುಗಳು ಈ ಹಕ್ಕಿನಡಿಯಲ್ಲಿ ಬರುತ್ತವೆ. ಈ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಒಡಂಬಡಿಕೆಯಲ್ಲಿ ಸೇರಿಸಲಾಗಿದೆ. ಮೂರನೆಯದಾಗಿ ಒಗ್ಗಟ್ಟಿನ ಹಕ್ಕುಗಳು, ಇದರಲ್ಲಿ ಮಹಿಳಾ ಹಕ್ಕುಗಳು, ಮಕ್ಕಳ ಹಕ್ಕುಗಳು ಹಾಗೂ ಪರಿಸರ ಪರ ಹಕ್ಕುಗಳು ಒಳಗೊಂಡಿವೆ. ನಾಲ್ಕನೆಯದಾಗಿ ತಾಂತ್ರಿಕ ನೈಪುಣ್ಯತೆ ಹೊಂದಿದ ಈ ಜಗತ್ತಿನಲ್ಲಿ ತಾಂತ್ರಿಕತೆಯ ಬೆಳವಣಿಗೆಯಿಂದ ಆಗಲಿರುವ ಹಕ್ಕುಗಳನ್ನು ಉಲ್ಲಂಘಿಸುವ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ವ್ಯಕ್ತಿಯ ಘನತೆಯನ್ನು ಕಾಪಾಡಿಕೊಳ್ಳಲು ಈ ಎಲ್ಲ ಹಕ್ಕುಗಳು ಗಣನೀಯ ಪಾತ್ರ ವಹಿಸುತ್ತದೆ. ಕೆಲವೊಂದು ಮಾನವ ಹಕ್ಕುಗಳನ್ನು ಗಮನಿಸೋಣ. ಕಾನೂನಿನ ಮುಂದೆ ಸಮಾನತೆ, ಪಕ್ಷಪಾತದ ನಿಷೇಧ, ಸಮಾನತೆಯ ಅವಕಾಶ, ಮಾತನಾಡುವ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ, ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘಗಳು ಅಥವಾ ಸಂಸ್ಥೆಗಳ ರಚನಾ ಹಕ್ಕು, ದೇಶದೊಳಗೆ ಸಂಚರಿಸುವ ಹಕ್ಕು, ಅಪರಾಧ ನಿರ್ಣಯ ಸಂಬಂಧದಲ್ಲಿ ರಕ್ಷಣೆ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವದ ರಕ್ಷಣೆ, ಬಲಾತ್ಕಾರದ ಶ್ರಮ ಹಾಗೂ ಗುಲಾಮಗಿರಿಯಿಂದ ರಕ್ಷಣೆ, ಧರ್ಮ ಮತ್ತು ವಿವೇಚನಾ ಸ್ವಾತಂತ್ರ್ಯದ ಹಕ್ಕುಗಳ ಜಾರಿಗೆ ಪರಿಹಾರ ಉಪಾಯಗಳು, ಇವೆಲ್ಲ ಮಾನವ ಹಕ್ಕಿನ ಘೋಷಣೆಯ ಉಪಬಂಧಗಳು. ನಮ್ಮ ಸಂವಿಧಾನದ ಮೂರನೇ ಭಾಗ, ನಾವು ಈಗಾಗಲೇ ಇದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಈ ಮೂರನೇ ಭಾಗ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಈಗ ತಾನೇ ನಾನು ಹೇಳಿದ ಈ ಎಲ್ಲ ಮಾನವ ಹಕ್ಕುಗಳು ನಮ್ಮ ಮೂಲಭೂತ ಹಕ್ಕುಗಳಾದ ಸಮಾನ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕುಗಳಲ್ಲಿ ಪ್ರತಿಬಿಂಬಿತವಾಗಿದೆ. ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಭಾರತೀಯ ಮಹಿಳೆಯರ ಪಾತ್ರವು ಮಹತ್ವದ್ದು ಆಗಿದೆ. ಆಲ್ ಮೆನ್ ಆರ್ ಈಕ್ವಲ್ ಬಿಫೋರ್ ಲಾ, ಇದನ್ನು ಸರಿಪಡಿಸಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂದರೆ ಕಾನೂನಿಗೆ ಎಲ್ಲರೂ ಸಮಾನರು ಎಂದು ಘೋಷಣೆ ಬದಲಾಯಿಸಿದ್ದು ಭಾರತದ ಸಂವಿಧಾನಿಕ ರಚನಾ ಸಮಿತಿಯ ಸದಸ್ಯೆ ಹಂಸಾ ಮೆಹ್ತಾರವರು. ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ನಮ್ಮ ದೇಶದಲ್ಲಿ ವಿವಿಧ ಪ್ರಯತ್ನಗಳು ನಡೆದಿವೆ. 1992 ಮೇ 14 ಮಾನವ ಹಕ್ಕು ಮಸೂದೆ ಲೋಕಸಭೆಯಲ್ಲಿ ಮಂಡಿಸಲ್ಪಟ್ಟಿತು. ಆಯೋಗದ ಅವಶ್ಯಕತೆಯನ್ನು ಮನಗೊಂಡು ರಾಷ್ಟ್ರಪತಿಯವರು 1993 ಸೆಪ್ಟೆಂಬರ್ 23 ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗ ರಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದರು. ಕೆಲವು ತಿದ್ದುಪಡಿಗಳ ನಂತರ ಈ ಮಸೂದೆಯು ಎರಡೂ ಸದನದಿಂದ ಅನುಮೋದನೆ ಪಡೆಯಿತು. ಅದರ ನಂತರ ಈ ಮಸೂದೆಯು ರಾಷ್ಟ್ರಪತಿಯವರ ಅನುಮೋದನೆ ಪಡೆದು 8 ಜನವರಿ 1994 ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಾಗಿ ಜಾರಿಗೆ ಬಂದಿತು. ಇಂದು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಸಂರಕ್ಷಣಾ ಆಯೋಗ ಹಾಗೂ ರಾಜ್ಯ ಮಾನವ ಹಕ್ಕು ಸಂರಕ್ಷಣಾ ಆಯೋಗ ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಹೋರಾಡುತ್ತದೆ, ನ್ಯಾಯ ತೀರ್ಮಾನ ಮಾಡುತ್ತದೆ, ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ವಿಶೇಷ ಪ್ರಯತ್ನ ಮಾಡುತ್ತದೆ. ನಮ್ಮ ಮಾನವ ಹಕ್ಕುಗಳ ರಕ್ಷಣೆಯ ಅರಿವು ನಮಗೆಲ್ಲ ಮುಖ್ಯ. ಆಗ ಮಾತ್ರ ಈ ಸಂಸ್ಥೆಗಳು ತಮ್ಮ ಕೆಲಸದಲ್ಲಿ ಮುನ್ನಡೆಯಲು ಸಾಧ್ಯ. ಇವತ್ತಿನ ಈ ಸರಣಿಯಲ್ಲಿ ಈ ಮಾನವ ಹಕ್ಕನ್ನು ನಾವು ಗಮನದಲ್ಲಿಡೋಣ. ಶುದ್ಧ ಪರಿಸರ ನಮ್ಮ ಮಾನವ ಹಕ್ಕು, ಇದನ್ನು ಪಡೆಯುವುದು ಹಾಗೂ ಇದನ್ನು ನಮ್ಮ ಮುಂದಿನ ಜನಾಂಗಕ್ಕೆ ನೀಡುವುದು ನಮ್ಮ ಕರ್ತವ್ಯ ಹಾಗೂ ಮುಂದಿನ ಜನಾಂಗದ ಹಕ್ಕು ಇದು ಎಂಬುದನ್ನು ನಾವು ಮರೆಯದಿರೋಣ. ಧನ್ಯವಾದಗಳು.
5: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರ ಡಿಸೋಜ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
7: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ಸಂಗಮ ಸಂಗಮ ಅನುರಾಗ ಸಂಗಮ.
4: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
4: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಸೈಫುಲ್ ಕುತ್ತಾರ್. ನನ್ನ ಶಾಲೆಯಲ್ಲಿ ಕಲಿತ ಒಬ್ಬ ದಲಿತ ಜನಾಂಗದ ಹುಡುಗ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ಎದ್ದಂತಹ ಧೂಳು ನನ್ನ ತಲೆಗೆ ತಾಗಿದ್ರೆ ನನ್ನ ಜನ್ಮ ಸಾರ್ಥಕ. ಇದು ಕುದ್ಮುಲ್ ರಂಗರಾವ್ ಅವರ ಮಾತು.

ಕೇಳುಗರೆ, ಇಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತ ಕಂಡ ಮಹಾನ್ ಮಾನವತಾವಾದಿ, ಶಿಕ್ಷಣ ಪ್ರೇಮಿ, ಸಮಾಜ ಸುಧಾರಕ, ಮಹಿಳಾ ಸಬಲೀಕರಣ ರೂವಾರಿ, ದಲಿತೋದ್ಧಾರಕ, ಸ್ವಾತಂತ್ರ್ಯ ಹೋರಾಟಗಾರ ಮಂಗಳೂರಿನ ಕುದ್ಮುಲ್ ರಂಗರಾವ್ ಅವರ ವಿಶೇಷ ರೇಡಿಯೋ ನುಡಿ ಚಿತ್ರವನ್ನು ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ.

0: ಸಾರಸ್ವತ ಬ್ರಾಹ್ಮಣ ಕುಲದಲ್ಲಿ 29/6/1859 ರಂಗರಾಯರ ಜನನ. ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕುಗಳಲ್ಲಿ ಈ ಮೊದಲು ಒಂದಾಗಿದ್ದ. ಜಿಲ್ಲೆಯ ತೆಂಕು ಭಾಗ ಹಾಗೂ ಮಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದ ಕೇರಳ ರಾಜ್ಯದ ಕಾಸರಗೋಡಿನ ಕುದ್ಮುಲ್ ಎಂಬ ಚಿಕ್ಕ ಹಳ್ಳಿ ಅವರ ಹುಟ್ಟೂರು. ರಂಗರಾಯರ ತಂದೆ ದೇವಪ್ಪಯ್ಯನವರು ಓರ್ವ ಮುಸ್ಲಿಂ ಸಾಹುಕಾರರ ಬಂಡಸಾಲೆಯಲ್ಲಿ ಗುಮಾಸ್ತರಾಗಿ ಲೆಕ್ಕಪತ್ರ ಬರೆಯುವ ಉದ್ಯೋಗದಲ್ಲಿದ್ದರು. ದೇವಪ್ಪಯ್ಯನವರಿಗೆ ತಮ್ಮದೇ ಆದ ಆಸ್ತಿ ಸಂಪತ್ತು ಇರಲಿಲ್ಲ. ಅವರು ನಿರಾಡಾಂಬರ ಮತ್ತು ಸರಳ ಜೀವಿ, ಅಂತೆಯೇ ದೇವಭಕ್ತ. ಮಧ್ಯಮ ವರ್ಗದ ಜೀವನ ನಡೆಸ್ತಾ ಇದ್ದ ದೇವಪ್ಪಯ್ಯನವರು ಬಡತನದಲ್ಲೇ ಬೆಳೆದು ಬಂದವರು. ಕುದ್ಮುಲ್ ರಂಗರಾಯರ ತಾಯಿ ಶ್ರೀಮತಿ ಗೌರಿ ಧರ್ಮನಿಷ್ಠ ಸತ್ಯಸಂಧ ಆದ ಅವರು ಸಾಧು ಸ್ವಭಾವದ ಸೌಜನ್ಯ ಗೃಹಿಣಿ. ದೇವಪ್ಪಯ್ಯನವರಿಗೆ 7 ಮಕ್ಕಳು, ಕುದ್ಮುಲ್ ರಂಗರಾಯರು ಹಿರಿಯ ಮಗ. 16 ವಯಸ್ಸಿನಲ್ಲೇ ಕುದ್ಮುಲ್ ರಂಗರಾಯರು ತಂದೆಯನ್ನ ಕಳಕೊಂಡ್ರು. ರಂಗರಾಯರ ಬಾಲ್ಯ ಜೀವನ ಅಷ್ಟೊಂದು ಸುಖಕರವಾಗಿರಲಿಲ್ಲ. ಅಂದಿನ ಮಧ್ಯಮ ವರ್ಗಕ್ಕೆ ಸೇರಿದ ರಂಗರಾಯರ ತಂದೆ ತಾಯಂದಿರು ಕಾಸರಗೋಡಿನ ಸಾರಸ್ವತ ಸಮಾಜದಲ್ಲಿ ಅತ್ಯಂತ ಗೌರವಾನ್ವಿತ ಕುಟುಂಬದವರು. ಬಾಲ್ಯದಲ್ಲೇ ತಂದೆಯವರನ್ನ ಕಳಕೊಂಡ ರಂಗರಾಯರಿಗೆ ತಮ್ಮ ಮುಂದಿನ ಜೀವನ ಕಷ್ಟಕರವಾಗಿ ಕಂಡುಬಂತು. ಬಹು ಕಷ್ಟದಿಂದ ಬಾಲ್ಯ ಶಿಕ್ಷಣವನ್ನು ಕಾಸರಗೋಡಿನಲ್ಲಿ ಮುಗಿಸಿದ್ರು. ಮುಂದೆ ಉದ್ಯೋಗಕ್ಕಾಗಿ ಮಂಗಳೂರಿಗೆ ಹೋಗಬೇಕಾಯಿತು. ರಂಗರಾಯರು ಮಂಗಳೂರಿಗೆ ಬಂದ ಮೇಲೆ ಒಂದು ಚಿಕ್ಕ ಹುಲ್ಲು ಚಾವಣಿಯ ಮನೆಯೊಂದನ್ನ ಬಾಡಿಗೆಗೆ ಗೊತ್ತು ಮಾಡಿಕೊಂಡು ಕಷ್ಟದಿಂದ ಜೀವನ ಸಾಗಿಸ್ತಾ ಇದ್ರು. ಆರ್ಥಿಕ ಅಡಚಣೆಯಿಂದ ಓದು ಮುಂದುವರಿಸಲಾಗಲಿಲ್ಲ. ಪ್ರಾರಂಭದಲ್ಲಿ ಅಧ್ಯಾಪಕ ವೃತ್ತಿಯನ್ನ ಕೈಗೊಂಡ್ರು. ತಿಂಗಳಿಗೆ ಕೇವಲ 8 ವೇತನ ಬರ್ತಾ ಇದ್ರು. ಅವರು ತನ್ನ ಶಿಷ್ಯವೃಂದದ ಮತ್ತು ಇತರರ ನೆಚ್ಚಿನ ಹಾಗೂ ಹೆಚ್ಚಿನ ಗೌರವಾನ್ವಿತ ಶಿಕ್ಷಕರೆನಿಸಿಕೊಂಡು ತನ್ನ ಪರಿಸರದಲ್ಲಿ ವಾಸ ಮಾಡುತ್ತಿದ್ದ ಬಡಜನರ, ಬಡ ವಿದ್ಯಾರ್ಥಿಗಳ ಕಷ್ಟಕಾರ್ಪಣ್ಯಗಳ ನೈಜ ಪರಿಸ್ಥಿತಿಯ ಅನುಭವ ಮಾಡಿಕೊಂಡರು.
1: ಮುಂದೆ ಸಂಸಾರ ರಥವನ್ನು ನಡೆಸಲಿಕ್ಕೆ ಬೇಕಾಗಿ ಬಹಳ ಕಷ್ಟಪಟ್ಟು ಕೊನೆಗೆ ಮಂಗಳೂರಿಗೆ ಬಂದಿದ್ದಾರೆ. ಕಾಸರಗೋಡಿಂದ ಮಂಗಳೂರಿಗೆ ಬಂದು ಬಹಳ ಕಷ್ಟಪಟ್ಟು ಹೇಗೋ ಅಧ್ಯಾಪಕ ವೃತ್ತಿಯೊಂದನ್ನು ಗಳಿಸಿಕೊಂಡಿದ್ದಾರೆ. ಅಧ್ಯಾಪಕ ವೃತ್ತಿಯಲ್ಲಿ ದುಡಿದಿದ್ದಾರೆ. ಆದರೆ ಸಂಬಳ ಎಷ್ಟು ಗೊತ್ತೇ? ತಿಂಗಳಿಗೆ 8 ಸಂಬಳ ಆಹುತ್ತು. ತಿಂಗಳಿಗೆ 8 ಸಂಬಳಕ್ಕಾಗಿ ದುಡ್ಡಿದ್ದಾರಂತೆ ಅಧ್ಯಾಪಕರಾಗಿ. ಆದರೂ ಕೂಡ ನಿಷ್ಠೆ ಪ್ರಾಮಾಣಿಕತೆಯಿಂದ ಸೇವೆಯನ್ನು ಮಾಡಿದ್ದಾರೆ. ಒಳ್ಳೆಯ ಅಧ್ಯಾಪಕರು, ಶ್ರೇಷ್ಠ ಅಧ್ಯಾಪಕರು ಎಂಬಂತಹ ನೆಗಳತೆಯನ್ನು ಕೂಡ ಪಡೆದಿದ್ದಾರಂತೆ. ತಾನು ಮಾಡುವಂತಹ ಈ ವೃತ್ತಿಯಲ್ಲಿ ಯೋಗ್ಯವಾದಂತಹ ರೀತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರಂತೆ. ಮುಂದೆ ಮೆಟ್ರಿಕ್ ಪರೀಕ್ಷೆಗೆ ಕುಳಿತುಕೊಳ್ಳಿಕ್ಕೆ ಆಗಲಿಲ್ಲ. ಮತ್ತೆ ಖಾಸಗಿಯಾಗಿ ಕಲಿತು ಮೆಟ್ರಿಕ್ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಿದ್ದಾರಂತೆ ರಂಗರಾಯರು. ಕೊನೆಗೆ ಹೇಗಾದರೂ ಮಾಡಿ ತನ್ನ ಸಂಸಾರವನ್ನು ಸಾಗಿಸಬೇಕು ಅಂತಾದರೆ ಮುಂದುವರಿಯದೇ ಉಪಾಯ ಇಲ್ಲ. ಹಾಗಾಗಿ ಮೆಟ್ರಿಕ್ ಪರೀಕ್ಷೆಯನ್ನು ಪಾಸಾಗಿ ಆ ಕಾಲದಲ್ಲಿ ವಕೀಲ ವೃತ್ತಿಗೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ರು. ವಕೀಲರ ಪರೀಕ್ಷೆಗೂ ಕೂಡ ಕುಳಿತುಕೊಂಡಿದ್ದಾರಂತೆ ರಂಗರಾಯರು. ಅದರಲ್ಲೂ ಉತ್ತೀರ್ಣರಾಗಿದ್ದಾರೆ. ಹಾಗಾಗಿ ತಾನೇನಾದರೂ ಮಾಡಬೇಕು ಈ ಸಮಾಜಕ್ಕೆ, ಈ ನಿಮ್ಮ ವರ್ಗಕ್ಕೆ ತಾನೇನಾದರೂ ಮಾಡಬೇಕು, ಅವರಿಗೆ ನನ್ನಿಂದ ಏನಾದರೂ ಸಹಾಯ ಆಗಬೇಕು ಅಂದರೆ ಈ ಒಂದು 8 ಸಂಬಳದ ಈ ವೇತನದ ಕೆಲಸದಲ್ಲಿ ಮುಂದುವರಿಕೆ ಸಾಧ್ಯ ಇಲ್ಲ. ಹಾಗಾಗಿ ತಾನು ವಕೀಲ ಪರೀಕ್ಷೆಗೆ ಕೂತಿದ್ದುಕೊಂಡಿದ್ದಾರೆ, ಅದರಲ್ಲಿ ಪಾಸಾಗಿದ್ದಾರೆ. ಹಾಗಾಗಿ ಆಮೇಲೆ ಅಧ್ಯಾಪಕ ವೃತ್ತಿಯನ್ನು ತ್ಯಜಿಸಿ ಮಂಗಳೂರಿನಲ್ಲಿ ವಕೀಲಿ ವೃತ್ತಿಯನ್ನು ಕೈಗೊಂಡಿದ್ದಾರಂತೆ.

0: ಕುದ್ಮನ್ ರಂಗರಾಯರಿಗೆ ಖ್ಯಾತಿ ಉಂಟಾಯಿತಂತೆ.
1: ರಂಗರಾಯರು ಮಕ್ಕಳನ್ನು ಅತ್ಯಂತ ಮಮತೆಯಿಂದ ಕಾಣುತ್ತಿದ್ರು, ಅಂತೆಯೇ ಅವರಲ್ಲಿ ಬಹು ಸಲುಗೆಯಿಂದ ನಡೆದುಕೊಳ್ಳುತ್ತಿದ್ರು. ರಂಗರಾಯರ ಪತ್ನಿ ರುಕ್ಮಿಣಿ ಅಮ್ಮನವರು ಹೆಚ್ಚಿನ ವಿದ್ಯಾಭ್ಯಾಸ ಇಲ್ಲದಿದ್ರು ರಂಗರಾಯರಿಗೆ ಸಕಲ ರೀತಿಯಲ್ಲೂ ನೆರವಾಗುತ್ತಿದ್ರು. ರಂಗರಾಯರ ಎಲ್ಲ ಸಾಮಾಜಿಕ ಮತ್ತು ರಚನಾತ್ಮಕ ಕಾರ್ಯಕ್ರಮದಲ್ಲೂ ಅವರು ಸಹಕರಿಸುತ್ತಿದ್ರು. ಅವರ ನಿರಂತರ ಪ್ರೋತ್ಸಾಹ ಸಹಕಾರವೇ ರಂಗರಾಯರಿಗೆ ಮುಂದೆ ತನ್ನ ಸಮಾಜ ಸುಧಾರಣೆಯ ಕಾರ್ಯ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರಾರಂಭಿಕ ಸ್ಫೂರ್ತಿ ಮತ್ತು ಚಾಲನೆ ಕೊಟ್ಟಿತು. ರಂಗರಾಯರಿಗೆ 3 ಗಂಡು ಮತ್ತು 3 ಹೆಣ್ಣು ಮಕ್ಕಳು. ಗಂಡು ಮಕ್ಕಳಲ್ಲಿ ಹಿರಿಯವರು ದೇವರಾವ್, ಉಳಿದ 2 ಅಮೃತರಾವ್ ಮತ್ತು ಸಂಜೀವರಾವ್. ಈರ್ವರು ತಮ್ಮ ಶಾಲಾಭ್ಯಾಸ ಮುಗಿಸುವಾಗಲೇ ಸ್ವರ್ಗಸ್ಥರಾಗಿದ್ದರು. ಓರ್ವನೆಯ ಗಂಡು ಮಗ ದೇವರಾಯರು ಆಗಿನ ಜಿಲ್ಲಾ ಬೋರ್ಡ್ ಆಫೀಸ್ನಲ್ಲಿ ಗುಮಸ್ಥರಾಗಿದ್ದರು. ರಂಗರಾಯರ ಹೆಣ್ಣು ಮಕ್ಕಳಲ್ಲಿ ಹಿರಿಯವರಾದ ಶ್ರೀಮತಿ ಲಲಿತಾಬಾಯಿಯವರು ದಿವಾನ್ ಬಹದ್ದೂರ್ ನಯಂಪಳ್ಳಿ ಸುಬ್ಬರಾವ್ರವರ ದ್ವಿತೀಯ ಧರ್ಮಪತ್ನಿ. ಅಂತೆಯೇ 2 ಮಗಳು ಶ್ರೀಮತಿ ರಾಧಾಬಾಯಿಯವರು ಮದ್ರಾಸು ಸಂಸ್ಥಾನದ ಮಾಜಿ ಮಂತ್ರಿ ಡಾಕ್ಟರ್ ಸುಬ್ರಾಯಣ್ಣವರ ಧರ್ಮಪತ್ನಿ. ಮಂಗಳೂರಿನಲ್ಲಿ ರಂಗರಾಯರಿಗೆ ಶಿಕ್ಷಕ ವೃತ್ತಿಯಲ್ಲಿರುವಾಗಲೇ ಮಂಗಳೂರಿನ ಬ್ರಹ್ಮ ಸಮಾಜದ ಶಾಖೆಯ ಸ್ಥಾಪಕರಾದ ಅರಸಪ್ಪ ಮತ್ತು ಉಳ್ಳಾಲ ರಘುನಾಥಯ್ಯನವರ ನಿಕಟ ಸಂಪರ್ಕವಾಯಿತು. ರಂಗರಾಯರ ಭಾವ ರಘುನಾಥಯ್ಯನವರು ಸ್ವಭಾವತ ದೈವಭಕ್ತ, ಸದ್ದಿಲ್ಲದೆ ಪ್ರಾಮಾಣಿಕ ಸೇವೆ ಮಾಡುವ ಸಮಾಜ ಸುಧಾರಕ. ಹಿಂದೂ ಸಮಾಜದ ಕೆಲವೊಂದು ಜಾತಿ ಪದ್ಧತಿಗಳಿಂದ, ಮುಖ್ಯವಾಗಿ ಮೇಲು ಕೀಳು ಅಂಧಶ್ರದ್ಧೆ ಮೂಢನಂಬಿಕೆಯ ಕಂದಾಚಾರಗಳಿಂದ ರಘುನಾಥಯ್ಯನವರು ತುಂಬಾ ಮನನೊಂದಿದ್ರು. ಮಂಗಳೂರಿನಲ್ಲಿ ಬ್ರಹ್ಮ ಸಮಾಜದ ಶಾಖೆಯನ್ನು ಮೊತ್ತ ಮೊದಲು ಸ್ಥಾಪನೆ ಮಾಡಿದವರು ಅರಸಪ್ಪ ಮತ್ತು ರಘುನಾಥಯ್ಯನವರು. ಅವರ ನಿಕಟ ಸಂಪರ್ಕದಿಂದಾಗಿ ರಂಗರಾಯರು ಬ್ರಹ್ಮ ಸಮಾಜದ ಉದಾತ್ತ ತತ್ವ, ಧ್ಯೇಯ ಮತ್ತು ವಿಚಾರಪೂರಿತ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಲು ಆಸಕ್ತರಾದರು. ರಘುನಾಥಯ್ಯನವರ ವಿಶ್ವಾಸ ಅವರಿಬ್ಬರು ನಿಕಟ ಸಂಗಾತಿಗಳಾಗಿದ್ದರು. ರಂಗರಾಯರಿಗೆ ಕೆಲವೊಂದು ಸಾಮಾಜಿಕ ಭಿನ್ನತೆ, ಅಸ್ಪೃಶ್ಯತೆ ಮತ್ತು ಜಾತೀಯತೆಯ ವಿವಿಧ ಸಾಮಾಜಿಕ ಅಸಮಾನತೆಗಳ ಬಗ್ಗೆ ತೀವ್ರ ಅಸಮಾಧಾನ ಉಂಟಾಯಿತು. ಮುಖ್ಯವಾಗಿ ಬಾಲ್ಯ ವಿವಾಹ, ದೇವದಾಸಿ ಪದ್ಧತಿ ಮತ್ತು ಹಿಂದೂ ಸಮಾಜದ ಸ್ತ್ರೀಯರನ್ನು ಅಂದಿನ ಸಮಾಜ ಪರಿಗಣಿಸ್ತಾ ಇದ್ದ ರೀತಿನೀತಿ, ಇವೇ ಮುಂತಾದ ಸಾಮಾಜಿಕ ಪಿಡುಗುಗಳಿಂದ ರಂಗರಾಯರು ತೀವ್ರ ಚಿಂತೆಗೆ ಒಳಗಾಗಿದ್ದರು.
0: ಜೀತದಾಳುಗಳಂತೆ ದುಡಿ ದುಡಿದು ಬಳಿಕ ಮಾತ್ರ ಅಲ್ಲ, ಮೇಲ್ಜಾತಿಯವರು ಹುಟ್ಟು ಉಂಡು ಬಿಸಾಡಿದಂತಹ ಎಲೆಯಲ್ಲಿ ಅವರು ಪ್ರಾಣಿಗಳಂತೆ, ಸಾಕು ಪ್ರಾಣಿಗಳಂತೆ ಅದಕ್ಕಾಗಿ ಹೋರಾಟ ಮಾಡಬೇಕಾಗ್ತದೆ. ಅವರು ಬಿಸಾಡಿದಂತಹ ಎಂಜಲೆಲೆಗಾಗಿ ಯಾವಾಗ ಸಿಗ್ತದೆ ಯಾವಾಗ ಸಿಗ್ತದೆ ಎಂಬುದಾಗಿ ವಾಯುಬಿಡುತ್ತ ನಿಲ್ಲಬೇಕಾದಂತಹ ಪರಿಸ್ಥಿತಿ ಆ ಕಾಲದಲ್ಲಿತ್ತು. ದೊಡ್ಡವರು ಹುಟ್ಟಂತಹ ಬಟ್ಟೆಗಳನ್ನು, ಚಿಂದಿ ಬಟ್ಟೆಗಳನ್ನು ತೆಗೆದು ಬಿಸಾಡ್ತಾ ಇದ್ರು, ಬೇರೆ ಬಟ್ಟೆಯನ್ನು ಕೊಳ್ಳುವ ಹಾಗಿಲ್ಲ. ಹೀಗೆ ರಂಗರಾಯರಿಗೆ ಬಹಳ ನೋವಾಗಿದೆ. ಯಾವುದಾದ್ರೂ ರೀತಿಯಲ್ಲಿ ದಲಿತರ ಉದ್ಧಾರವನ್ನು ಮಾಡಬೇಕು, ಅವರಿಗೆ ಯೋಗ್ಯವಾದಂತಹ ಶಿಕ್ಷಣವನ್ನು ಕೊಡಿಸಬೇಕು ಎಂಬಂತಹ ಸಂಕಲ್ಪ ಮಾಡಿದ್ದಾರಂತೆ.

0: ಧಾರ್ಮಿಕ ಚಿಂತನೆ ಮತ್ತು ಸಮಾಜ ಸೇವಾ ಕಾಂಕ್ಷೆಯ ಉದ್ದೇಶವನ್ನಿಟ್ಟುಕೊಂಡ ರಂಗರಾಯರು ಸಮಾಜದಲ್ಲಿ ಸಮಾನತೆಯನ್ನು ಸಾರುವ ಮತ್ತು ರಚನಾತ್ಮಕ ಕೆಲಸದಲ್ಲಿ ನಂಬಿಕೆ ಇಟ್ಟುಕೊಂಡಿರುವ ಬ್ರಹ್ಮ ಸಮಾಜವನ್ನು ಸೇರಿದರು. ಬ್ರಹ್ಮ ಸಮಾಜದ ಕ್ರಿಯಾಶೀಲ ಕಾರ್ಯಕರ್ತನಾಗಿ ಅದರ ನಿತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರು. ವಕೀಲ ವೃತ್ತಿಯಲ್ಲಿದ್ದಾಗ ರಂಗರಾಯರು ಸತ್ಯನ್ಯಾಯಕ್ಕಾಗಿ ನ್ಯಾಯಾಲಯದಲ್ಲಿ ಹೋರಾಡುತ್ತಿದ್ದರು. ಮುಖ್ಯವಾಗಿ ಬಡಜನರ ದೀನದಲಿತರ ವಕಾಲತುಗಳನ್ನೇ ವಹಿಸಿ ಅವರಿಗಾದ ಅನ್ಯಾಯ ವಂಚನೆ ಮತ್ತು ಅವರ ಮೇಲೆ ನ್ಯಾಯಬಾಹಿರವಾಗಿ ಹೂಡಲಾದ ಕ್ರಿಮಿನಲ್ ಆರೋಪಗಳ ವಿರುದ್ಧ ಹೋರಾಡುತ್ತಿದ್ದರು. ತನ್ನ ಹೋರಾಟದಲ್ಲಿ ಹೆಚ್ಚಿನ ಯಶಸ್ಸು ಪಡೆದು ಬಡವರ ಬಂಧು ಬಡವರ ವಕೀಲರು ಎಂದೇ ಪ್ರಸಿದ್ಧರಾದರು.
1: ವಕೀಲ ವೃತ್ತಿಯನ್ನು ಮಂಗಳೂರಿನಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ಶ್ರೀಮಂತನೊಬ್ಬ ಕೆಳಜಾತಿಯ ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾನಂತೆ. ಕೆಳಜಾತಿಯ ಮಹಿಳೆಯ ಮೇಲೆ ಶ್ರೀಮಂತನೊಬ್ಬ ಅತ್ಯಾಚಾರ ಮಾಡ್ತಾನೆ. ಆ ಅನಾಚಾರದಿಂದಾಗಿ ಅತ್ಯಾಚಾರದಿಂದಾಗಿ ಆ ಮಹಿಳೆ ಗರ್ಭಿಣಿ ಆಗ್ತಾಳೆ. ಆದರೆ ಮೊದಲೇ ಕೆಳಜಾತಿಗೆ ಸೇರಿದಂತಹ ಮಹಿಳೆ ಗರ್ಭಿಣಿಯಾಗಿದ್ದಾಳೆ. ಬಲಾಢ್ಯನಾದಂತಹ ಆ ವ್ಯಕ್ತಿ ಈ ಗರ್ಭಕ್ಕೆ ಕಾರಣನಾಗಿದ್ದಾನೆ. ಹಾಗಾಗಿ ಯಾರು ನ್ಯಾಯ ಕೊಡಬೇಕವಳಿಗೆ? ಈ ವೃತ್ತಾಂತ ವಕೀಲರಾಗಿದ್ದಂತಹ ರಂಗರಾಯರಿಗೆ ಗೊತ್ತಾಯಿತು. ರಂಗರಾಯರು ಆ ಗರ್ಭಿಣಿ ಮಹಿಳೆಯ ಕೇಸನ್ನು ತಾನೇ ಎತ್ತಿಕೊಂಡಿದ್ದಾರೆ. ವ್ಯಾಜ್ಯವನ್ನು ಹಾಕಿದ್ದಾರೆ. ವ್ಯಾಜ್ಯದಲ್ಲಿ ರಂಗರಾಯರಿಗೆ ಜಯವಾಗಿದೆ. ಹಾಗಾಗಿ ಅತ್ಯಾಚಾರಕ್ಕೊಳಗಾದಂತಹ ಕೆಳಜಾತಿಯ ಮಹಿಳೆಯೊಬ್ಬರಲ್ಲಿ ಹೋರಾಟ ಮಾಡಿ ಜಯವನ್ನು ಸಂಪಾದನೆ ಮಾಡಿದ್ದಾನಂತೆ. ಒಂದು ರೀತಿಯ ಆತ್ಮತೃಪ್ತಿ ರಂಗರಾಯರಿಗೆ ಇತ್ತು. ತನ್ನ ವೃತ್ತಿಯಲ್ಲಿ ಬಹಳಷ್ಟು ಪ್ರಗತಿಯನ್ನು ಸಾಗಿಸುತ್ತಾರೆ.
0: ನ್ಯಾಯಾಲಯದಲ್ಲಿ ತನ್ನ ವಾದವನ್ನು ಸಮರ್ಥಿಸುವ ಕಾಲದಲ್ಲಿ ನಿರ್ಭಯವಾಗಿ ಮತ್ತು ಅರ್ಥಪೂರ್ಣವಾಗಿ ವಾದಿಸುತ್ತಿದ್ದ ರಂಗರಾಯರ ನಿಸ್ವಾರ್ಥ ಮನೋಭಾವ, ಅವರ ಧೀಮಂತ ವ್ಯಕ್ತಿತ್ವ ಆ ಕಾಲದ ಆಂಗ್ಲ ಜಡ್ಜರನ್ನು ಕೂಡ ಆಕರ್ಷಿಸಿತು. ರಂಗರಾಯರು ಓರ್ವ ಆದರ್ಶ ಪ್ರಾಮಾಣಿಕ ವಕೀಲರೆಂದು ತಿಳಿದುಕೊಂಡು ಅವರನ್ನ ಅತೀವ ಗೌರವದಿಂದ ಕಾಣುತ್ತಿದ್ದರು. ರಂಗರಾಯರ ಹೆಚ್ಚಿನ ಕಕ್ಷಿಗಾರರು ಬಡವರು ಮತ್ತು ದೀನದಲಿತರಾಗಿದ್ದರು. ಅವರ ವಿಶ್ವಾಸ ಗಳಿಸಿಕೊಳ್ಳುವುದರಲ್ಲಿ ರಂಗರಾಯರು ಪಡೆದ ಯಶಸ್ಸನ್ನು ಆ ಕಾಲದಲ್ಲಿ ಬೇರಾರೂ ಗಳಿಸಿರಲಿಲ್ಲ. ಅದೇ ಅವರಿಗೆ ದೊರೆತ ಬಹುದೊಡ್ಡ ಸಂಪತ್ತು. ಮಂಗಳೂರು ವೆಲೆನ್ಸಿಯಾ ಬಳಿ ಇರುವ ವೆಲ್ಫೇರ್ ಶಾಲಾ ಉತ್ತರ ದಿಕ್ಕಿನಲ್ಲಿ, ಅಂದರೆ ನಂದಿಗುಡ್ಡೆ ಮುಟ್ಟಿಕಲ್ಲಿ ಎಂಬಲ್ಲಿ ಆಗಲೇ ಒಂದು ಶಾಲೆಯನ್ನು ಸರ್ಕಾರ ಅಸ್ಪೃಶ್ಯ ಪಂಗಡದವರಿಗಾಗಿ ತೆರೆದಿತ್ತು. ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇತ್ತು. ಅವೆಲ್ಲ ಇದ್ದರೂ ಅಸ್ಪೃಶ್ಯ ಪಂಗಡದ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿಕೊಡಲು ಯಾರೂ ಮುಂದೆ ಬರುತ್ತಿರಲಿಲ್ಲ. ಕಡೆಗೆ ಕಿನ್ನಿಗೋಳಿಯ ರೆಬೆಲ್ಲೋ ಎಂಬವರನ್ನು ಅಧ್ಯಾಪಕರನ್ನಾಗಿ ನೇಮಕ ಮಾಡಲಾಯಿತು. ರಂಗರಾಯರ ಮಾನಸಿಕ ಪರಿವರ್ತನೆಗೆ ಮುಖ್ಯ ಕಾರಣಕರ್ತ ಮತ್ತು ದೀನದಲಿತರ ಸೇವೆ ಮಾಡುವಂತೆ ಅವರಿಗೆ ಸ್ಫೂರ್ತಿ ಕೊಟ್ಟ ಮೊತ್ತ ಮೊದಲೆಯ ಘಟನೆಯ ಮೂಲಕರ್ತ ಅದು ಬೆಂದೂರು ಬಾಬು ಎಂಬವರು.
2: ಯಾಕಂದ್ರೆ ಅವರು ವಕೀಲ ವೃತ್ತಿಯಲ್ಲಿರುವಾಗಲೇ ಒಂದು ಇನ್ಸಿಡೆಂಟ್ ಅಥವಾ ಒಂದು ಘಟನೆ ನಡೆದಿತ್ತು. ಬೆಂದೂರು ಬಾಬು ಎಂಬವನೊಬ್ಬ 4ನೇ ತರಗತಿಯವರೆಗೆ ಓದಿದ ನಂತರ ಅವನಿಗೆ ಕೋರ್ಟಿನಲ್ಲಿ ಪೇದೆಯ ಕೆಲಸ ಕೊಡ್ತಾರೆ. ಆದರೆ ಈ ಪೇದೆಯ ಕೆಲಸ ಕೊಟ್ಟ ಕೂಡಲೇ ಸವರ್ಣೀಯರು ಅಥವಾ ಮೇಲ್ಜಾತಿಯವರು ಅದನ್ನು ವಿರೋಧಿಸ್ತಾರೆ. ಎಲ್ಲಿವರೆಗೆ ವಿರೋಧಿಸ್ತಾರೆ ಅಂದರೆ ಜಡ್ಜರ ಹತ್ರ ಮಾತಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಗೊತ್ತಾದ ಕೂಡಲೇ ಜಡ್ಜರ ಹೆಂಡತಿ ಹತ್ರ ಹೋಗಿ, ಪತ್ನಿ ಹತ್ರ ಹೋಗಿ ಅವರ ಕಿವಿ ಊದಿ ಆ ಮನುಷ್ಯನನ್ನು ಇಲ್ಲಿ ಇಡಬಾರದು, ಇಟ್ಟರೆ ನಮಗೆ ಮೇಲ್ಜಾತಿಯವರಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ, ಅವನೊಂದಿಗೆ ನಮಗೆ ಬೆರೆಯಲಿಕ್ಕೆ ಆಗುವುದಿಲ್ಲ, ಇಂತಹ ದೂರುಗಳನ್ನು ಕೊಟ್ಟು ಹೆಂಡತಿಯ ಮುಖಾಂತರವಾಗಿ ಆತನ ಕೆಲಸ ತೆಗೆಸಲಿಕ್ಕೆ ನೋಡ್ತಾರೆ. ಆದರೆ ಜಡ್ಜರು ಆಲ್ರೆಡಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ, ಅದನ್ನು ಹೇಗೆ ವಾಪಸ್ ಪಡೆಯುವುದು? ಆಗ ಜಡ್ಜರು ಕರೆದದ್ದು ಕುದ್ಮುಲ್ ರಂಗರಾಯರನ್ನು, ನೀವು ಏನಾದರೂ ಮಾಡಿ ಆತನಿಗೆ ಎಲ್ಲಿಯಾದರೂ ಬೇರೆ ಕೆಲಸ ಕೊಡಿ, ನಾನು ಇಲ್ಲಿಂದ ಕೆಲಸ ತೆಗೆದುಹಾಕಿದರೆ ಅದು ಒಳ್ಳೇದಾಗುವುದಿಲ್ಲ, ಹಾಗಾಗಿ ನೀವು ನಾನು ಅವರಿಗೆ ಟ್ರಾನ್ಸ್ಫರ್ ಮಾಡಿದಾಗೆ ಮಾಡ್ತೇನೆ, ಬೇರೆ ಕಡೆ ಒಂದು ಕೆಲಸ ಕೊಡಿ ಅಂತೇಳಿ ಕುದ್ಮುಲ್ ರಂಗರಾಯರು ಈ ತರದ ಇಲ್ಲಿಂದ ಪ್ರೋತ್ಸಾಹ ಪಡೆದುಕೊಂಡು ದಲಿತರ ಉದ್ಧಾರಕ್ಕಾಗಿ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಶಾಲೆಯಲ್ಲಿ ಆತನಿಗೆ ಕೆಲಸವನ್ನು ಕೊಡಿಸ್ತಾರೆ.
0: ಈ ಅನಿರೀಕ್ಷಿತ ಘಟನೆ ರಂಗರಾಯರ ಅಂತರಾತ್ಮದಲ್ಲಿ ಅತ್ಯಂತ ಪರಿಣಾಮ ಬೀರಿತು. ಅಂತೆಯೇ ಅದು ಅವರ ಜೀವನದಲ್ಲಿ ಮುಂದೆ ತೀವ್ರ ಬದಲಾವಣೆ ತಂದ ಐತಿಹಾಸಿಕ ಘಟನೆಯಾಯಿತು. ಇದು ಸುಮಾರು 1887-88 ನಡೆದಿರಬಹುದೆಂದು ಹೇಳಲಾಗಿದೆ. ಅಂದಿನಿಂದ ರಂಗರಾಯರಿಗೆ ತನ್ನ ವಕಾಲತ್ತು ಜೀವನದಲ್ಲಿ ಆಸಕ್ತಿ ಕಡಿಮೆಯಾಗಿ ಅವರು ರಚನಾತ್ಮಕ ಕೆಲಸದಲ್ಲಿ ಮತ್ತು ಆಧ್ಯಾತ್ಮಿಕ ವಿಚಾರದಲ್ಲಿ ತನ್ನ ಹೆಚ್ಚಿನ ಸಮಯವನ್ನು ವ್ಯಯಿಸಲು ತೊಡಗಿದರು. ಮಾನವ ಜೀವನದ ಮೌಲ್ಯಗಳನ್ನೇ ಮರೆತು ಸಮಾಜ ಬಾಹಿರವಾಗಿ ಹಲವಾರು ಅಂಧಶ್ರದ್ಧೆ ಮೂಢನಂಬಿಕೆಗಳ ಬಲೆಯಲ್ಲಿ ಸಿಲುಕಿ ಅಸಹಾಯಕರಾಗಿ ಬದುಕಿ ನರಳುತ್ತಿರುವ ಅಂದಿನ ಅಸ್ಪೃಶ್ಯ ಜನಾಂಗದವರ ಸಾಮಾಜಿಕ ಸ್ಥಿತಿಗತಿಯನ್ನು ಕಣ್ಣಾರೆ ಕಂಡ ರಂಗರಾಯರು ಅವರ ಬದುಕಿನ ಸಮಸ್ಯೆಗಳ ಬಗ್ಗೆ ಚಿಂತಿತರಾದರು. ಅಂದಿನ ಕಾಲದ ಸವರ್ಣೀಯರ ಸಂಕುಚಿತ ಭಾವನೆಗೆ ರಂಗರಾಯರು ಮನದಲ್ಲೇ ಮರುಗುತ್ತಿದ್ದರು. ಕೆಲವೊಂದು ದಿನದಲ್ಲಿ ಸರಿಯಾಗಿ ಅನ್ನ ಆಹಾರ ಕೂಡ ಸೇವಿಸದೆ ರಂಗರಾಯರು ಚಿಂತನೆಯಲ್ಲಿ ಬಹು ಸಮಯವನ್ನು ಕಳೆಯುತ್ತಿದ್ದರು. ತನ್ನ ಪರಿಸರದಲ್ಲಿ ಮತ್ತು ಸುತ್ತಮುತ್ತಲ ಹಳ್ಳಿಕೇರಿಯಲ್ಲಿ ಅನಾದಿ ಕಾಲದಿಂದ ಅಸ್ಪೃಶ್ಯರಾಗಿಯೇ ಹುಟ್ಟಿ ಅಸ್ಪೃಶ್ಯೆಯಾಗಿ ಬದುಕು ಸಾವುಗಳ ನಡುವೆ ಹೋರಾಡುವ ದೀನದಲಿತರ ಏಳಿಗೆಗಾಗಿ ತನ್ನಿಂದಾದ ಮಾನವೀಯ ಸೇವೆ ಮಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ರಂಗರಾಯರು ನಿರ್ಧರಿಸಿದರು. ಮತ್ತು ತನ್ನ ವಕ್ಕಾಲದ್ದು ಜೀವನಕ್ಕೆ ತಿಲಾಂಜಲಿ ಇತ್ತು. ಮಾನವೀಯ ಸೇವೆ ಮತ್ತು ರಚನಾತ್ಮಕ ಕಾರ್ಯದಲ್ಲಿ ದುಡಿಯಲು ಅವರು ಮುಂದಾದರು. ಅವರು ದೀನದಲಿತರ ಸರ್ವತೋಮುಖ ಉದ್ಧಾರದ ಕಾರ್ಯದಲ್ಲಿ ದುಡಿಯಲು ನಿರ್ಧರಿಸಿದರು. ಆಗ ರಂಗರಾಯರಿಗೆ ಕೇವಲ 30 ವರ್ಷ ವಯಸ್ಸಾಗಿರಬಹುದು.
1: ತನ್ನ ಇಡೀ ಜೀವನವನ್ನು ಗಂಧದ ಕೊರಡಿನ ಹಾಗೆ ತೇದು ಸವಿಸಬೇಕಾದಂತಹ ಒಂದು ಪ್ರೇರಣೆ ಏನಾಯಿತು. ಒಂದು ದಿನ ರಾತ್ರಿ ಒಂದು ಮನೆಯಲ್ಲಿ, ವೈದ್ಯರ ಮನೆ ಅದು, ಡಾಕ್ಟರ್ ಮನೆ, ಮಧ್ಯರಾತ್ರಿಯ ಹೊತ್ತು ಆರ್ತನಾದ ಕೇಳಿ ಬರ್ತಾ ಇದೆಯಂತೆ. ದೊರೆಯೇ, ಬಾಗಿಲು ತೆರೆಯಿರಿ, ಬಾಗಿಲು ತೆರೆಯಿರಿ, ಬಾಗಿಲು ತೆರೆಯಿರಿ. ಬಹಳ ಹೊತ್ತಿನವರೆಗೆ, ಯಾಕಂದ್ರೆ ಮಧ್ಯರಾತ್ರಿ, ಬಹಳ ಹೊತ್ತಿನವರೆಗೆ ಬಾಗಿಲು ತೆರೆಯುವುದಿಲ್ಲ. ಕೂಗಿ ಕೂಗಿ ಸಾಕಾಗಿ ಹೋಯಿತು. ಅಂತೂ ಕೊನೆಗೆ ಬಾಗಿಲು ತೆರೆಯಲ್ಪಟ್ಟಿತು. ವೈದ್ಯರು ಮನೆಯ ಒಳಗಿಂದ ಮಧ್ಯರಾತ್ರಿ ಹೊರಗೆ ಬಂದು ನೋಡ್ತಾರೆ, ಒಬ್ಬ ದಲಿತ ಅಲ್ಲಿ ಕೂಗ್ತಾ ಇದ್ದಾನೆ, ದೊರೆ ನಮ್ಮ ಮನೆಗೆ ಬರಬೇಕು. ಎನ್ನ ಮಗನಿಗೆ ಊರಗ ಕಚ್ಚಿದುದು, ನನ್ನ ಮಗನಿಗೆ ಹಾವು ಕಚ್ಚಿದೆ, ದಯವಿಟ್ಟು ಮನೆಗೆ ಬಂದ್ಬೇಕು, ಚಿಕಿತ್ಸೆ ಮಾಡಬೇಕು, ದಯವಿಟ್ಟು ಬನ್ನಿ ಎಂಬುದಾಗಿ ಅಂಗಲಾಚುತ್ತ ಇದ್ದಾನಂತೆ. ಅಲ್ಲಿದ್ದಂತಹ ಮರ ಗಿಡ ಕಲ್ಲುಗಳೆಲ್ಲ ಕರಗಿ ಹೋಯಿತಂತೆ. ಆದರೆ ಕಲ್ಲು ಹೃದಯದ ಈ ವೈದ್ಯರಿಗೆ, ಡಾಕ್ಟರಿಗೆ ಅವರ ಹೃದಯ ಕರಗಲಿಲ್ಲ. ನೋಡಿದ್ರು, ನೋಡಿದ ಕೂಡಲೇ ನೋಟದಲ್ಲೇ ಗೊತ್ತಾಯಿತು, ಈತ ದಲಿತ, ಇವನನ್ನು ಮುಟ್ಟಬಾರ್ದು, ಇವನ ಮನೆಗೆ ಹೋಗಬಾರ್ದು, ಹಾಗಾಗಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ತಿರಸ್ಕಾರ ಮಾಡಿತು. ಈ ದಲಿತ ಬೇರೆ ದಾರಿ ಇಲ್ಲದೆ ತನ್ನ ಮನೆಗೆ ಬಂದ. ಮನೆಯಲ್ಲಿ ಹಾವಿನಿಂದ ಕಡಿಸಲ್ಪಟ್ಟಂತಹ ಈತನ ಮಗನು ಸಕಾಲದಲ್ಲಿ ಯೋಗ್ಯವಾದಂತಹ ಚಿಕಿತ್ಸೆ ಇಲ್ಲದೆ

ಡಾಕ್ಟರ್ ರೋಗಿಯ ಮನೆಗೆ ಹೋಗ್ಲಿಕ್ಕೆ ತಿರಸ್ಕಾರ ಮಾಡಿದ್ದು ಜಾತಿಯ ನೆವನದಿಂದ ಅಂತ ಕಂಡುಕೊಂಡಿದ್ದಾರೆ. ಆ ಡಾಕ್ಟರ್ ಪಕ್ಕದ ಮನೆಯಲ್ಲಿ ಮಲಗಿದಂತಹ ಒಬ್ಬ ವಿದ್ಯಾರ್ಥಿ, ಆ ವಿದ್ಯಾರ್ಥಿಯೇ ನಮ್ಮ ಕಥಾನಾಯಕರಾದಂತಹ ಕುದ್ಮನ್ ರಂಗರಾಯ. ಇದನ್ನು ನೋಡಿದವಾಗ ಅಯ್ಯೋ, ದೀನನೆಂಬಂತಹ ಒಂದು ಕಾರಣಕ್ಕೆ, ದಲಿತನೆಂಬಂತಹ ಒಂದು ಕಾರಣಕ್ಕೆ, ಅಸ್ಪೃಶ್ಯನೆಂಬಂತಹ ಒಂದು ಕಾರಣಕ್ಕೆ ವೈದ್ಯರು ಚಿಕಿತ್ಸೆಯನ್ನು ತಿರಸ್ಕರಿಸುವುದೇ ಆ ಬಾಲಕನ ಸಾವಿಗೆ ಕಾರಣರಾದರೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಈ ಜಾತಿಯ ಕುರಿತಾದಂತಹ ಈ ಭಾವನೆ. ಹಾಗಾಗಿ ಅಂದೇ ಸಂಕಲ್ಪವನ್ನು ಮಾಡಿದ್ದಾರಂತೆ ರಂಗರಾಯ.

ದೀನ ದಲಿತರಿಗಾಗಿ ನನ್ನ ಶರೀರವನ್ನು ಅರ್ಪಿಸ್ತಾ ಇದ್ದೇನೆ, ನನ್ನ ಮನಸ್ಸನ್ನು ಅವರ ಸೇವೆಗಾಗಿ ಮೀಸಲಿಸ್ತೇನೆ. ರಂಗನಾದಂತಹ ನಾನು ಇದು ರಂಗನಾಥನ ಸೇವೆ ಅಂತ ಬಗೀತಾ ಇದ್ದೇನೆ. ಸಂಕಲ್ಪ ಮಾಡಿದ್ರಂತೆ ಅವರೇ ನಮ್ಮ ಕಥಾನಾಯಕರಾದಂತಹ ಕುದ್ಮಣ್ ರಂಗರಾಯರು.

0: ರಂಗರಾಯರು ಸಮಾಜ ಸುಧಾರಣಾ ಕಾರ್ಯ ಪ್ರಾರಂಭಿಸುವಾಗ 19ನೇ ಶತಮಾನದ ಅಂತಿಮ ಕಾಲವಾಗಿತ್ತು. ಅಂದಿನ ಕಾಲದಲ್ಲಿ ಜಿಲ್ಲೆಯ ದಲಿತರಿಗೆ ಯಾವುದೇ ಶಾಲಾ ಸಂಸ್ಥೆಯಲ್ಲಿ ಮುಕ್ತ ಪ್ರವೇಶ ಇರಲಿಲ್ಲ. ಅಸ್ಪೃಶ್ಯ ಪಂಗಡದವರನ್ನ ಸವರ್ಣೀಯರು ಮುಟ್ಟುವುದಕ್ಕೆ ಕೂಡ ಹೇಸುತ್ತಿದ್ದರು. ಸಾರ್ವಜನಿಕ ಬಾವಿ, ಕೆರೆ, ಹೋಟೆಲಲ್ಲಿ ಅಸ್ಪೃಶ್ಯ ಪಂಗಡದವರಿಗೆ ಪ್ರವೇಶ ನಿಷಿದ್ಧವಾಗಿತ್ತು. ಆದ ಕಾರಣ ದಲಿತರನ್ನ ವಿದ್ಯಾವಂತರನ್ನಾಗಿ ಮಾಡುವುದು ಮತ್ತು ಅವರ ಶ್ರೇಯಸ್ಸಿಗಾಗಿ ದುಡಿಯುವುದು ಅಂದಿನ ಕಾಲದಲ್ಲಿ ಬಲು ಅಪ್ರಿಯ ಕೆಲಸ. ಬಹುಸಂಖ್ಯಾತರಾದ ಸವರ್ಣೀಯರ ತೀವ್ರ ವಿರೋಧವನ್ನು ಮಾತ್ರವಲ್ಲ, ತಮ್ಮ ಬಂಧು ಬಳಗದವರ ಆಕ್ಷೇಪವನ್ನು ಎದುರಿಸಬೇಕಾದ ಅತ್ಯಂತ ಅಪಾಯಕಾರಿ ಕೆಲಸ ಕೂಡ ಅದಾಗಿತ್ತು. ಅಂತೆಯೇ ದಲಿತರನ್ನ ಅವರ ಉದ್ಧಾರಕ್ಕಾಗಿಯೇ ಆದರೂ ಅಸ್ಪೃಶ್ಯತಾ ನಿವಾರಣಾ ಕಾರ್ಯದಲ್ಲಿ ಒಲಿಸಿಕೊಳ್ಳುವುದಂತೂ ಸುಲಭವಾಗಿರಲಿಲ್ಲ. ಅಸ್ಪೃಶ್ಯ ಜನಾಂಗದ ಪ್ರಶ್ನೆಯೊಡನೆ ಅವರ ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಶ್ನೆಯೂ ಸೇರಿದ್ದುದರಿಂದ ಅದು ನುಂಗಲಾರದ ತುತ್ತಾಗಿತ್ತು. ಈ ಜನಾಂಗ ಓದು ಕಲಿತರೆ ಮತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಪ್ರಗತಿ ಹೊಂದಿದ್ರೆ ಜೀತದ ಕೆಲಸವನ್ನ ಮುಂದೆ ಮಾಡುವುದಾದರೂ ಯಾರು ಎಂಬ ಭಯ ಸವರ್ಣೀಯರ ವಿರೋಧಕ್ಕೆ ಹೆಚ್ಚಿನ ಬಲ ಕೊಟ್ಟಿತು. ರಂಗರಾಯರು ಸಹಕರಿಸದಂತೆ ಅಸ್ಪೃಶ್ಯ ಜನಾಂಗದವರ ಮೇಲೆ ಒಂದಲ್ಲ ಒಂದು ವಿಧದಲ್ಲಿ ಒತ್ತಡ ಬರುತ್ತಿದ್ದುದರಿಂದ ಅಸ್ಪೃಶ್ಯ ಜನಾಂಗದವರು ಸ್ವಾಭಾವಿಕವಾಗಿ ಹಿಂಜರಿಯುತ್ತಾ ಇದ್ರು. ಮೇಲಾಗಿ ಅಸ್ಪೃಶ್ಯರಲ್ಲಿ ಹಲವಾರು ಪಂಗಡಗಳಾಗಿ ವಿಂಗಡಿಸಲ್ಪಟ್ಟಿರುವುದರಿಂದ ಮಾತ್ರವಲ್ಲ, ಈ ಅಸ್ಪೃಶ್ಯ ಪಂಗಡಗಳ ಅಂದಿನ ಕಾಲದ ಕೆಲವೊಂದು ನಂಬಿಕೆಯಿಂದಾಗಿ ಎಲ್ಲಿ ತಮಗೆ ಪಾಪ ತಟ್ಟುವುದೋ, ದೇವರ ಶಾಪ ಮುಟ್ಟುವುದೋ ಎಂಬ ಭಯದಿಂದ ತಮ್ಮೊಳಗೆ ಕೂಡಿ ನಡೆಯುವುದಕ್ಕೂ ಸಹ ದಲಿತ ಪಂಗಡದವರು ಸಿದ್ಧರಾಗುತ್ತಿರಲಿಲ್ಲ. ರಂಗರಾಯರು ಈ ಎರಡೂ ಮುಖದ ವಿರೋಧವನ್ನ ಬಹು ತಾಳ್ಮೆಯಿಂದ ಮತ್ತು ಜಾಣ್ಮೆಯಿಂದ ಶಾಂತಚಿತ್ತರಾಗಿ ನಗುಮುಖದಿಂದಲೇ ಎದುರಿಸಿದರು.
1: ರಂಗರಾಯರದ್ದು ಒಂದು ಕನಸಿತ್ತು, ದಲಿತರು ಮುಂದೆ ಹೈಸ್ಕೂಲಿಗೆ ಹೋಗಬೇಕು, ನಾನು ಸಾಯುವ ಮೊದಲು ಯಾರಾದರೂ ಒಬ್ಬರು SSLC ಅಥವಾ ಮೆಟ್ರಿಕ್ ಪಾಸ್ ಆಗಬೇಕು, ಅದನ್ನು ನಾನು ನೋಡಬೇಕು, ಅದೇ ನನ್ನ ಜೀವನದ ಸಂತೋಷ ಅಂತೆ. ಆದರೆ ಆ ಕನಸು ಅವರು 1928 ತೀರಿ ಹೋಗುವಾಗ ನನಸಾಗಿರಲಿಲ್ಲ. ಅವರದ್ದು ಇನ್ನೊಂದು ಕನಸಿತ್ತು, ನಾನು ಸತ್ತ ನಂತರ ನನ್ನ ದೇಹವನ್ನು ದಲಿತರೇ ಕೊಂಡೋಗ್ಬೇಕು ಸ್ಮಶಾನಕ್ಕೆ ಅಂತೇಳಿ, ಅದು ನೆರವೇರಿತು. ಆದರೆ ಒಬ್ಬ ಮೆಟ್ರಿಕ್ಯುಲೇಷನ್ ಪಾಸ್ ಆಗಬೇಕು ಒಬ್ಬ ದಲಿತ ನನ್ನ ಜೀವಿತಾವಧಿಯಲ್ಲಿ ಅಂತ ಹೇಳುವ ಕನಸು ಅವರದ್ದು ನನಸಾಗಲಿಲ್ಲ. ಒಬ್ಬರನ್ನು ಪದವೀಧರನಾಗಿ ಮಾಡಬೇಕಂತೇಳಿ ಸಹ ಹೇಳ್ತಾ ಇದ್ರು ಅವರು, ಅದೂ ಆಗಲಿಲ್ಲ. ಇನ್ನೊಂದು ವಿಚಾರ, ಇಲ್ಲಿ ಹೆಚ್ಚಿನ ದಲಿತರಿಗೆ ನಿಲ್ಲಿಕ್ಕೆ ಮನೆ ಇರಲಿಲ್ಲ, ಅವರದ್ದೇ ಸ್ವಂತ ಭೂಮಿ ಇರಲಿಲ್ಲ. ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಭೂಮಿಯನ್ನು ಒದಗಿಸಿಕೊಡುವಂಥದ್ದು, ಶ್ರೀಮಂತರಿಂದ ಜಮೀನು ಪಡೆದು ದಾನ ಮಾಡಿ ಈ ಜಮೀನನ್ನು ತುಂಡು ತುಂಡು ಮಾಡಿ ದಲಿತರಿಗೆ ಹಂಚುವಂಥದ್ದು ನಾವು ಕಂಡುಕೊಳ್ತೇವೆ. ಮಂಗಳೂರಿನ ದಡ್ಡಲಕಾಡು, ಬಿಜಯ್ ಕಾಫಿಕಾಡು, ಈ ಪ್ರದೇಶಗಳನ್ನು, ಬಿಜಯ್ ಕಾಫಿಕಾಡಿನ ಪ್ರದೇಶವನ್ನು ಒಬ್ಬ ಜಮೀನ್ದಾರನಿಂದ ಪಡೆದು ಅದನ್ನು ದಲಿತರಿಗೆ ಕೊಡ್ತಾರೆ. ಉಡುಪಿ ಪುತ್ತೂರಿನಲ್ಲಿ ಅಲ್ಲಿ ಕೊರಗರಿಗೆ ದಾನ ಮಾಡ್ತಾರೆ. ಮತ್ತು ಈ ಜಮೀನಿನಲ್ಲಿ ಕೆಲವೊಮ್ಮೆ ಸುತ್ತ ಬೇಲಿ ಹಾಕಿ ಆ ಪ್ರದೇಶದ ಒಳಗೆ ಹೋಗಬೇಕಾದ್ರೆ ರಂಗರಾಯರೊಡನೆ ಕೇಳಿಯ ಒಳಗೆ ಹೋಗಬೇಕಿತ್ತು. ಶಿಸ್ತು ಕಟ್ಟಿನ ಜೀವನ ನಡೆಸಲಿಕ್ಕೆ ಅವರಿಗೆ ಭಾಷಣಗಳನ್ನು ಮಾಡುವುದು, ಒಂದು ಅಲ್ಲಿ ಸಭಾಭವನ ಕಟ್ತಾರೆ. ಆ ಸಭಾಭವನದಲ್ಲಿ ಪ್ರತಿ ಶನಿವಾರ ಭಜನೆ, ಪ್ರಾರ್ಥನೆ ಹಾಗೂ ಸಾಮೂಹಿಕ ಕೂಟಗಳನ್ನು ಇತರ ಚಟುವಟಿಕೆಗಳಲ್ಲಿ ನಡೆಸ್ತಾ ಇತ್ತು. ಈ ಥರದ ಜಮೀನನ್ನು ಕೊಡುವಂಥದ್ದು ಅವರು ಉದ್ಯಾವರ, ಪಣಂಬೂರು, ಬನ್ನಂಜೆ, ತಣ್ಣೀರು ಬಾವಿ, ಬಾಬುಗುಡ್ಡೆ ಇಂಥದ್ದು ಪ್ರದೇಶಗಳು ನಮ್ಗೆ ಕಂಡುಬರ್ತದೆ. ಮೂರನೇ ಅಂಶ ಏನಂತೇಳಿದ್ರೆ, ದಲಿತರಿಗೆ ಬರೀ ಶಿಕ್ಷಣ ಕೊಡುವುದು ಮಾತ್ರ ಅಲ್ಲ, ಅವರಿಗೆ ಉದ್ಯೋಗ ಅವಕಾಶಗಳು, ಅವರಿಗೆ ರಾಜಕೀಯವಾಗಿ ಪ್ರಾತಿನಿಧ್ಯ ಕೊಡುವಂಥದ್ದು ಇದು ಕೂಡ ಇಲ್ಲಿ ನಮಗೆ ಕಂಡುಬರ್ತದೆ. ದಲಿತರನ್ನು ಶಿಕ್ಷಿತರನ್ನಾಗಿ ಮಾಡಿಸಿದ ನಂತರ ಮೊದಲ ಬಾರಿಗೆ ಯಾರೆಲ್ಲ ಶಿಕ್ಷಿತರಾದರೂ ಅವರನ್ನು ಶಿಕ್ಷಣ ವೃತ್ತಿಯಲ್ಲಿ ತೊಡಗಿಸಿಕೊಳ್ತಾರೆ ಮತ್ತು ಶಿಕ್ಷಕರನ್ನಾಗಿ ಮಾಡ್ತಾರೆ. ಮೊದಲ ಶಿಕ್ಷಕರಾಗಿ ಬಂದವರು ಅಂಗಾರ ಮಾಸ್ತರ್, ಮುಂಡಪ್ಪ ಮಾಸ್ತರ್, ಬಸವ ಮಾಸ್ತರ್, ಗೋವಿಂದ ಮಾಸ್ತರ್, ಉಳ್ಳಾಲ ಕೊರಗ ಮಾಸ್ತರ್, ಕೋಟಿ ಮಾಸ್ತರ್, ಇವರೆಲ್ಲ ಪ್ರಥಮ ಹಂತದಲ್ಲಿ ಬಂದಂತಹ ದಲಿತ ವರ್ಗದಿಂದ ಬಂದಂತಹ ಶಿಕ್ಷಕರು. ಹೆಚ್ಚಿನದನ್ನು ಕಲಿತಿದ್ದರೂ ಸಹ ಈ ಶಿಕ್ಷಕರನ್ನು ಉಪಯೋಗಿಸಿ ಅವರು ದಲಿತರ ಶಾಲೆಗಳಲ್ಲಿ ಅವರನ್ನು ಪಾಠ ಮಾಡಲಿಕ್ಕೆ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಮುಂದೆ ಅವರೇ ಈ ಶಾಲೆಗಳನ್ನು ಮುಂದುವರಿಸಿಕೊಂಡು ಹೋಗ್ತಾರೆ.
0: ರಂಗರಾಯರು ದಲಿತ ವಿದ್ಯಾಭ್ಯಾಸಕ್ಕಾಗಿ ತನ್ನ ಸ್ವತಃ ನಿಧಿಯಿಂದಲೇ 1892ರಲ್ಲಿ ಮಂಗಳೂರಿನ ಉರುವಚಿಲಿಂಬಿ ಎಂಬಲ್ಲಿ ಮಾರ್ಗದ ಬದಿಯ ಒಂದು ಹುಲ್ಲು ಛಾವಣಿಯ ಮನೆಯನ್ನ ಬಾಡಿಗೆಗೆ ಗೊತ್ತು ಮಾಡಿಕೊಂಡು ಪ್ರಾಥಮಿಕ ಶಾಲೆಯೊಂದನ್ನ ತೆರೆದ್ರು. ಶಾಲೆಗೆ ಬಂದವರು ಅತಿ ಕಡಿಮೆ ಸಂಖ್ಯೆಯವರು ಇದ್ರು. ಆ ಮನೆಯು ಓರ್ವ ಕೆಥೋಲಿಕ್ ಪಂಗಡದವರಿಗೆ ಸೇರಿತು.
1: ಆ ಮನೆಯ ಹತ್ರ ಇವರು ಮೊದಲ ಶಾಲೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಯೂ ಬಿಡಲಿಲ್ಲ ಅವರನ್ನು. ಇಲ್ಲೇ ಏನಾಗ್ತದೆ ಅಂತ ಹೇಳಿದ್ರೆ, ಅವರ ಶಾಲೆ ಪ್ರಾರಂಭ ಮಾಡಿದ್ದೇ ಆ ಸುತ್ತಲಿನ ಜನರ ವಿರೋಧ ಕಂಡು ಬರ್ತದೆ. ಅಲ್ಲಿಗೆ ಬೇರೆ ಬೇರೆ ಕಡೆಗಳಿಂದ ಹೇಸಿಗೆಯನ್ನು ತಂದು ದಾರಿಯಲ್ಲೇ ಹಾಕಿ ಆ ಶಾಲೆಗೆ ಮಕ್ಕಳು ಬರದಂತೆ ಅಥವಾ ಶಿಕ್ಷಕರು ಬರದಂತೆ ಮಾಡುವಂಥದ್ದು ನಾವು ಕಂಡು ಬರ್ತದೆ. ಕೊನೆಗೆ ಅವರು ಆ ಶಾಲೆಯನ್ನು ಅಲ್ಲಿ ಮುಚ್ಚಬೇಕಾಯ್ತು. ಯಾಕಂದರೆ ಶಾಲೆಗೆ ಹೋಗುವ ಸ್ಥಿತಿಯಲ್ಲಿ ಇರಲಿಲ್ಲ, ಮತ್ತು ಕಟ್ಟಡದ ಮಾಲೀಕನೊಡನೆ ಹೇಳಿದರೂ ಆತನು ಕೊನೆಗೆ ತನ್ನ ಅಸಹಾಯಕತೆಯನ್ನು ತೋರಿಸ್ತಾನೆ. ನಂತರ ಇವರು ಕಂಕನಾಡಿ ಮತ್ತು ಬೋಳೂರಿನಲ್ಲಿ ಎಲಿಮೆಂಟರಿ ಶಾಲೆಗಳನ್ನು ಪ್ರಾರಂಭ ಮಾಡ್ತಾರೆ. ಶೇಡಿಗುಡ್ಡೆಯಲ್ಲಿ ಇನ್ನೊಂದು ಶಾಲೆ, ಅದು 8ನೇ ತರಗತಿವರೆಗೆ ಮುಂದುವರುತ್ತದೆ. ಅಲ್ಲಿ ಒಬ್ಬ ಉತ್ತಮ ಶಿಕ್ಷಕರನ್ನು ನೇಮಿಸ್ತಾರೆ. ಅವರಿಗೆ ಸಹಾಯ ಮಾಡಿದ ಉಡುಪಿ ಗೋವಿಂದರಾವ್ ಅವರು 18 ವರ್ಷಗಳ ಕಾಲ ಅಲ್ಲಿ ಶಿಕ್ಷಕರಾಗಿದ್ದವರು. ನಂತರ ಉಡುಪಿ ಪುತ್ತೂರಿನಲ್ಲಿ ಶಾಲೆಗಳು ಅತ್ತಾವರ, ಬಾಬುಗುಡ್ಡೆ, ದಡ್ಡಲ್ಕಾಡು, ಉಳ್ಳಾಲ, ಮುಲ್ಕಿ, ಬನ್ನಂಜೆ, ನೇಜಾರು, ಬೇರೆ ಬೇರೆ ಪ್ರದೇಶಗಳಲ್ಲಿ ಒಂದರ ನಂತರ ಒಂದು ಶಾಲೆಗಳನ್ನು ದಲಿತರಿಗೋಸ್ಕರವಾಗಿ ಪ್ರಾರಂಭ ಮಾಡಿದವರು ಕುದ್ಮುಲ್ ರಂಗರಾಯರು. ಆದರೆ ಈ ಶಾಲೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಅಂದಿನ ಕಾಲದಲ್ಲಿ ಬಹಳ ಜನರ ವಿರೋಧ ಇತ್ತು. ವಿರೋಧ ಯಾಕೆ ಅಂತ ಹೇಳಿದರೆ, ದಲಿತರಿಗೆ ಶಿಕ್ಷಣ ಯಾಕೆ? ಅವರು ಶಿಕ್ಷಿತರಾದರೆ ಅವರ ಕೆಲಸ ಯಾರು ಮಾಡೋದು? ಅವರು ಮಾಡುವಂಥ ಕೆಲಸವನ್ನು ಯಾರು ಮಾಡೋದು? ಈ ಥರದ ಪ್ರಶ್ನೆಗಳು ಕುದ್ಮುಲ್ ರಂಗರಾಯರಿಗೆ ಜನರು ನೇರವಾಗಿ ಕೇಳ್ತಾ ಇದ್ರು.
0: ಅಂದಿನ ಕಾಲದಲ್ಲಿ ಪಟ್ಟಣಕ್ಕೆ ಬರಲು ಕೂಡ ಅಂಜುತ್ತಿದ್ದ ಅಲೆಮಾರಿ ಕೊರಗ ಪಂಗಡದವರ ಚಿಂತಾಜನಕ ಜೀವನ ಸ್ಥಿತಿಯನ್ನ ಕಂಡ ರಂಗರಾಯರು ಮನನೊಂದಿದ್ರು. ಶೇಡಿಗುಡ್ಡೆ ಪಕ್ಕದ ಕೋರ್ಟುಗುಡ್ಡೆಯ ಉತ್ತರ ದಿಕ್ಕಿನ ಈಗಿನ ಮುಖ್ಯ ರಸ್ತೆಗೆ ತಾಗಿ ಉದ್ದದ ಸಾಲಿನ ಕಟ್ಟಡ ಒಂದನ್ನ ಕಟ್ಟಿಸಿ ಅಲ್ಲಿ ಸುಮಾರು 10 ಕೊರಗರ ಕುಟುಂಬದವರಿಗೆ ಆಶ್ರಯ ಕೊಟ್ಟು ಜೊತೆಗೆ ಅವರ ಕುಲ ಕಸುಬು ಆದ ಗುಡಿ ಕೈಗಾರಿಕೆ ವೃತ್ತಿಯನ್ನ ಅಭಿವೃದ್ಧಿಪಡಿಸಲು ಸಹಾಯ ಮಾಡಿದ್ರು. ಹಾಗೆಯೇ ಉಡುಪಿ ಪುತ್ತೂರಿನಲ್ಲಿ ಕೊರಗ ಸಮಾಜದವರಿಗೆ ಬಹುಸಂಖ್ಯೆಯಲ್ಲಿ ದರಖಾಸು ಜಮೀನನ್ನ ಕೊಡಿಸಿದ್ರು. ಪರವೂರುಗಳಿಂದ ಬರುವ ದಲಿತ ಜನಾಂಗದ ವಿದ್ಯಾರ್ಥಿನಿಯರಿಗಾಗಿ ಹೆಣ್ಣು ಮಕ್ಕಳ ನಿಲಯವೊಂದನ್ನು ನಗರದ ಶೇಡಿಗುಡ್ಡೆ ಶಾಲೆಯ ಹತ್ತಿರದಲ್ಲೇ ಕಟ್ಟಿಸಿದ್ರು. ರಂಗರಾಯರು ಸ್ಥಾಪನೆ ಮಾಡಿದ ಶಾಲೆಯಲ್ಲಿ 4ನೇ ತರಗತಿಯವರೆಗೆ ಕಲಿತ ಪರಿಶಿಷ್ಟ ಜಾತಿಯ ಯುವಕರನ್ನು ಅಧ್ಯಾಪಕ ವೃತ್ತಿಯ ತರಬೇತಿ ಶಿಕ್ಷಣಕ್ಕೆ ಕಳುಹಿಸಿಕೊಟ್ರು. ಅವರೇ ಸ್ಥಾಪನೆ ಮಾಡಿದ ಅತ್ತಾವರ ಬಾಬುಗುಡ್ಡೆ ಶಾಲೆ, ದಡ್ಡಲ್ಕಾಡು, ಉಳ್ಳಾಲ, ಮುಲ್ಕಿ ಮತ್ತು ಉಡುಪಿಯ ಬನ್ನಂಜೆ, ನೇಜಾರು ಮುಂತಾದ ಊರುಗಳಲ್ಲಿ ಶಾಲೆಗೆ ತರಬೇತಾದ ಜಾತಿಯ ಅಧ್ಯಾಪಕರನ್ನೇ ನೇಮಕ ಮಾಡಿದ್ರು. ಅಂದಿನ ಕಾಲದಲ್ಲಿ ರಂಗರಾಯರು ಸ್ಥಾಪಿಸಿದ ಶಾಲೆಗೆ ಪಂಚಮ ಶಾಲೆ ಎಂಬುದಾಗಿ ಕರೆಯುತ್ತಿದ್ರು. ಪಂಚಮರ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಮಧ್ಯಾಹ್ನದ ಊಟ ಕೊಡ್ತಾ ಇದ್ರು. ಪರಿಶಿಷ್ಟ ಜನಾಂಗದ ಮಕ್ಕಳು ಶಾಲೆಗೆ ತಪ್ಪದೆ ಬರುವಂತೆ ಪ್ರೋತ್ಸಾಹ ರೂಪದಲ್ಲಿ ದಿನಕ್ಕೆ 2 ಪೈಸೆಯಿಂದ 6 ಪೈಸೆಯವರೆಗೆ ನಗದು ಹಣ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ರು. ರಂಗರಾಯರು ತನ್ನ ಆತ್ಮೀಯರಾದ ಉಳ್ಳಾಲ ರಘುನಾಥಯ್ಯನವರ ಸಹಕಾರದಿಂದ ದ ಡಿಪ್ರೆಸ್ಡ್ ಕ್ಲಾಸಸ್ ಮಿಷನ್ ಕೊಡಿಯಲ್ಬೈಲ್ ಮ್ಯಾಂಗ್ಳೂರ್ ಎಂಬ ಸಂಸ್ಥೆಯನ್ನು 1897ರಲ್ಲಿ ಸ್ಥಾಪಿಸಿ ತನ್ಮೂಲಕ ನಡೆಸಿಕೊಂಡು ಬಂದರು. ರಘುನಾಥಯ್ಯನವರನ್ನು ಅದರ ಪ್ರಥಮ ಅಧ್ಯಕ್ಷರಾಗಿ ಮಾಡಿ ರಂಗರಾಯರು ಅದರ ಸ್ಥಾಪಕ ಕಾರ್ಯದರ್ಶಿಯಾದರು. ಆಗ ರಂಗರಾಯರಿಗೆ ವಯಸ್ಸು 38 ವರ್ಷವಾಗಿತ್ತು.
1: ಈ ಶಾಲೆಗಳನ್ನು ನಡೆಸುವುದು ಹೇಗೆ ಎಂಬ ಪ್ರಶ್ನೆ ಮುಂದೆ ಬರುವಾಗ ಅವರು ಈ ಮಿಷನ್ ಅನ್ನು ಪ್ರಾರಂಭ ಮಾಡ್ತಾರೆ. ದ ಡಿಪ್ರೆಸ್ಡ್ ಕ್ಲಾಸಸ್ ಮಿಷನ್ ಅಂತೇಳಿ ಪ್ರಾರಂಭ ಮಾಡ್ತಾರೆ 1897ರಲ್ಲಿ. ಕುದ್ಮುಲ್ ರಂಗರಾಯರು ಮತ್ತು ರಘುನಾಥರಾಯರು ಇಬ್ಬರು ಇಲ್ಲಿ ಈ ಡಿಪ್ರೆಸ್ಡ್ ಕ್ಲಾಸಸ್ ಮಿಷನ್ ಅನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಶಾಲೆಗಳಿಗೆ ಅನುದಾನವನ್ನು ಪಡೆಯುವುದರಲ್ಲಿ, ಸರ್ಕಾರದ ಅನುದಾನ ಪಡೆಯುವುದರಲ್ಲಿ ಅಥವಾ ಕೆಲವು ವ್ಯಕ್ತಿಗಳ ದಾನವನ್ನು ಪಡೆಯುವುದರಲ್ಲಿ ಬಹಳ ಶ್ರಮ ಪಡ್ತಾರೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಶಾಲೆ ನಡೆಸಲಿಕ್ಕೆ ಕಷ್ಟ ಆಗುವ ಸಂದರ್ಭದಲ್ಲಿ ಎಲ್ಲಿಯೂ ಯಾರ್ಯಾರಿಗೂ ಪತ್ರ ಬರೆದು ಅವರಿಂದ ಸಹಾಯವನ್ನು ಯಾಚಿಸುವುದನ್ನು ಸಹ ನಾವು ಕಾಣ್ತೇವೆ. ಈ ಶಾಲೆಗಳಲ್ಲಿ ಬರೇ ಶಿಕ್ಷಣ ಮಾತ್ರವಲ್ಲ, ಅದರೊಂದಿಗೆ ವೃತ್ತಿಪರ ಕೆಲಸಗಳನ್ನು ಸಹ ಕಲಿಸುವಂತಹ ಯೋಜನೆಗಳನ್ನು ಕುದ್ಮಲ್ ರಂಗರಾಯರು ಮಾಡುವಂತ ನೋಡ್ತೇವೆ. ಬಡಗಿ ಕೆಲಸ, ನೇಗೆ ಕೆಲಸ, ತೋಟಗಾರಿಕೆ, ಕಸೂತಿ, ತಕಲಿಯಲ್ಲಿ ನೂಲುವುದು, ರೇಷ್ಮೆ, ರೇಷ್ಮೆ ಹುಳುಗಳನ್ನು ಸಾಕಿ ರೇಷ್ಮೆ ತಯಾರಿಕೆ, ಹೀಗೆ ಬೇರೆ ಬೇರೆ ಕಸುಬುಗಳಲ್ಲಿ ಸಹ ಅವರನ್ನು ಇಲ್ಲಿ ಶಿಕ್ಷಿತರನ್ನಾಗಿ ಮಾಡ್ತಾರೆ.
0: ರಂಗರಾಯರು ಜಿಲ್ಲೆಯ ಹಲವಾರು ಕಡೆಯಲ್ಲಿ ಅಂದಿನ ಶ್ರೀಮಂತ ವರ್ಗದ ಜಮೀನುದಾರರಿಂದ ಹಲವಾರು ಎಕರೆ ಜಮೀನನ್ನು ಪಡ್ಕೊಂಡ್ರು. ಮಂಗಳೂರಿನಲ್ಲಿ ದೇರೆಬೈಲ್ನ ದಡ್ಡಲಕಾಡು ಕಾಲೋನಿಯ ಹಲವಾರು ಎಕರೆ ಜಮೀನನ್ನು ಕ್ರಯಕ್ಕೆ ಮತ್ತು ವಿಜಯ್ ಕಾಪಿಕಾಡು ಕಾಲೋನಿಯ ಕೆಲವು ಎಕರೆ ಜಮೀನನ್ನು ಕೇರಳದ ಮೂಸಕೋಯ್ ಎಂಬ ಮುಸ್ಲಿಂ ಜಮೀನ್ದಾರರಿಂದ ಮೂಲಗೇಣಿಗೆ ಪಡ್ಕೊಂಡು ಅವುಗಳನ್ನು ದಲಿತ ಜನಾಂಗದವರಿಗೆ ಮನೆ ಕಟ್ಟಲು ಮತ್ತು ಕೃಷಿ ಮಾಡಲು ವಿತರಣೆ ಮಾಡಿದರು. ಮಂಗಳೂರಿನ ದರಕಾಸು ಜಮೀನನ್ನು ಕೊಡಿಸಿದರು. ಅಂತೆಯೇ ಮಂಗಳೂರಿನ ಕಾಪಿಕಾಡು ಕಾಲೋನಿಯ ಕೆಲವು ಭಾಗದ ಜಮೀನನ್ನು ನೆಲ್ಲಿಕಾಯಿ ವೆಂಕಟರಾಯರಿಂದ ಮೂಲಗೇಣಿಗೆ ಪಡ್ಕೊಂಡು ದಲಿತ ಜನಾಂಗದವರಿಗೆ ಮನೆ ಕಟ್ಟಲು ಮತ್ತು ಕೃಷಿ ಮತ್ತು ಉಪವೃತ್ತಿ ಮಾಡಲು ವಿತರಣೆ ಮಾಡಿದರು. ಅಂದಿನ ಕಾಲದಲ್ಲಿ ಮಂಗಳೂರಿನ ಕಾಪಿಕಾಡು ಕಾಲೋನಿಯಲ್ಲಿ ದಲಿತ ಜನಾಂಗದವರು ಬಹುಸಂಖ್ಯೆಯಲ್ಲಿ ವಾಸ ಮಾಡಿಕೊಂಡಿದ್ದರು. ಅಂತಹ ಕಾಲೋನಿಯಲ್ಲಿ ದಲಿತರಿಗೆ ಪ್ರಾರ್ಥನೆ, ಭಜನೆ ಮತ್ತು ನಿತ್ಯ ಪೂಜೆ ಇತ್ಯಾದಿ ದೇವತಾ ಕಾರ್ಯಕ್ರಮ ಮಾಡಲು ಒಂದು ಸಮಾಜ ಮಂದಿರದ ಅವಶ್ಯಕತೆ ಇದೆ ಎಂಬುದನ್ನು ರಂಗರಾಯರು ಮನಗಂಡರು. ಅದಕ್ಕಾಗಿ ಯೋಜನೆಯನ್ನು ತಯಾರಿಸಿ ಸ್ಟಾರ್ ಹಾಲ್ ಎಂಬ ಸುಂದರವಾದ ಭವನವನ್ನು ಕಾಪಿಕಾಡು ಕಾಲೋನಿಯಲ್ಲಿ ಕಟ್ಟಿಸಿದರು. ಅವರ ಆದೇಶದಂತೆ ಪ್ರತಿ ಶನಿವಾರ ಭಜನೆ, ಪ್ರಾರ್ಥನೆ ಮತ್ತು ಸಾಮೂಹಿಕ ಕೂಟ ಇತ್ಯಾದಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಈ ಮಂದಿರದಲ್ಲಿ ಜರುಗುತ್ತಿದ್ದವು. ಸ್ಟಾರ್ ಹಾಲ್ ಮಂದಿರದಲ್ಲಿ ಮುಂಜಾನೆ ಪ್ರಾರ್ಥನೆ ಮಾಡುವ ಮೊದಲು ಸಮೀಪದಲ್ಲಿಯೇ ನೈಸರ್ಗಿಕವಾಗಿ ಧಾರಾಕಾರವಾಗಿ ನೀರು ಹರಿದು ಹೋಗಿ ಮುಂಡಾನ್ ಎಂಬಲ್ಲಿಗೆ ಕಾಲೋನಿಯ ದಲಿತರನ್ನು ಸಾಮೂಹಿಕ ಸ್ನಾನ ಮಾಡಿಸಲು ರಂಗರಾಯರು ಕೆಲವೊಮ್ಮೆ ಕರೆದುಕೊಂಡು ಹೋಗುತ್ತಿದ್ದರು. ಇದರಿಂದ ದಲಿತ ಜನಾಂಗದಲ್ಲಿ ಪ್ರಾರ್ಥನಾ ಮಂದಿರಕ್ಕೆ ಹೋಗುವ ಮೊದಲು ಪ್ರತಿಯೊಬ್ಬರು ಸ್ನಾನ ಮಾಡಿಯೇ ಹೋಗುವ ರೂಢಿ ಬೆಳೆದು ಬಂದಿತ್ತು.
2: ಸಾಲು ಮನೆಯ ನಿರ್ಮಿಸಿದರಾಗ ಬರೇ ದೇವಾಕ್ಯಲ್ಲ, ಅಂತರ್ಜಾತಿಯ ವಿವಾಹವನ್ನು ಪ್ರೋತ್ಸಾಹ ಮಾಡುವಂತಹ ಮಾತುಗಳಿಂದಲ್ಲ, ನಾಟ್ ಇನ್ ವರ್ಡ್ಸ್ ಬಟ್ ಇನ್ ಡೀಡ್, ಮಾತಿನಲ್ಲೆಲ್ಲ ಕಾರ್ಯದಲ್ಲಿ ಏನು ಮಾಡಿದರು. 1912 ತಮ್ಮ ಮಗಳಾದಂತಹ ರಾಧಾಬಾಯಿಯನ್ನು ಮದ್ರಾಸಿನ ಡಾಕ್ಟರ್ ಸುಬ್ರಾಯನ್ ಅವರಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಅಂತರ್ಜಾತಿಯ ವಿವಾಹವನ್ನು ಬೋಧನೆಗೆಟ್ಟದಲ್ಲ, ತಾನೇ ಇದನ್ನು ಮಾಡಿ ತೋರಿಸ್ತೇನೆ. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ತನ್ನ ಕರುಳಗುಡಿಯಾದಂತಹ ಆ ರಾಧಾಬಾಯಿಯನ್ನು ಧಾರೆ ಎರೆದು ಕೊಟ್ಟಿದ್ದಾರಂತೆ. ಡಾಕ್ಟರ್ ಸುಬ್ರಾಯನಿಗೆ ಅಂತರ್ಜಾತಿಯ ವಿವಾಹವನ್ನು ಪ್ರೋತ್ಸಾಹ ಮಾಡಿದ್ದಾರಂತೆ. ಈ ಅಂತರ್ಜಾತಿಯ ತನ್ನ ಮಗಳ ವಿವಾಹಕ್ಕೆ ಸಂಬಂಧಕ್ಕೆ ಅದರ ಪೌರೋಜ್ಯವನ್ನು ವಹಿಸಿದವರು ಯಾರು? ಡಾಕ್ಟರ್ ರಾಜಗೋಪಾಲಾಚಾರ್ಯ. ಡಾಕ್ಟರ್ ರಾಜಗೋಪಾಲಾಚಾರ್ಯವರೇ ಅವರ ಪೌರೋಜ್ಯವನ್ನು ವಹಿಸಿದ್ದು ಮಾತ್ರ ಅಲ್ಲ, ಊರೂರಿಗೆ ಕಾಲ್ನಡಿಗೆಯಲ್ಲಿ ಸಾಗಿ ದಲಿತೋದ್ಧಾರ ಮಾಡಿದ್ರು. ಈಗ ಸನ್ಮಾನ್ಯರಾದಂತಹ ಅಂಬೇಡ್ಕರ್ ಹುಟ್ಟಿದ್ದು 1891 ಏಪ್ರಿಲ್ನಲ್ಲಿ 14. ಆದರೆ ಅದಕ್ಕಿಂತ ಮುಂಚೆಯೇ ಬಹಳಷ್ಟು ಮುಂತೆ ದಲಿತೋದ್ಧಾರಕರಾದಂತಹ ರಂಗರಾಯರು 1891 ಅಂಬೇಡ್ಕರ್ ಹುಟ್ಟಿದ್ದು 1888 ದಲಿತರಿಗೆ ರಾಜಕೀಯ ಮೀಸಲಾತಿ ಕಲ್ಪಿಸಿಕೊಟ್ಟವರು ರಂಗರಾವ್. ನೋಡಿಗಿಂತ ದೊಡ್ಡ ಕೆಲಸ ಇದೆ, ರಾಜಕೀಯ ಮೀಸಲಾತಿ ಕಲ್ಪಿಸಿಕೊಟ್ಟವರು. ಒಮ್ಮೆ DCM ತೀವ್ರದ ಹಣ ಬಿಕ್ಕಟ್ಟಾದಾಗ ಆರ್ಥಿಕ ಸಹಾಯ ನೀಡಿದಂತಹ ವಿಷಯವನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಈಗ ಆ ಏಕಾಂಬರಯ್ಯ ಅವನಿಂದ ಆದಂತಹ ಪ್ರಮಾದವನ್ನು ಸರಿ ಮಾಡುವಂತೆ ರಂಗರಾಯರು ತಾವೇ ಪ್ರಯತ್ನ ಮಾಡಿದರು.
0: ಮಂಗಳೂರು ನಗರದ ಬಾಬುಗುಡ್ಡೆ ಎಂಬಲ್ಲಿ ದರಖಾಸ್ತು ಜಮೀನನ್ನು ಸರ್ಕಾರದ ಸಹಾಯದಿಂದ ದಲಿತರಿಗೆ ಕೊಡಿಸಿ ಅಲ್ಲಿ ಆ ಜನಾಂಗದವರಿಗೆ ಒಂದು ಪ್ರಾಥಮಿಕ ಶಾಲೆಯನ್ನು ಕಟ್ಟಿಸಿದರು. ಬೆನಗಲ್ ರಾಘವೇಂದ್ರ ರಾಯರು ಉಡುಪಿಯ ಕುಂಜಿಬೆಟ್ಟು ಎಂಬಲ್ಲಿ ಸುಮಾರು 7.5 ಎಕರೆ ಜಮೀನನ್ನು ರಂಗರಾಯರ ಸಂಸ್ಥೆಗೆ ದಾನ ಮಾಡಿದರು. ರಂಗರಾಯರು ಆ ಎಲ್ಲ ಜಮೀನನ್ನು ಅಲ್ಲಿಯ ವಸತಿಹೀನ ದಲಿತ ಜನಾಂಗದವರಿಗೆ ವಿತರಣೆ ಮಾಡಿದರು. ಮಾತ್ರವಲ್ಲ, ವರ್ಷವಿಡೀ ನೀರು ಸಿಗುವಂತಹ 2 ಬಾವಿಯನ್ನು ಕುಂಜಿಬೆಟ್ಟು ಎಂಬಲ್ಲಿ ತೋಡಿಸಿದರು. ಅಂದಿನ ಕಾಲದಲ್ಲಿ ಸಮಾಜದಿಂದಲೇ ಬಲು ದೂರವಾಗಿ ಕಾಡು ಗುಡ್ಡದಲ್ಲಿ ವಾಸ ಮಾಡಿಕೊಂಡಿದ್ದ ಹಾಗೂ ಅಸ್ಪೃಶ್ಯ ಪಂಗಡದವರಲ್ಲೇ ಅತಿ ನಿಕೃಷ್ಟ ಜೀವನ ನಡೆಸ್ತಾ ಇದ್ದ ಕೊರಗರು ಎಂಬ ಬುಡಕಟ್ಟು ಪಂಗಡದವರನ್ನ ಆತ್ಮೀಯತೆಯಿಂದ ರಂಗರಾಯರು ಬರಮಾಡಿಕೊಂಡ್ರು. ನಗರದ ಮುನ್ಸಿಪಾಲಿಟಿ ಮತ್ತು ಪಂಚಾಯಿತಿಗಳಲ್ಲಿ ಅವರಿಗೆ ನಗರ ನೈರ್ಮಲ್ಯದ ಉದ್ಯೋಗ ಕೊಡಿಸಲು ಆ ಸಂಸ್ಥೆಯ ಅಧಿಕಾರಿಗಳಿಗೆ ಪತ್ರ ಬರೆದು ಅನೇಕರಿಗೆ ಉದ್ಯೋಗ ಕೊಡಿಸಿದ್ರು. ಮಂಗಳೂರಿನ ಉತ್ತರ ಭಾಗದ ಉಡುಪಿ, ಉದ್ಯಾವರ, ನೇಜಾರು, ಬ್ರಹ್ಮಾವರ ಮತ್ತು ಉಡುಪಿ, ಪುತ್ತೂರು, ಮುಲ್ಕಿ ಮುಂತಾದ ಕಡೆಯಲ್ಲಿ ರಂಗರಾಯರು ಮಾಡಿದ ರಚನಾತ್ಮಕ ಕಾರ್ಯದಿಂದ, ಸಾಮಾಜಿಕ ಪುನರುದ್ಧಾರದ ಸೇವಾ ಕಾರ್ಯದಿಂದ ಅಲ್ಲಿಯ ಸಾರ್ವಜನಿಕರಲ್ಲಿ ಮಾತ್ರವಲ್ಲ ಜನಸಾಮಾನ್ಯರಲ್ಲಿ ಜನಜಾಗೃತಿ ಉಂಟಾಗಿ ಸಾಮಾಜಿಕ ಬದಲಾವಣೆ ಸಾಧ್ಯವಾಯಿತು. ಅದರಿಂದಾಗಿ ಅಸ್ಪೃಶ್ಯ ಜನಾಂಗದವರಲ್ಲಿ ನವಸ್ಫೂರ್ತಿ ಮತ್ತು ಸಾಮಾಜಿಕ ಪ್ರಜ್ಞೆ ಮತ್ತು ಸಂಘಟನಾ ಮನೋಭಾವ ಉಂಟು ಮಾಡಿತು.
1: 1934 ಮಹಾತ್ಮ ಗಾಂಧೀಜಿಯವರು ಮಂಗಳೂರಿಗೆ ಬಂದರು. ಈ ಸಂದರ್ಭದಲ್ಲಿ ನಾವು ನೋಡುವಂತಹದ್ದು, ಮಹಾತ್ಮ ಗಾಂಧೀಜಿಯವರು ಇದೇ ಸಂದರ್ಭದಲ್ಲಿ ಹರಿಜನ ಉದ್ಧಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. 1931 ಪೂನಾ ಫ್ಯಾಕ್ಟ್ ನಂತರ, ಪೂನಾ ಒಪ್ಪಂದ ನಂತರ ಹರಿಜನ ಉದ್ಧಾರ, ದಲಿತ ಉದ್ಧಾರ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದರು. ಅದರ ಅಂಗವಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಅವರು ಭೇಟಿ ಕೊಡ್ತಾ ಬಂದಿದ್ದರು. ಮೈಸೂರಿಗೆ, ಕೊಡಗಿಗೆ, ನಂತರ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದವರು 1934 ಮಂಗಳೂರಿಗೆ ಬಂದರು. ಶೇಡಿಗುಡ್ಡೆಯಲ್ಲಿರುವಂಥ ಅಲ್ಲಿಯ ಶಾಲೆಗೆ, ಅಲ್ಲಿಯ ವಸತಿ ಗೃಹಕ್ಕೆ ಬಂದರು. ಆ ಸಂದರ್ಭದಲ್ಲಿ ಕುದ್ಮುಳ್ ರಂಗರಾಯರು ಇರಲಿಲ್ಲ. 1928 ಅವರು ತೀರಿ ಹೋಗಿದ್ದರು. ಆದರೆ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರೆ, ಇಲ್ಲಿ ದಲಿತರ ಉದ್ಧಾರದ ಈ ದಿಶೆಯಲ್ಲಿ ಕುದ್ಮುಳ್ ರಂಗರಾಯರೇ ನನ್ನ ಗುರುಗಳು, ಅವರೇ ನನ್ನ ಗುರುಗಳು ಅಂತೇಳಿ ಈ ವಿಷಯವನ್ನು ಗಾಂಧೀಜಿಯವರು ಮುಕ್ತ ಕಂಠದಲ್ಲಿಂದ ಅವರ ಈ ಕೆಲಸವನ್ನು ಹೊಗಳಿದರು.
0: ಕೋರ್ಟುಗುಡ್ಡೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಯನ್ನ ರಂಗರಾಯರು 1922 ಇಸವಿಯಲ್ಲಿ ಮಂಗಳೂರು ಸರ್ಕಾರಿ ಕಾಲೇಜಿನ ಹೈಸ್ಕೂಲಿಗೆ ಸೇರಿಸಿದ್ರು. ಸರ್ಕಾರಿ ಕಾಲೇಜಿನ ಹೈಸ್ಕೂಲ್ ಸೇರಿದ ಪ್ರಥಮ ದಲಿತ ವಿದ್ಯಾರ್ಥಿಗಳ ತಂಡದಲ್ಲಿ ಬಿ ಚಂದ್ರಶೇಖರ, ರಾಮಕೃಷ್ಣ ಉಡುಪಿ, ಉದ್ಯಾವರ ರಾಮಚಂದ್ರ ಇವರು ಮೊದಲಿಗರು. ಪ್ರಥಮ ಜಾಗತಿಕ ಯುದ್ಧ ನಂತರ ಉಂಟಾದ ಬರಗಾಲದ ಸಮಯ, ರಂಗರಾಯರು ಶೇಡಿಗುಡ್ಡೆಯಲ್ಲಿ ಅಕ್ಕಿ ಮತ್ತು ಸೀಮೆಎಣ್ಣೆ ಇತ್ಯಾದಿ ದಿನಬಳಕೆ ಸಾಮಗ್ರಿಯನ್ನ ಬಡವರಿಗೆ ವಿತರಣೆ ಮಾಡಿದ್ರು. ಅನಾಥ ಮಹಿಳೆಯರಿಗಾಗಿ ಮತ್ತು ಬಾಲ ವಿಧವೆಯರ ಕಲ್ಯಾಣಕ್ಕಾಗಿ ಜಿಲ್ಲೆಯಲ್ಲೇ ಬಲು ದೊಡ್ಡ ಪ್ರತ್ಯೇಕ ಶಾಲೆಯೊಂದನ್ನು ತೆರೆಯಲು ರಾಯರಿಗೆ ಬಲು ಆಸಕ್ತಿ ಇತ್ತು. ಅದು ಅವರ ಜೀವಿತ ಕಾಲದಲ್ಲಿ ಕನಸಿನ ಮಾತಾಯಿತು. ಆದರೆ ರಂಗರಾಯರ ನಿಧನದ ಅನಂತರ ಡಾಕ್ಟರ್ ಬೆನಗಲ್ ರಾಘವೇಂದ್ರ ರಾವ್ ಎಂಬ ಜನಪ್ರಿಯ ವೈದ್ಯರ ಪರಿಶ್ರಮ ಮತ್ತು ಉದಾರ ಕೊಡುಗೆಯಿಂದ ರಾಯರ ಕನಸು ನನಸಾಯಿತು. ರಂಗರಾಯರ ಸ್ಮರಣಾರ್ಥವಾಗಿ ಸ್ವಾಮಿ ಈಶ್ವರಾನಂದ ಮಹಿಳಾ ಸೇವಾಶ್ರಮ ಎಂಬ ಆಶ್ರಮವನ್ನು ಮಂಗಳೂರು ಬಂಟ್ಸ್ ನಿಲಯದ ಮುಂಭಾಗದ ಕಟ್ಟಡದಲ್ಲಿ ಡಾಕ್ಟರ್ ಬೆನಗಲ್ ರಾಘವೇಂದ್ರ ರಾಯರು ಸ್ಥಾಪಿಸಿದರು. ಅಂತೆಯೇ ರಂಗರಾಯರ ನಿಕಟ ಬಂಧು ನಯಂಪಳ್ಳಿ ರಾಮರಾಯರು ಈ ಆಶ್ರಮವನ್ನು ಕಂಕನಾಡಿ ಕುದುಕೋರಿಗುಡ್ಡೆ ಎಂಬಲ್ಲಿಗೆ ವರ್ಗಾಯಿಸಿ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದರು. ಕುದ್ಮುಲ್ ರಂಗರಾಯರು ಮೂಢನಂಬಿಕೆ ಕಂದಾಚಾರಗಳ ವಿರೋಧಿ ಆಗಿದ್ರು. ವಿಧವಾ ವಿವಾಹಕ್ಕೆ ಬೆಂಬಲ ನೀಡಿದ್ರು. ದೇವದಾಸಿ ಪದ್ಧತಿ ವಿರುದ್ಧ ಹೋರಾಡಿದ್ರು. ದಲಿತ ಉದ್ಧಾರಕ್ಕಾಗಿ ಡಿಸಿ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡಿಸಿ ಮಿಷನ್ ಮೂಲಕ ದಲಿತರ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡವರು. ಕುದ್ಮುಲ್ ರಂಗರಾಯರು ಸ್ವಲ್ಪ ಸಮಯ ಅಧ್ಯಾಪಕರಾಗಿಯೂ ಕೆಲಸ ಮಾಡಿದವರು. ವಕೀಲ ವೃತ್ತಿಯನ್ನು ಕೈಗೊಂಡಾಗ ದಲಿತರಿಗೆ ದಾವೆಗಳನ್ನು ತಾವೇ ನಡೆಸಿಕೊಟ್ಟರು. ವೃದ್ಧಾಪ್ಯದಲ್ಲಿ ರಂಗರಾಯರು ಡಿಸಿ ಮಿಷನ್ ಅನ್ನು ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿಗೆ ವಹಿಸಿಕೊಟ್ಟು ತಾನು ಈಶ್ವರಾನಂದ ಎಂಬ ಹೆಸರಿನ ಆರ್ಯ ಸಮಾಜದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದರು. ಅವರಿಗೆ ಈಶ್ವರಾನಂದ ಎಂದು ನಾಮಕರಣ ಮಾಡಲಾಯಿತು. ಅದೇ ದಿನ ಅವರು ಹಿಂದೆ ಅವರಿಗೆ ಸರ್ಕಾರ ಕೊಟ್ಟಿದ್ದ ರಾವ್ ಸಾಹೇಬ್ ಎಂಬ ಬಿರುದಿನ ಪದಕವನ್ನು ಪತ್ರವನ್ನು ಹೋಮಕುಂಡಕ್ಕೆ ಅರ್ಪಿಸಿದರು. 1928 ಜನವರಿ 30 ಸ್ವಾಮಿ ಈಶ್ವರಾನಂದ ಅರ್ಥಾತ್ ಕುದ್ಮುಳ್ ರಂಗರಾಯರು 69 ವರ್ಷಗಳ ತುಂಬು ಜೀವನವನ್ನು ಸಾರ್ಥಕವಾಗಿ ಮುಗಿಸಿ ಇಹಲೋಕ ತ್ಯಜಿಸಿದರು.

ತಾನು ಸನ್ಯಾಸ ಸ್ವೀಕಾರ ಮಾಡಿದ ನಂತರ ತನ್ನ ಮಗಳಾದಂತಹ ಲಲಿತಾಬಾಯಿಯೊಂದಿಗೆ ವಾಸ ಮಾಡ್ತಾ ಇದ್ರಂತೆ. ಯಾಕಂದರೆ ಮೊದಲ ಹಾಗೆ ಓಡಾಟ ಮಾಡುವ ಹಾಗೆಲ್ಲ, ಮತ್ತೆ ಹೃದಯ ಪೇಳಿದುದು ನೋಡಿಕೋ ನಾನಿದ್ದೇನೆ ಅಂತ ಹೃದಯ, ಇವರ ಹೃದಯ ಇವರಿಗೆ ಸೂಚನೆ ಕೊಟ್ಟಿತ್ತು ನಾನಿದ್ದೇನೆ ಇಲ್ಲಿ ಅಂತ. ಹಾಗಾಗಿ ಹೃದ್ರೋಗಿಯಾಗಿದ್ದಾರೆ. ದೊಡ್ಡ ಸಾಯುವಂತಹ ವಯಸ್ಸಲ್ಲ, 69ನೇ ವಯಸ್ಸಿನಲ್ಲಿ 1928ನೇ ಇಸ್ವಿ ಜನವರಿಯಲ್ಲಿ ಜನವರಿ 30ರಂದು ಭಗವನ್ನಾಮ ಸ್ಮರಣೆ ಮಾಡುತ್ತಾ ಮಾಡುತ್ತಾ ತನ್ನ ಜೀವನದ ಕೊನೆಯ

ಪಾರ್ಥಿವ ಶರೀರವನ್ನು ತ್ಯಾಗ ಮಾಡಿದ್ದಾರಂತೆ. ಈಗ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗಿ ಸ್ವಜಾತಿಯವರೆಲ್ಲ ಸಿದ್ಧರಾಗಿದ್ದಾರೆ. ಈಗ ನಿಜವಾಗಿ ಅದರ ಅವರು ಸನ್ಯಾಸಿ. ಆ ಸಂದರ್ಭದಲ್ಲಿ ಸ್ವಜಾತಿಯವರು ಈ ಸಂದರ್ಭದಲ್ಲಿ ಮೊದಲು ಅವರನ್ನು ತಿರಸ್ಕಾರ ಮಾಡಿದರು, ಅವರಿಗೆ ಕಲ್ಲು ಬಿಸಾಡಿದರು. ಅವರು ಸತ್ತಾವಾಗ ಅವರು ಬಂದು ಶವ ಎತ್ತಬೇಕು ಅಂತ ಬಂದಿದ್ದಂತೆ. ಆ ಸಂದರ್ಭದಲ್ಲಿ ಅವರ ಅಳಿಯನಾದಂತಹ ಸುಬ್ರಾಯನ್ ರಂಗರಾಯರು ಬರೆದಿಟ್ಟಂತಹ ವೀಲನ್ನು ತೆಗೆದು ತೋರಿಸಿದ್ರಂತೆ, ಆ ಬಹಿರಂಗ ಮಾಡಿದರು. ಆ ವೀಲಿನಲ್ಲಿ ಏನಿತ್ತು? ಇಂಥವರಿಗೆ ಇಂಥ ನನ್ನ ಆಸ್ತಿ ಇಂಥವರಿಗೆ ಹೋಗಬೇಕು ಅಂತ ವೀಲಿನಲ್ಲಿ ಬರೆದಿಡುವ ಕ್ರಮ. ರಂಗರಾಯರು ಏನು ಮಾಡಿದರು? ಯಾರಿಗೂ ಏನು ಕೊಡುವ ಸ್ಥಿತಿಯಲ್ಲಿಲ್ಲ. ಆದ್ದರಿಂದ ದಲಿತ ಸಮಾಜದ ತೀರಾ ಕಳಸ್ತಾಯಿಯಲ್ಲಿದ್ದಂತಹ ತೋಟಿ ಜನಾಂಗ, ತೋಟಿ ಜನಾಂಗ ಅಂದರೆ ಎಲ್ಲಿ ಗೊತ್ತಿರಬಹುದು, ನಾನು ಪ್ರತ್ಯಕ್ಷ ನೋಡಿದ್ದೇನೆ. ಇದು ತೋಟಿ ಜನಾಂಗದವರು ಸಾರ್ವಜನಿಕವಾಗಿ ಮಲವನ್ನು ತಲೆಯಲ್ಲಿ ಬಾಳ್ದಿಯಲ್ಲಿ ಹೊತ್ತು ಹೋಗುತ್ತಾ ಇದ್ದಂತೆ. ನಾವೆಲ್ಲ ದೊಡ್ಡವರಾಗುವಾಗಲೇ ಇದು ಇತ್ತು ಅಂತಾದರೆ ರಂಗರಾಯರ ಕಾಲದಲ್ಲಿ ಇದು ಹೇಗಿರಬಹುದು? ಹಾಗಾಗಿ ದಲಿತ ಸಮಾಜದ ತೀರಾ ಕಳಸ್ತಾಯಿಯಲ್ಲಿದ್ದಂತಹ ತೋಟಿ ಜನಾಂಗದವರು ತನ್ನ ಶವವನ್ನು ಸಂಸ್ಕಾರ ಮಾಡಬೇಕು. ನನ್ನ ಜಾತಿಯವರಿಗೆ, ನನ್ನ ಸಂಬಂಧಿಕರಿಗೆ, ನನ್ನ ಬಂಧುಗಳಿಗೆ ಯಾರಿಗೂ ಅವಕಾಶ ಇಲ್ಲ. ತೋಟಿ ಜನಾಂಗದವರೇ ನನ್ನ ಶವ ಸಂಸ್ಕಾರ ಮಾಡಬೇಕು ಅಂತ ವೀಲಿನಾಮೆಯಲ್ಲಿ ಬರೆದಾಗಿತ್ತು. ಇದನ್ನು ಅವರ ಅಳಿಯ ಓದಿ ಹೇಳಿದವಾಗ ಮತ್ತೆ ಸಮಾಜ ಬಂದ ಅವರೆಲ್ಲ ಹಿಂದೆ ಸರಿದರು. ಹಾಗಾಗಿ ತೋಟಿ ಸಮಾಜದ ಯುವಕರೇ ರಾಯರ ಶವಕ್ಕೆ ಹೆಗಲು ಕೊಟ್ಟಿದ್ದಾರಂತೆ. ಅವರೇ ಮುಂದೆ ಬಂದಿದ್ದರು.

ಅವರಿಗೆ ಬಹಳಷ್ಟು ಸಂತೋಷವಾಗಿದೆ. ಮಹಾನ್ ಪುರುಷರಾದಂತಹ ರಂಗರಾಯರ ಶವವನ್ನು ಹೊರುವುದಂದ್ರೇನು ಸಾಮಾನ್ಯವೋ? ಅಂತಹ ಧೋಟಿ ಜನಾಂಗದ ಯುವಕರು ಹೇಳಿದಂತೆ ಶವವನ್ನು ಹೊರುವಾಗ ಈ ಭಾಗ್ಯ ಯಾರಿಗೂ, ಈ ಭಾಗ್ಯ ಇನ್ನಾರಿಗೆ ಲಭಿಸಿದೆ?

ನಾನು ಸತ್ತ ಮೇಲೆ ಅಸ್ಪೃಶ್ಯ ಜನಾಂಗದಲ್ಲೇ ಅತಿ ಹಿಂದುಳಿದ ಜಾಡ ಮಾಡಲಿಗಳು ಮಾತ್ರ ನನ್ನ ಪಾರ್ಥಿವ ಶರೀರವನ್ನ ಮುಟ್ಟಿ ಶವ ಸಂಸ್ಕಾರ ಮಾಡಬೇಕು ಎಂದು ವಿಲ್ಲು ಬರೆದಿದ್ರು. ಅದೇ ರೀತಿ ಅವರ ಅಂತ್ಯ ಸಂಸ್ಕಾರ ನೆರವೇರಿತು.

ಕೇಳುಗ್ರೆ, ಇದು ಇಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮದಲ್ಲಿ ಕುದ್ಮುಲ್ ರಂಗರಾಯರು ಅವರು ಮಾಡಿರುವಂತಹ ಸೇವೆ, ತ್ಯಾಗ ಮತ್ತು ಅವರ ಜೀವನದ ಬಗ್ಗೆ ಆಗಿತ್ತು. ಇದು ಇಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮ. ಮುಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು.

0: ಸೋಮವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.

ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಸಾರಂಗ್ ಸಂಗಮ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸ್ವಾಗತ. ನಾನು ರಾಜ್ಯ ಅಭಿಷೇಕ್. ವಾರದಲ್ಲಿ ಪ್ರಸಾರಗೊಳ್ಳುವಂಥ ಕಾರ್ಯಕ್ರಮಗಳು, ನೀವು ಕೇಳಿದಂಥ ಕಾರ್ಯಕ್ರಮಗಳು, ನೀವು ಇಷ್ಟಪಟ್ಟಂಥ ಕಾರ್ಯಕ್ರಮಗಳು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸುವಂಥ ಈ ವಿನೂತನ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಾ, ನೀವು ಕೂಡ ಇವರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೇಳಿದ್ದೀರಿ, ಕಾರ್ಯಕ್ರಮಗಳನ್ನು ಆಸ್ವಾದಿಸಿದ್ದೀರಿ, ಅದರ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು. ನೀವು ಕರೆಯನ್ನು ಮಾಡಿ 6364204949 ಈ ಸಂಖ್ಯೆಯ ಕಾಲನ್ನು ಮಾಡಬಹುದು, ಅಥವಾ ನೀವು ಸಂದೇಶವನ್ನು ಕೂಡ ಕಳಿಸಬಹುದು. ಕಳಿಸುವುದರ ಮೂಲಕ ನಮಗೆ ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಬೇರೆ ಬೇರೆ ಕಾರ್ಯಕ್ರಮಗಳು ಈ ವಾರ ಕೂಡ ಪ್ರಸಾರಗೊಂಡಿದೆ. ಪ್ರಸಾರಗೊಂಡಂಥ ಕಾರ್ಯಕ್ರಮಗಳನ್ನು ನೀವು ಕೇಳಿದ್ದೀರಿ. ಅನೇಕ ನೇರ ಪ್ರಸಾರ ಕಾರ್ಯಕ್ರಮಗಳು, ಧ್ವನಿ ಮುದ್ರಿತ ಪ್ರಸಾರಗಳು, ಇವೆಲ್ಲವೂ ಕೂಡ ಪ್ರಸಾರ ಆಗಿದೆ. ಬೇರೆ ಬೇರೆ ಕಾರ್ಯಕ್ರಮಗಳು ವಿಶೇಷವೂ ಇರಬಹುದು, ಕೆಲವು ಕಾರ್ಯಕ್ರಮಗಳು ಮರುಪ್ರಸಾರವೂ ಇರಬಹುದು. ಒಟ್ಟಿನಲ್ಲಿ ಕಾರ್ಯಕ್ರಮಗಳ ಪ್ರಸಾರ ಮಾತ್ರ ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೇವೆ, ನೀವು ಅದನ್ನು ಕೇಳ್ತಾ ಬಂದಿದ್ದೀರಿ. ಕಳೆದ ಒಂದು ನಾವು ಶನಿವಾರದ ಕಾರ್ಯಕ್ರಮಗಳ ಕಡೆಗೆ ಹೋಗುವುದಾದರೂ ಕೂಡ, ಕಳೆದ ಆದಿತ್ಯವಾರದಿಂದ ನೋಡ್ತಾ ಹೋಗೋದೇ ಆದರೆ, ಬೆಳಗ್ಗೆ ಭಕ್ತಿ ಸಾರಂಗದಿಂದ ಆರಂಭವಾದಂಥ ಕಾರ್ಯಕ್ರಮ, ಅದಾದ ನಂತರ ಸಪ್ತಸ್ವರ ಕೊಂಕಣಿ ಕಾರ್ಯಕ್ರಮ, ಹಾಗೆ ವಾಮನ್ನಂದ ಅವರವರ ನುಡಿನಮನ, ಯಕ್ಷಗಾನ ತ್ಯಾಗದ ತಿರ್ಲೆ ಭಾಗ 5 ಪ್ರಸಾರ ಆಗಿತ್ತು. ತುಳು ಕಾರ್ಯಕ್ರಮದಲ್ಲಿ ಗಗ್ಗರ ನಾಟಕ ಪ್ರಸಾರ ಆಗಿತ್ತು. ಹಾಗೆಯೇ ಮಕ್ಕಳೆಡೆಗೆ ಸಾರಂಗ್ ಅವತ್ತಿನ ಆ ದಿನ ಪ್ರಸಾರ ಆಗಿದ್ದರೆ, ಹರಿಕತೆ ಭಕ್ತ ಪ್ರಹ್ಲಾದ ಪ್ರಸಾರ ಆಗಿದೆ. ಹಾಗೆಯೇ ಬಹುಭಾಷಾ ಹಾಡುಗಳು, ಮೈಕಾಲ್ತೋ, ಪಲ್ಕ, ತಾಳು ಮಾಳು, ಹಲೋ ಡಾಕ್ಟರ್, ಇವೆಲ್ಲವೂ ಕೂಡ ಏನು ಅದನ್ನು ಮರುಪ್ರಸಾರ ಮಾಡಲಾಗಿದೆ. ಇವಿಷ್ಟು ಆದಿತ್ಯವಾರದ ಕಾರ್ಯಕ್ರಮಗಳಾದರೆ, ಮತ್ತೆ ಸೋಮವಾರದಿಂದ ಪ್ರತಿ ವಾರದ ಹಾಗೆ ಕಾರ್ಯಕ್ರಮಗಳ ಆರಂಭ ಆಗಿದೆ. ಭಕ್ತಿ ಸಾರಂಗ್ ಆರಂಭ ಆದರೆ ನಂತರ ಮಾರ್ನಿಂಗ್ ಮಂತ್ರ, ಮಾಧ್ಯಮ ಸುದ್ದಿ, ಹಾಗೆಯೇ ಆರೋಗ್ಯ ಸಾರಂಗಲ್ಲಿ ಶಾರದಾ ಏನು ಕಾಲೇಜ್ ಇದೆ, ಅಲ್ಲಿನ ವಿದ್ಯಾರ್ಥಿಗಳಿಂದ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಮಿಕ್ ಮ್ಯಾಕ್ಸ್ ಹಾಡುಗಳು ಕೊಂಕಣಿಯಲ್ಲಿ ಪ್ರಸಾರ ಆಗಿದೆ. ಸೌಹಾರ್ದತೆಯ ಮಾತುಗಳು ಬ್ಯಾರಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಿದೆ. ಕಾಸರಗೋಡು ಸಮ್ಮೇಳನದಲ್ಲಿ ವರಜರಾಜ್ ಚಂದ್ರಗಿರಿಯವರ ಮಾತು ಕನ್ನಡ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಿದ್ದರೆ, ಜನಧನ ನೇರ ಪ್ರಸಾರ, ತ್ಯಾಗೋದ ತಿರ್ಲಿ ಯಕ್ಷಗಾನ, ತುಳು ಕಾರ್ಯಕ್ರಮದಲ್ಲಿ ಗಗ್ಗರ ನಾಟಕ ಭಾಗ 3, ಇವೆಲ್ಲವೂ ಕೂಡ ಅವತ್ತಿನ ದಿನ ಪ್ರಸಾರ ಆಗಿರುವಂಥ ಕಾರ್ಯಕ್ರಮಗಳು. ಬೆಳಗ್ಗಿನಿಂದ ಸಂಜೆವರೆಗೆ ಇತರ ಕಾರ್ಯಕ್ರಮಗಳೆಲ್ಲ ಪ್ರಸಾರ ಆಗಿದೆ. ಹಾಗೆಯೇ ಮಂಗಳವಾರ ಕೂಡ ಆರೋಗ್ಯ ಸಾರಂಗಲ್ಲಿ ಡಾಕ್ಟರ್ ಹರ್ಷಿತ ಮಧುಮೇಹದ ಬಗ್ಗೆ ಮಾತಾಡಿದಂಥ ಕಾರ್ಯಕ್ರಮಗಳು, ಹಾಗೆ ಕಾಸರಗೋಡು ಸಾಹಿತ್ಯ ಸಮ್ಮೇಳನದಲ್ಲಿ ಡಾಕ್ಟರ್ ರತ್ನಾಕರ್ ಮಲ್ಲಮೂಲೆಯವರ ಮಾತುಗಳು, ತಾಳು ಮಾಳು ನೇರ ಪ್ರಸಾರ, ಹಾಗೆಯೇ ಯಕ್ಷಗಾನ ಚಾಣಕ್ಯ ಚಂದ್ರಗುಪ್ತ ಭಾಗ 1, ನಾಟಕ ಗಗ್ಗರ ತುಳುಕ ನಾಟಕ ಪ್ರಸಾರ ಆಗಿರುವಂಥದ್ದು, ಇವೆಲ್ಲವೂ ಕೂಡ ಆ ದಿನ ಪ್ರಸಾರ ಆದಂಥ, ಮಂಗಳವಾರ ದಿನ ಪ್ರಸಾರವಾದಂಥ ಕಾರ್ಯಕ್ರಮಗಳು ಆಗಿರ್ತದೆ. ಹಾಗೆ ಅದಾದ ನಂತರ 30 ತಾರೀಕಿನಂದು ಕೂಡ ಭಕ್ತಿ ಸಾರಂಗದಿಂದ ಆರಂಭ ಆದರೆ, ಮೈಕಾಲ್ ತಪಲ್ಕ ಉದನ ಮುದ್ದಿದ ಪ್ರಸಾರ ಆಗಿತ್ತು, ಯಕ್ಷಗಾನ ಚಾಣಕ್ಯ ಚಂದ್ರಗುಪ್ತ ಪ್ರಸಾರ ಆಗಿತ್ತು, ಗಗ್ಗರ ನಾಟಕ ಭಾಗ 5 ಪ್ರಸಾರ ಆಗಿದ್ದರೆ, ಬುಧವಾರ ದಿನ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ ಇತ್ತು. ಹಾಗೆ ಒಲವಿನ ಹಾಡು ನೇರ ಪ್ರಸಾರ, ಹಾಗೆ ಹೃದಯ ರಾಗದಲ್ಲಿ ನಾರಾಯಣ ಕುಲಾಲ್ ಖದ್ರಿ ಇವರ ನೇರ ಪ್ರಸಾರ ಕಾರ್ಯಕ್ರಮ ಅವತ್ತಿನ ದಿನ ಪ್ರಸಾರ ಆಗಿರುವಂಥದ್ದು. ಇವಿಷ್ಟು ಕಾರ್ಯಕ್ರಮಗಳನ್ನು ನಾವು ಕೇಳಿರಬಹುದು. ಇಂಥ ಕಾರ್ಯಕ್ರಮಗಳ ಬಗ್ಗೆ, ನಿಮ್ಮ ನೀವು ಕೇಳಿದಂಥ ಕಾರ್ಯಕ್ರಮಗಳ ಬಗ್ಗೆ ಕೇಳುವರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಹಂಚಿಕೊಳ್ಬೇಕು. ನೀವು ಕರೆಯನ್ನು ಮಾಡಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು, ಅಥವಾ ವಾಟ್ಸಪ್ನ ಮೂಲಕ ಕೂಡ ನಿಮ್ಮ ಸಂದೇಶವನ್ನು ನೀವು ಕಳಿಸಬಹುದು. ಹಾಗೆಯೇ 1 ತಾರೀಕಿನಂದು ಕಾರ್ಯಕ್ರಮದಲ್ಲಿ ಬೆಳಗ್ಗಿನ ಭಕ್ತಿ ಸಾರಂಗದಿಂದ ಆರಂಭ ಆದರೆ, ಕೊಂಕಣಿ ಕಾರ್ಯಕ್ರಮದಲ್ಲಿ ಫಾದರ್ ಪ್ರಶಾಂತ್ ಮಾರ್ತಾ ಅವರ ಮಾತುಗಳು, ಅಂಡಮಾನ್ ಇತಿಹಾಸದ ಪಯಣ ವಿಜಯ ತಮ್ಮಂದವರ ಮಾತುಗಳು, ತುಳುಚಾವಡಿ ನೇರ ಪ್ರಸಾರದಲ್ಲಿ ಬೆನೆಟ್ ಅಮ್ಮಣ್ಣವರು ಭಾಗಿಯಾಗಿದ್ದರು, ಯಕ್ಷಗಾನ ಚಾಣಕ್ಯ ಚಂದ್ರಗುಪ್ತ ಪ್ರಸಾರ ಆಗಿದೆ, ತುಳು ಕಾರ್ಯಕ್ರಮ ಗಗ್ಗರ ನಾಟಕ ಪ್ರಸಾರ ಆಗಿದೆ, ಹಾಗೆಯೇ ಇತರ ಕಾರ್ಯಕ್ರಮಗಳು ಬ್ಯಾರಿ ಕೊಂಕಣಿ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. ಹಾಗೆಯೇ ಪ್ರತಿದಿನ ಪ್ರಸಾರ ಆಗುವಂಥ ಇತರ ಧ್ವನಿ ಮುದ್ರಿತ ಕಾರ್ಯಕ್ರಮಗಳು ಕೂಡ ಆ ದಿನ ಪ್ರಸಾರವಾಗಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಶುಕ್ರವಾರದ ದಿವಸ ಕೊಂಕಣಿ ಕಾರ್ಯಕ್ರಮದಲ್ಲಿ
ಕಾವ್ಯವೆಲ್ಲವೂ ಪ್ರಸಾರ ಆಗಿದೆ. ಹಾಗೆಯೇ ಕನ್ನಡ ಕಾರ್ಯಕ್ರಮದಲ್ಲಿ ಭಾಸ್ಕರ್ ಮಯ್ಯ ಅವರ ಗಾಂಧೀಜಿ ಬಗೆಗಿನ ಮಾತುಗಳು, ಹಾಗೆಯೇ ಒಂದನೇ ತಾರೀಕಿನಂದು ಸಂಜೆ ಆರು ಗಂಟೆಗೆ ಪ್ರಸಾರ ಆದಂಥ ಕಾರ್ಯಕ್ರಮ ನಾನು ಗಾಂಧಿ ಪ್ರಸಾರ ಆಗಿತ್ತು. ಹಾಗೆ ಇತರ ಏನು ನಮ್ಮ ಹೆಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೂಡ ಅವತ್ತಿನ ಆ ದಿನ ಪ್ರಸಾರ ಆಗಿದ್ದನ್ನು ನಾವು ಗಮನಿಸಬಹುದು. ಡಾಕ್ಟರ್ ಬಿ ಪ್ರಶಾಂತ್ ಅವರು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇದ್ದರು. ಹಾಗೆ ತುಳು ಕಾರ್ಯಕ್ರಮದಲ್ಲಿ ಗಾಂಧಿ ಸಾದಿಲಿ ನಡೆದ ಬತ್ತಿನ ಕೆ ಟಿ ಆಳ್ವೇರ್ ಅನ್ನುವಂಥ ಒಂದು ಪ್ರಸಾರ ಕೂಡ ನಾವು

0: ಅನ್ನು ಕೇಳಲಿಕ್ಕೆ ಮತ್ತೆ ಬರ್ತೇನೆ. ಕೇಳ್ತಾ ಇದ್ದೀರಿ ಇದು ರೇಡಿಯೋ ಸಾರಂಗ 107.8 FM, ಸಾರಂಗ ಸಂಗಮ.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ஹாய் நமஸ்கார யா நிக்கல் அர்ஜுன் காபி கார்டு.
1: நமஸ்கார யா நிக்கல் விஜயகுமார் கொடியால் பயில் பாத்திருந்துள்ள
2: யானு லயன் கிஷோர் டி ஷெட்டி லகுமி தண்ட குட்லா.
3: நமஸ்கார யா நிக்கல் தெலிக்கத பொள்ளிகை தேவதாஸ் காபி கார்ட்.
4: நமஸ்கார யா நிக்கல் தத்தின குசல்தர் சின்ன விண்டி படேல் நிக்கிற கிளந்து பிளே 107.8 FM ரங்க ரங்கதா பதில்
5: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
6: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
5: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಸಾರಂಗ್ ಸಂಗಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಈ ವಾರ ಪ್ರಸಾರಗೊಂಡಂಥ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ, ನೀವು ಕರೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾನೆ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೀವು ಕೇಳಿದ್ದೀರಿ, ಯಾವ ಕಾರ್ಯಕ್ರಮ ಯಾವ ಕಾರಣಕ್ಕೋಸ್ಕರ ಇಷ್ಟ ಆಯಿತು, ನಿಮ್ಮ

0: ಅನಿಸಿಕೆಗಳೇನು, ಈ ಥರ ಏನು ನಿಮ್ಮ ಅಭಿಪ್ರಾಯಗಳಿದ್ರು ಕೂಡ ಈ ಕಾರ್ಯಕ್ರಮದ ಮೂಲಕ ನೀವು ಹಂಚಿಕೊಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕರೆಯನ್ನು ನೀವು ಮಾಡಿ. ಒಂದಿಷ್ಟು ಕಾರ್ಯಕ್ರಮಗಳ ಒಂದು ಪ್ರಸಾರದಲ್ಲಿ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಅಡಚಣೆಗಳು ಉಂಟಾಗಿದೆ, ಬೇರೆ ಬೇರೆ ತಾಂತ್ರಿಕ ಕಾರ್ಯಗಳು ಸಾರಂಗಲ್ಲಿ ನಡೀತಾ ಇದೆ, ಕೆಲವು ಆ್ಯಪ್ ಆಧಾರಿತ ಸಮಸ್ಯೆಗಳು ಕೂಡ ಇರ್ಬೋದು. ಅವೆಲ್ಲವೂ ಕೂಡ ಆದಷ್ಟು ಶೀಘ್ರದಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನೋದನ್ನು ಹೇಳ್ತಾ, ಆ್ಯಪ್ನ ಮೂಲಕ ರೇಡಿಯೋವನ್ನು ಕೇಳುವಂಥವರು ಬೇರೆ ಬೇರೆ ವಿಧಾನಗಳಲ್ಲಿ ಕೇಳುವಂಥ ಅವಕಾಶಗಳಿದೆ. ರೇಡಿಯೋ ಸಾರಂಗ್ ಅನ್ನುವಂಥ ಆ್ಯಪ್ ಪ್ಲೇಸ್ಟೋರ್ನಲ್ಲಿದೆ, ಹಾಗೆಯೇ ರೇಡಿಯೋ ಗಾರ್ಡನಲ್ಲಿ ನೀವು ಕಾರ್ಯಕ್ರಮವನ್ನು ಕೇಳಬಹುದು, ಅಥವಾ ವೆಬ್ಸೈಟ್ನ ಮೂಲಕ ರೇಡಿಯೋ ಸಾರಂಗ್ .com ಅನ್ನೋ ವೆಬ್ಸೈಟ್ನ ಮೂಲಕ ಕೂಡ ನೀವು ಕಾರ್ಯಕ್ರಮವನ್ನು ಕೇಳುವಂಥ ಅವಕಾಶ ಇದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನೀವು ಕೇಳ್ಬೋದು. ಯಾರಿಗಾದರೂ ಕಾರ್ಯಕ್ರಮಗಳ ಬಗ್ಗೆ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ರೇಡಿಯೋದಲ್ಲಿ ಬರ್ತಾ ಇಲ್ಲ ಅಂಥೇಳಿ, ನೀವು ಆ್ಯಪನ್ನು ಸಜೆಸ್ಟ್ ಮಾಡೋದ್ರ ಮೂಲಕ ಮತ್ತೆ ಒಂದಿಷ್ಟು ಕೇಳುಗರಿಗೆ ರೇಡಿಯೋ ಸಾರಂಗವನ್ನು ಕೇಳುವಂಥ ಅವಕಾಶವನ್ನು ಕಲ್ಪಿಸಿಕೊಡ್ಬೋದು ಅನ್ನೋದನ್ನು ಕೂಡ ತಮ್ಮಲ್ಲಿ ಹೇಳ್ತಾ ಇದ್ದಾನೆ. ನೀವು ಕಾಲನ್ನು ಮಾಡೋದ್ರ ಮೂಲಕ ಅಥವಾ ವಾಟ್ಸ್ಆ್ಯಪ್ನ ಮೂಲಕ ನಿಮ್ಮ ಮೆಸೇಜನ್ನು ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು. ನೀವು ಕಾಲ್ ಮಾಡಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅನ್ನೋದನ್ನು ಹೇಳ್ತಾ, ಕೆಲವೊಂದಿಷ್ಟು ಜನ ಮೆಸೇಜನ್ನು ಮಾಡಿದ್ದೀರಿ ವಾಟ್ಸಪ್ನ ಮೂಲಕ, ಆ್ಯಪ್ನಲ್ಲಿ ತುಂಬ ನಿಧಾನಕ್ಕೆ ಕೇಳ್ತಾ ಇದೆ ಅಂತ ಹೇಳಿ. ಓಕೆ, ಈಗ ಅದು ಸರಿ ಆಗಿರ್ಬೋದು ಅಂತ ನಾನು ಅಂದುಕೊಳ್ತೇನೆ. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಳಿ ಹೇಳಿ ಹೇಳಿ. ಪಲ್ಲೆ ಮೇಡಮ್, ಪಲ್ಲೆ ದಾದಾ ಅನ್ಪರ್.
1: ಗಣೇಶ ಮೀನ್ ಸಂಕಮಾರ್ ಮತ್ತ ಮೋಹನ್ ಆಳ್ವೀರ್
0: ಚಂದ್ರಿಕಾಟಿ
1: ನಮ್ಮ ರಾಜ್ಯ ಭಾಷೆಗೆ ತುಳು
0: ಸೇರ್ದಂತ ಕಾರ್ಯಕ್ರಮ ಕೇಂದ್ರ ಕಾರ್ಯಕ್ರಮ ಕೇಂದ್ರ ಅಂಚಂಡೇರ್
1: ಕಾರ್ಯಕ್ರಮ ಕೇಂದ್ರ ಮತ್ತೆ ಕೆಲವು ಕೆಲವು ಮಾತ್ರ ಕೇಳಿ ಇಂಕ್ ಮತ ಅಂತ ಕೆಲವು ಕಡೆ ದೇವಸ್ಥಾನ ಅದಕ್ಕೆ ನೆಕ್ಕಿದ್ರ ಫೋನ್ ಕೆಲವು ಮತ ಕೇಂದ್ರ
0: ಆತಿ
1: ಏರ್ ದೂರ ಬೋದಿತ್ತೀನಿ.
0: ಅವಳೊಂದು ಪ್ರಶ್ನೆ,
1: ಸಮಸ್ಯೆ
0: ಅವಳೊಂದು ಪ್ರಶ್ನೆ ಇದೆ. ನಿಖಲು ಬತ್ತು ಜಿಡ ದಾಲ ಮನು ಅರದೆ ಆವಡ ಮಲ್ಲಿ ಥ್ಯಾಂಕ್ ಯು ಕೇಂಡರದ ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಇಂತ ಕಾಲಡ್ ಲೆತ್ತಿಕೆ ನಕುಲು ಬಾರಿ ಕಮ್ಮಿ ಅದೆ. ಸೊ ರೇಡಿಯೋ ದಾಯಿ ಖುಷಿ ಆಗ್ಬಿಡ್ ಮಾಡಿ ಈ ಕಾರಣ ಬತ್ತು ಜಿಡ ದಾಯಿ ಬತ್ತು ಜರ ಅಂದಕ್ಕೇನು ಇರದ. ಎಸ್, ಕೆಲವೊಂದಿಷ್ಟು ಕಾರಣಗಳಿಂದಾಗಿ ಕೆಲವು ಕಾರ್ಯಕ್ರಮಗಳಲ್ಲಿ ನೇರ ಪ್ರಸಾರದಲ್ಲಿ ಭಾಗವಹಿಸ್ಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ. ಸೊ ಕ್ಷಮೆ ಇರಲಿ, ಆಯಿತಾ? ಓಕೆ, ಮುಂದಿನ ಯಾರಾದರೂ ಕಾಲರ್ ಇದೆ ಖಂಡಿತವಾಗಿಯೂ ಕಾಲನ್ನು ಮಾಡ್ಬೋದು. ನೀವು ಕೇಳಿದಂಥ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಹಂಚಿಕೊಳ್ಬೋದು. ಕರೆಯನ್ನು ಮಾಡಿ ಕಾಲ್ ಮಾಡಬೇಕ ಸಂಖ್ಯೆ 6364204949, ಈ ಸಂಖ್ಯೆ ಈ ಕಾಲನ್ನು ಮಾಡಿ. ಈ ವಾರ ಪ್ರಸಾರಗೊಂಡಂಥ ಕಾರ್ಯಕ್ರಮಗಳು, ನೀವು ಕೇಳಿದಂಥ ಕಾರ್ಯಕ್ರಮಗಳು, ನೀವು ಇಷ್ಟಪಟ್ಟಂಥ ಕಾರ್ಯಕ್ರಮಗಳು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನು ನಮಗೆ ನೀವು ಹಂಚಿಕೊಳ್ಬೋದು. ನಿಮ್ಮ ಸಜೆಷನನ್ನು ಈ ಕಾರ್ಯಕ್ರಮದ ಮೂಲಕ ನೀವು ಕೊಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡಿ ನೀವು ಮಾತಾಡಿ ಅನ್ನೋದನ್ನು ಹೇಳ್ತಾ, ಪತ್ರಗಳನ್ನು ಬರೆಯುವಂಥವರು ಪತ್ರಗಳನ್ನು ಕೂಡ ಬರೀಬೋದು. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
2: ಹಲೋ
0: ಮೇಡಮ್, ನಮಸ್ಕಾರ. ಹೇಗಿದ್ದೀರಿ? ಬಾರಿ ಅಪರೂಪ ಆಗಿದ್ದೀರಿ. ಆರಾಮ ಆರಾಮ. ಅಪರೂಪ ಆಗಿದ್ದೀರಿ ಅಂತ ನೀವ ನಾನ?
2: ಅಯ್ಯೋ ದೇವರೇ, ನೀವೇ ಅಪರೂಪ ಸರ್.
0: ಹೇಳಿ ಹೇಳಿ ಹೇಳಿ.
2: ಅಪರೂಪ, ನೀವು ನಿಮ್ಮ ಧ್ವನಿ ಕೇಳಿ
0: ಹೇಳಿ ಹೇಳಿ. ನಿಮ್ಮ
2: ಖುಷಿ ಆಗ್ತದೆ.
0: ಎಸ್ ಎಸ್, ಕಳೆದ ಸಂಗಮದಲ್ಲಿ ಕೇಳಿದೆ ನಿಮ್ಮ ಮಾತನ್ನು ನಾನು. ಅಮ್ಮಣಿಯವರ ಮಾತಾಡಿ ತುಂಬಾ ಸಮಯ ಆಯ್ತು ಅಂತ ಅನ್ಕೊಂಡೆ. ಹೇಳಿ ಹೇಳಿ ಅಮ್ಮಣಿಯವರು, ಹೇಳಿ.
2: ಥ್ಯಾಂಕ್ ಯು ಸರ್, ನೀವು ಕೂಡ ಅಪರೂಪ ಆಗಿದ್ದೀರಿ, ಪರವಾಗಿಲ್ಲ. ಸರ್ ಏನ್ ಗೊತ್ತಾ, ನಾನು ಇವತ್ತೊಂದು ಕಾರ್ಯಕ್ರಮ ಕೇಳಿದ್ದೆ, ಕೊಂಕಣಿ ಕಾರ್ಯಕ್ರಮ, ಚೆನ್ನಾಗಿತ್ತು ಸರ್ ಬೆಳಗಿನದ್ದು. ಆಮೇಲೆ ಗುರುರಾಜ ಕರ್ಜಗಿ ಅವರ ಒಂದು ಸಂದೇಶಗಳು ತುಂಬಾ ಇಷ್ಟ ಆಗ್ತದೆ ಸರ್ ಬೆಳಗ್ಗೆ ಬೇಗ. ಆಮೇಲೆ ಸುತ್ತಮುತ್ತ ಬಂತಲ್ಲ, ಅದನ್ನು ಕೇಳಿದೆ ಸರ್, ಅದು ಕೂಡ ಮಾಹಿತಿ ಪೂರ್ಣವಾಗಿತ್ತು. ಮತ್ತೆ ಅದೊಂದು ಇವತ್ತಿನ ಕಾರ್ಯಕ್ರಮ ಸ್ಪೆಷಲ್ ಸರ್, ಅದು ಬಂದಿದೆ, ಈ ಹಿಂದೆ ಬಂದಿದೆ, ಇದನ್ನ ಆಗಾಗ ಪ್ರಸಾರ ಮಾಡ್ತಾ ಇದ್ದೀರಲ್ಲ, ಚೆನ್ನಾಗಿರುತ್ತೆ ಎಲ್ಲ ಸುತ್ತಮುತ್ತ
0: ಸುತ್ತಮುತ್ತ.
2: ಅದು ಏನಂದ್ರೆ ನಮ್ಮ ಉಡುಪಿ ಕಡೆ ಒಬ್ರು ಸರ್ ಒಂದು ಕುಂಜಿ ಬಿಟ್ಟು ಅವರು ಎಂತ ಜಾಗವನ್ನೆಲ್ಲ ದಾನವಾಗಿ ಕೊಟ್ಟದ್ದು. ಈ ರೀತಿ ಅವರ ಒಂದು ವ್ಯಕ್ತಿತ್ವ ಎಲ್ಲ ನಮ್ಗೆ ಒಂದು ಮಾರ್ಗದರ್ಶನ ಅಂತಾನೆ ಹೇಳ್ಬಹುದು ನೋಡಿ ಸರ್. ಅಂದ್ರೆ ಹಾಗೆ ಇರುವ ಜನರು ತುಂಬಾನೇ ಕಡಿಮೆ ಸರ್.
0: ಕೇಳಿದ್ದೀನಿ
2: ಸರ್. ಮತ್ತೆ ಸಮಾಜಮುಖಿ ಕಾರ್ಯಕ್ರಮ ಇದು ಕೂಡ ಹಾಗೆ ನಂಗೆ ಕರೆ ಮಾಡ್ಲಿಕ್ಕೆಲ್ಲ ಸಮಯ ಸಿಗ್ಲಿಲ್ಲ.
0: ನೀವು ಅದು ಕೇಳಿದ್ದು ಸುತ್ತಮುತ್ತ ಕುದ್ಮುಲ್ ರಂಗರಾಯರದ ಅಂತಲ್ಲ?
2: ಹೌದು ಹೌದು ಹೌದು ಹೌದು ಹೌದು
0: ಹೌದು.
2: ಅದು ಬಾರಿ ಒಳ್ಳೆ ಕಾರ್ಯಕ್ರಮವಾಗಿ ಮೂಡಿ ಬಂದಿದೆ ಸರ್. ಹೌದು. ಮತ್ತೆ ಮತ್ತೆ ಸರ್ ಏನ್ ಗೊತ್ತಂತ, ಇವಾಗ ನನಗೊಂದು ಇದೇ ಸಾರಂಗದಲ್ಲಿ ಒಂದು ಕಾರ್ಯಕ್ರಮ ಬೇಕು ಸರ್.
0: ಏನಂದ್ರೆ
2: ಬೇಕು ಅಂದ್ರೆ ಯಾವ ರೀತಿ ಬೇಕು ಅಂದ್ರೆ, ಹೌದೌದು, ಈಗ ನಮ್ಗೆ ಹಲೋ ಡಾಕ್ಟರ್ ಈಗ ಮಾಹಿತಿ ಪೂರ್ಣವಾಗಿ ಮೂಡಿ ಬರ್ತದಲ್ಲ ಸರ್ ವೈದ್ಯರನ್ನು. ಅಂದ್ರೆ ಇವಾಗ ಏನ್ ಗೊತ್ತ ಸರ್, ಈ ರೇಬಿಸ್ ಬಗ್ಗೆ ಒಂದು ಇಷ್ಟು ಕಾರ್ಯಕ್ರಮವನ್ನು ನೇರ ಫೋನ್ ಇನ್ ಕಾರ್ಯಕ್ರಮವಾಗಿ ಏನಾದ್ರು
0: ಮಾಡ್ಲಿಕ್ಕೆ ಮುಂಚೆ ಒಮ್ಮೆ ಮಾಡಿದ್ದೇವೆ, ಒಂದು ವರ್ಷ ಕಳೀತು ಅನಿಸ್ತದೆ.
2: ಹೌದೌದು, ಒಂದು ವರ್ಷ ಜಾಸ್ತಿ
0: ಆಯ್ತು,
2: ಅದು ಮತ್ತೊಮ್ಮೆ ಪ್ರಸಾರ ಆಗಿದೆ.
0: ಖಂಡಿತ ಖಂಡಿತ.
2: ಆದ್ರೆ ಇನ್ನೂ ಒಂದು ಸ್ವಲ್ಪ ಯಾಕೆ ಅಂದ್ರೆ ಸರ್, ಈಗ ಕೆಲವೊಂದು ಪ್ರಾಣಿಗಳನ್ನೆಲ್ಲ ಸಾಕುವವರಿಗೆ ಅಂದ್ರೆ ಸ್ವಲ್ಪ ಬೆಕ್ಕು ನಾಯಿ ಮತ್ತೆ, ಹೌದು, ಈಗ ಎಂತಂತ ಅದು ಸ್ವಲ್ಪ ಇನ್ನು ಸ್ವಲ್ಪ ಜನರಿಗೆ ಆಗಾಗ ಒಂದ್ ಸ್ವಲ್ಪ ಮಾಹಿತಿ ಬಂದ್ರೆ ಸರ್, ಅದೆಲ್ಲ ನಿಮ್ಮಿಂದ ಸಾಧ್ಯ ಅಂತ
0: ವೆಟರ್ನರಿ ಡಾಕ್ಟರ್ ಅನ್ನು ಕರ್ಕೊಂಡು ಬರುವ.
2: ಹೌದು ಹೌದು ಸರ್, ಅದೊಂದು ಒಂದು ಏನಾದ್ರೂ ಸಾಧ್ಯ
0: ಆಗ್ತದೆ.
2: ಹೌದು, ಮತ್ತೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ
0: ಎಲ್ಲ
2: ಕಾರ್ಯಕ್ರಮ.
0: ಥ್ಯಾಂಕ್ ಯು, ಸಂತೋಷ.
2: ಚೆನ್ನಾಗಿಲ್ಲ ಅಂತ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್
0: ಗೊತ್ತಾ,
2: ನಾನು ಈ ಹಿಂದೆ ಒಂದು ಇವರ ಹತ್ರ ಆರ್ ಜೆ ಸೈಫುಲ್ ಹತ್ರ ಅಂತ ಕಾಣ್ತದೆ. ಹೌದು, ಆಗ ನಾನು ನಿಮ್ ಬಗ್ಗೆ ಒಂಚೂರು ಮಾತಾಡಿದ್ದೆ ಸರ್. ಅದೆಲ್ಲ ನಾವು ಪ್ರೀತಿಯಿಂದ ನೀವು ಮಾತಾಡೋದು, ಏನು ಅದನ್ನು ಗಂಭೀರವಾಗಿ ತಗೊಳ್ಬೇಡಿ
0: ಸರ್. ನೀವು ಏನ್ ಮಾತಾಡಿದ್ರು ನಾವು ಆಶೀರ್ವಾದ ಅಂತ ಕೊಳ್ತೇವೆ ಅಮ್ಮನಿಯವರೇ, ಪರವಾಗಿಲ್ಲ.
2: ಅಂದ್ರೆ ಏನ್ ಗೊತ್ತಾ, ನಮ್ಗೆ ಇಷ್ಟರವರೆಗೆ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ನಮ್ಗೆ ಮನರಂಜನೆ ಮಾಡಿದ್ದೀರಿ, ನಮ್ಗೆ ಗೊತ್ತಿರ್ಲಿಲ್ಲ. ಅವತ್ತು ಅವರು ಹೇಳಿದ ರೀತಿಯಿಂದಾಗಿ ನಮ್ಗೆ
0: ಗೊತ್ತಾಗುತ್ತೆ.
2: ಸರ್ ಅಲ್ಲ, ರೋಷನ್,
0: ಹೌದು
2: ಅದೇ ರೇಡಿಯೋ ಸಂಗಮ ಕಾರ್ಯಕ್ರಮದಲ್ಲಿ.
0: ಎಸ್ ಅಮ್ಮನಿಯವರು, ಎಸ್ ಎಸ್ ಕೊಡು ಆದಷ್ಟು ನಿಮ್ಮನ್ನ ಕಾರ್ಯಕ್ರಮ ಕೊಡುವ.
2: ನಾವು ಪ್ರೀತಿಯಿಂದ ಮಾಡುದು ಅಂದ್ರೆ, ನಮ್ಗೆ ನೀವು ಏನಾಗಿದ್ದೀರಿ ಅಂದ್ರೆ ಆರ್ಜೆಗಳಾಗಿದ್ದೀರಾದ್ರೂ ನಮ್ಮ ಮನೆಯಲ್ಲಿ ನಮ್ಗೆ ನಿಮ್ಮ ವಾಯ್ಸ್ ಧ್ವನಿ, ಇವತ್ತು ಯಾವ ಆರ್ಜೆಗಳು ಬಂದಿದ್ದಾರೆ ಅಂತ ನಮ್ಗೆ ಹೆಸರು ಹೇಳ್ಬೇಕಂತ ಇಲ್ಲ, ನಾವು ವಾಯ್ಸ್ ಅಲ್ಲೇ
0: ಕೇಳಿದ್ರೆ
2: ನಿಮ್ಮನ್ನು ಹತ್ತಿರದಲ್ಲಿ ಇಟ್ಟುಕೊಂಡಿದ್ದೇವೆ.
0: ಖಂಡಿತ ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾತಿಗೆ. ಥ್ಯಾಂಕ್ ಯು,
2: ಅದೇ ಅಷ್ಟೇ. ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ನಮಸ್ತೆ.
0: ಎಸ್, ಅಮ್ಮನಿಯವರು ಕಾಲ್ ಅನ್ನ ಮಾಡಿದ್ರು, ಕಾರ್ಯಕ್ರಮದ ಬಗ್ಗೆ ಹೇಳಿದರು. ಸೊ ಬೇಸರ ಇಲ್ಲ, ಬೇಸರ ಮಾತು ಮಾಡುವಂಥದ್ದೇನಿಲ್ಲ. ನಾವಂತೂ ರೇಡಿಯೋದಲ್ಲಿ ಸೇರುವಾಗಲಿ 10-15 ವರ್ಷದ ಹಿಂದೆಯೇ ಬೇಸರ ಅನ್ನೋದನ್ನು ನಾವು ಬಿಟ್ಟಿದ್ದೇವೆ. ಅಂದರೆ ಬೇಸರಗಳ ನಿಮ್ಮ ಅನಿಸಿಕೆಗಳನ್ನು ನಾವು ಬಹಳ ಯಾರ ಬಗ್ಗೆ ಅಥವಾ ವೈಯಕ್ತಿಕವಲ್ಲದೆ ಏನು ಕಾರ್ಯಕ್ರಮದ ಬಗ್ಗೆ ಹೇಳಿದರೂ ಕೂಡ ಅದನ್ನು ಬಹಳ ಮುಕ್ತವಾಗಿ ಸ್ವೀಕರಿಸುವಂಥ ಅವರೇ ಆರ್ಜೆಗಳು ಅಂತ ನಾನು ಅಂದುಕೊಂಡಿರುವವ. ಸೊ ಹೀಗಿರುವಾಗ ನೀವು ಹೇಳಿರುವಂಥದ್ದು ಕಾರ್ಯಕ್ರಮ ಬೇಕು ಅನ್ನುವಂಥದ್ದು ನಿಮ್ಮ ಅಭಿಲಾಷೆ, ಅದು ನಾವು ಸಾಧ್ಯವಾದಷ್ಟು ಪೂರೈಸಬೇಕು. ಇಲ್ಲದಿದ್ದರೆ ನಿಮಗೆ ಬೇಸರ ಆಗೋದು ಅದು ನಮಗೆ ಸಂತೋಷ ಸಂಗತಿ. ಯಾಕೆ ಅಂತೇಳಿದರೆ ನೀವು ರೇಡಿಯೋ ಕಾರ್ಯಕ್ರಮವನ್ನು ಅಥವಾ ಅದು ನೀವು ಮಿಸ್ ಮಾಡಿಕೊಳ್ತೀರಿ ಅನ್ನೋದೇ ಅದು ಬಹಳ ಸಂತೋಷ. ಇಷ್ಟೆಲ್ಲ ಸುತ್ತಮುತ್ತ ಎಂಟರ್ಟೈನ್ಮೆಂಟ್ಗಳು ಇದ್ದರೂ ಕೂಡ ಇವತ್ತಿನ ಕಾಲದಲ್ಲಿ ಈಗಲೂ ಕೂಡ ರೇಡಿಯೋವೇ ನಿಮಗೆ ಒಂದು ಒಳ್ಳೆ ಸ್ನೇಹಿತ ಅಂತೇಳಿದರೆ ಅದನ್ನು ನಾವು ಖಂಡಿತವಾಗಿ ಖುಷಿ ಪಡಬೇಕಾದಂಥ ಸಂಗತಿ. ಅದೇನೇ ಇರಲಿ, ಕಾಲ್ ಮಾಡಿ ಅಥವಾ ವಾಟ್ಸಪ್ಪನ್ನು ಮಾಡಿ ನಿಮ್ಮ ಸಂದೇಶವನ್ನು ನೀವು ಕಳಿಸಬಹುದು, ಹೇಳ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನು ಅಂತ ಹೇಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕರೆಯನ್ನು ಮಾಡಿ ಏನು ಹೇಳ್ತೀರಿ, ನಿಮ್ಮ ಅನಿಸಿಕೆಗಳೇನು, ನಿಮ್ಮ ಅಭಿಪ್ರಾಯಗಳೇನು, ಕಾರ್ಯಕ್ರಮದ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಅನ್ನೋದನ್ನು ನಿಮ್ಮ ಹತ್ರ ನಾನು ಕೇಳ್ತಾ ಇರುವಂಥದ್ದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕರೆಯನ್ನು ಮಾಡಿ ಕೊನೆಯ ಕೆಲವು ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ. ನೀವು ಕೂಡ ಅದನ್ನು ಹೇಳ್ಬೋದು ಅನ್ನೋದನ್ನು ಹೇಳ್ತಾ ಒಂದು ಸಣ್ಣ ವಿರಾಮವನ್ನು ಪಡ್ಕೊಳ್ತೀನಿ. ಅದಾದ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ಸಾರಂಗ ಸಂಗಮ ಕಾರ್ಯಕ್ರಮದಲ್ಲಿ ದೇವೆ ಈ ವಾರ ಪ್ರಸಾರಗೊಂಡಂತಹ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತಹ ಕಾರ್ಯಕ್ರಮ ನೀವು ಕರೆಯನ್ನು ಮಾಡಬಹುದು. ಕರೆ ಮಾಡಬೇಕಾದಂತ ಸಂಖ್ಯೆ 6364204949 ಈ ಸಂಖ್ಯೆ ಕರೆಯನ್ನು ಮಾಡಿ ಅಂತ ಹೇಳ್ತಾ ಪೂರ್ಣಿಮಾ ಸಾಲಿತೂರ್ ಅವರು ಹೇಳಿದ್ದಾರೆ, ಪತ್ರ ಇನ್ನೂ ತಲುಪಿಲ್ಲ ಅಂತ ಹೇಳಿ ಬಾರಿ ಏನು ಬೇಸರದ ಮುಖವನ್ನು ಕಳಿಸಿದ್ದಾರೆ. ಇಲ್ಲ, ನಮಗೆ ಪತ್ರ ನಮ್ಮ ಕೈಗೆ ಬಂದು ತಲುಪಿಲ್ಲ. ತಲುಪಿದ್ರೆ ಖಂಡಿತವಾಗಿ ನಾವು ಅದನ್ನು ಪ್ರತಿ ವಾರ ಓದ್ತೇವೆ. ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅದು ನಮ್ಮ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ನೀವು ಕಳಿಸಿರುವಂಥ ಪತ್ರ ಅದು ನೇರವಾಗಿ ನಮಗೆ ಬರೋದಿಲ್ಲ. ಓಕೆ, ಇದು ನಾವು ಕೇಳುಗರೆ ನಾವು ಹೇಳೋದು, ಮೊದಲಿಗೆ ನಮ್ಮ ಅದು ಏನು ಇನ್ಸ್ಟಿಟ್ಯೂಷನ್ಗೆ ಬರ್ತದೆ. ನಂತರ ಇನ್ಸ್ಟಿಟ್ಯೂಷನಲ್ಲಿ ಯಾರು ನೋಡಿ ಪತ್ರವನ್ನು ತಂದು ಬೇರೆ ಬೇರೆ ಕೊಡ್ತಾರೆ, ಅವರು ನಮಗೆ ತಂದು ಕೊಡುವಂಥದ್ದು, ಡೈರೆಕ್ಟ್ ಪೋಸ್ಟ್ ಮ್ಯಾನ್ ತಂದು ಕೊಡುವಂಥದ್ದಲ್ಲ. ಆ ಕಾರಣದಿಂದಾಗಿ ಸ್ವಲ್ಪ ಡಿಲೇಗಳು ಆಗಿರಬಹುದೇ ಹೊರತು ನೀವು ಯಾರು ಕೂಡ ನಮಗೆ ಪತ್ರ ತಲುಪಿಯೂ ನಾವು ಓದಲಿಲ್ಲ ಅನ್ನೋದನ್ನು ದಯವಿಟ್ಟು ನೀವು ಯಾರು ಅಂದುಕೊಳ್ಳಬಾರ್ದು ಅನ್ನೋದನ್ನು ಈ ಮೂಲಕ ನಾನು ಹೇಳಬೇಕು. ನಾನು ಯಾವತ್ತೂ ಇದನ್ನು ಹೇಳಬೇಕು ಅಂತ ಅಂದುಕೊಳ್ತಾ ಇದ್ದೆ, ಆದರೆ ನೆನಪಾಗ್ತಾ ಇಲ್ಲ, ಅದನ್ನು ನಾನು ಹೇಳಬೇಕು. ಆ ಕಾರಣದಿಂದಾಗಿ ನಿಮ್ಮ ಪತ್ರ ಕೆಲವೊಮ್ಮೆ ಆ ಕಡೆ ಈ ಕಡೆ ಸ್ವಲ್ಪ ದಿನ ಅವರು ಏನು ಕೊಡದೇ ಇರುವಂಥದ್ದೆಲ್ಲ ಇರಬಹುದು. ನಾವು ಹೇಳಿದ್ದೇವೆ ಬಂದ ತಕ್ಷಣ ಇನ್ನು ತಂದು ಕೊಡಬೇಕು ಅಂಥೇಳಿ, ಆಯಿತು ಅಂತ ಕೂಡ ಹೇಳಿದ್ದಾರೆ. ಆ ಕಾರಣದಿಂದಾಗಿ ಪತ್ರ ಬಂದರೆ ಅದನ್ನು ನಾವು ಓದೇ ಓದ್ತೇವೆ, ಅದರಲ್ಲಿ ಏನು ಅಡಗಿಸಿಡುವಂಥದ್ದು ಅಥವಾ ಓದದೆ ಕೂರುವಂಥದ್ದು ಇಲ್ಲ. ಆದರೆ ಅದು ನಮ್ಮ ಕೈಗೆ ತಲುಪದಿದ್ದರೆ ಕೆಲವು ಸಂದರ್ಭದಲ್ಲಿ ನಮಗೆ ಸ್ವಲ್ಪ ನೀವು ಕಳಿಸಿದಂಥ ಪತ್ರವನ್ನು ಓದಲಿಕ್ಕೆ ಏನು ಸಮಯವನ್ನು ತೆಗೆದುಕೊಳ್ಬೋದು. ಅದಕ್ಕಾಗಿ ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ಕೇಳುಗರೆ, ಕಾರ್ಯಕ್ರಮದಲ್ಲಿ ಕೊನೆಯ 3-4 ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಯಾರಿಗಾದರೂ ಏನಾದರೂ ಅನಿಸಿಕೆಗಳಿದ್ದರೆ ಖಂಡಿತವಾಗಿಯೂ ಕಾಲನ್ನು ಮಾಡ್ಬೋದು. ನೀವು ಕೇಳಿದಂಥ ಕಾರ್ಯಕ್ರಮಗಳು, ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು, ಏನು ಹೇಳಲಿಕ್ಕೆ ಬಯಸ್ತೀರಿ, ಯಾವ ಕಾರ್ಯಕ್ರಮ ಇಷ್ಟ ಆಯಿತು, ಯಾವ ಕಾರಣದಿಂದಾಗಿ ಇಷ್ಟ ಆಯಿತು, ಇವೆಲ್ಲವನ್ನು ಕೂಡ ನೀವು ಹಂಚಿಕೊಳ್ಬೇಕು ಅಂತ ಹೇಳಿದರೆ ನೀವು ಕರೆಯನ್ನು ಮಾಡಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಅಂತ ಹೇಳ್ತಾ ಒಬ್ರು ಕಾಲರ್ ರೆಡಿ ಇದ್ದಾರೆ. ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ಕಾರ.
1: ಸಂಜೆ
0: ಕೆಲಸ ಬಾರಿ ಮಲ್ಲ ಮಾತನಿಗೆ ಬರೆಪಿನಕ್ಕಲು ತೂಕ ಬರು ಬರು
1: ಅಂತಿಂತ ಕಾರ್ಯಕ್ರಮ ಬರಲು ಮೂಡಿದು ಬರೋಣ.
0: ಖಂಡಿತ ಖಂಡಿತ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ನೀವು ಬರೆಯುವಂಥ ಶ್ರಮ ಇದೆಯಲ್ಲ ಅದು ಬಹಳ ದೊಡ್ಡದು. ಇವತ್ತು ಇವತ್ತಿನ ಕಾಲದಲ್ಲಿ ಪತ್ರಗಳೇ ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಒಂದು ಇಬ್ಬರು ಕೇಳುಗರಾದ್ರು ಬರೀತಿದಾರಲ್ಲ ಅನ್ನೋದು ನಮಗೆ ಸಂತೋಷ. ಅದು ಕೂಡ ತಲುಪುದಿಲ್ಲ ಸಮಯಕ್ಕೆ ಅಂತ ಹೇಳುವಾಗ ನಮಗೆ ಕೂಡ ಕೆಲವು ಬೇಸರ ಆಗ್ತದೆ. ಎಸ್ ಕೇಳುಗರೆ, ಕೊನೆಯ 1-2 ನಿಮಿಷಗಳು. ಯಾರಿಗಾದರೂ ಏನಾದರೂ ಇನ್ನು ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕಿದ್ರೆ ಖಂಡಿತವಾಗಿ ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಹಂಚಿಕೊಳ್ಳಿ ಅನ್ನೋದನ್ನು ತಮ್ಮಲ್ಲಿ ಹೇಳ್ತಾ ವಾಟ್ಸ್ಯಾಪ್ನಲ್ಲಿ ಕೂಡ ನಿಮ್ಮ ಏನು ಸಂದೇಶವನ್ನು ಕಳಿಸಬಹುದು. ಕಳಿಸಿರುವಂಥದ್ದನ್ನೆಲ್ಲ ನಾನು ಓದಿದ್ದೇನೆ. ಹೀಗೆ ಕೇಳ್ತಾ ಇರಿ ಸಾರಂಗವನ್ನು, ನಿಮ್ಮ ಅನಿಸಿಕೆಗಳನ್ನು ಹೇಳ್ತಾ ಇರಿ. ಏನು ಬೇಕು, ಏನು ಏನು ನಿಮಗೆ ಇಷ್ಟ, ಅಥವಾ ಏನು ಪ್ರಸಾರ ಆಗಬೇಕು, ಹೀಗಿದ್ದರೆ ಒಳ್ಳೆಯದು, ಹಾಗಿದ್ದರೆ ಒಳ್ಳೆಯದು, ಇಂಥ ನಿಮ್ಮ ಅನಿಸಿಕೆಗಳಿದೆಯಲ್ಲ, ಅದಕ್ಕೆ ನಾವು ಯಾವಾಗಲೂ ಕೂಡ ನಮ್ಮ ಸಾರಂಗದ ಬಾಗಿಲುಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ತೆರೆದಿರ್ತದೆ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತಾಗಿದೆ. ಇನ್ನು ಮುಂದಿನ ಸಾರಂಗ ಸಂಗಮ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೇವೆ. ಈ ವಾರ ಕೇಳಿ ಕಾರ್ಯಕ್ರಮಗಳನ್ನು, ಮುಂದಿನ ವಾರ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ರೇಡಿಯೋ ಸಾರಂಗಿಗೆ ಬಹಳ ಮೌಲ್ಯವಾದದ್ದು, ಹಾಗೆ ಅಗತ್ಯವಾದದ್ದು ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಮತ್ತೊಮ್ಮೆ ರೇಡಿಯೋ ಸಂಗಮ ಕಾರ್ಯಕ್ರಮದ ಮೂಲಕ, ಸಾರಂಗ್ ಸಂಗಮ ಕಾರ್ಯಕ್ರಮದ ಮೂಲಕ ವಂದನೆಯನ್ನು ಸಲ್ಲಿಸಿದ್ದೇನೆ. ನಾನು ಆರ್ಜಿ ಅಭಿಷೇಕ್. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾರೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 7.8 FM. ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪಟ್ಲ ಸಂಭ್ರಮ 2024 ಈ ಕಾರ್ಯಕ್ರಮದಲ್ಲಿ ನಡೆದ ಗಾನವೈಭವ, ವಿವಿಧ ಭಾಗವತರುಗಳಿಂದ ಗಾನವೈಭವ.

ಗಣಪತಿ ಕೌತುಕದ ಪ್ರಸ್ತುತಿಗೆ ಹಿಮ್ಮೇಳದವರ ಕೊಡುಗೆ ಅಪಾರ. ಅದು ಬಹಳ ಕ್ಲಿಷ್ಟ ಕಷ್ಟ. ಅದರಲ್ಲಿ ಸಹಕರಿಸಿದಂಥ ಮದ್ದಳೆ ಚಂಡೆಯವರನ್ನ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ, ಈಗ ಯಕ್ಷಗಾನದ ತೆಂಕುತಿಟ್ಟಿನಲ್ಲಿ ಒಂದು ಶೈಲಿಯನ್ನೇ ನಿರ್ಮಾಣ ಮಾಡಿ ಪ್ರಾತಸ್ಮರಣೀಯರಾಗಿ ನಮ್ಮ ಪಾಲಿಗೆ ಪೂರ್ವಸೂರಿಗಳಾಗಿರುವಂಥವರು ಬಲಿಪ ಭಾಗವತರು. ಬಲಿಪ ಶೈಲಿ ಎಂಬುದೇ ಒಂದು ರೋಮಾಂಚನವನ್ನು ಎಬ್ಬಿಸುವ ಶೈಲಿ. ಅದರಲ್ಲಿಯೂ ಅವರ ಪದ್ಯಗಳ ಸಾಲಿನಲ್ಲಿ ಒಂದು ಉಚ್ಚಾಯವಾದಂತಹ ಸಾಲಿನಲ್ಲಿ ನಿಲ್ಲಬಹುದಾದ ಪದ್ಯ ಶರಣು ತಿರುವಗ್ರ ಶಾಲಿ ವಾಹಿನಿ. ಅದು ಕೇಳಿದ ಆ ಕ್ಷಣದಲ್ಲಿ ಬಲಿಪರ ಹೆಸರು ನೆನಪಾಗ್ತದೆ ನಮಗೆ. ಈಗ ಯುವ ಭಾಗವತರಿಬ್ಬರು ಸೇರಿ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಮತ್ತು ಶ್ರೀಮತಿ ಅಮೃತಾಡಿಗ ಇವರ ದ್ವಂದ್ವ ಪ್ರಸ್ತುತಿಯಲ್ಲಿ ಬಲಿಪ ಶೈಲಿಯಲ್ಲಿಯೇ ಶರಣು ತಿರುವಗ್ರ ಶಾಲಿ ವಾಹಿನಿಯನ್ನು ಪ್ರಸ್ತುತಪಡಿಸಬೇಕು ಅಂತ ಕೇಳಿಕೊಳ್ತೇನೆ.

ದುರ್ಗಾ ಸಿಂಹವಾಹಿನಿಯ ಸ್ತುತಿಯನ್ನ ಮಾಡಿದ್ದೇವೆ. ಈಗ ಮುಂದೆ ಈಶ್ವರ ಸ್ತುತಿಯನ್ನ ಮಾಡುವುದಕ್ಕಿದ್ದೇವೆ. ಸಭಾಲಕ್ಷಣದಿಂದಲೇ ಆಯ್ದುಕೊಂಡಂತಹ ಒಂದು ಪೀಠಿಕಾ ಸ್ತ್ರೀವೇಷದ ಪದ್ಯ, ಸ್ತ್ರೀವೇಷದವರನ್ನ ಕುಣಿಸುವಂತಹ ಪದ್ಯದ ಪ್ರಸ್ತುತಿಯನ್ನು ನಾವೀಗ ಮಾಡಲಿಕ್ಕಿದ್ದೇವೆ. ಬಡಗುತಿಟ್ಟಿನ ಉಭಯ ಭಾಗವತರು ಶ್ರೀಯುತ ಸುಜನ್ ಹೆಗಡೆ ಹಾಗೂ ಶ್ರೀಯುತ ದಿನೇಶ್ ಬೆಪ್ಪಡೆ ಇವರ ದೊಂದು ಪ್ರಸ್ತುತಿಯಲ್ಲಿ ಇಂದು ಎನ್ನ ಮನೆಗೆ ನೀ ಚಂದದಿ ಕರೆದು ತಾರೆ ಸದಾಶಿವನ ಅಂತ ಒಂದು ಈಶಸ್ತುತಿಯನ್ನ ಇಲ್ಲಿನ ಇವತ್ತಿನ ಪ್ರಧಾನ ರೂವಾರಿಗಳಲ್ಲಿ ಓರ್ವರಾದಂತಹ ಕನ್ಯಾನ ಸದಾಶಿವ ಶೆಟ್ಟಿಯವರ ಸಮ್ಮುಖದಲ್ಲಿ ಸದಾಶಿವನ ಸ್ತುತಿಯನ್ನು ಮಾಡಬೇಕು ಅಂತ ಉಭಯವಾಗುವುದರಲ್ಲಿ

0: ಈ ಯುವ ಭಾಗವತರ ಪ್ರಸ್ತುತಿಯಲ್ಲಿ ಪೂರ್ವ ಸೂರಿಗಳಿಂದ ಕೈದಾಟಿದ ಕಲೆಯನ್ನ ಮುಂದೆ ಕೈದಾಟಿಸುವ ಹಾಗೆ ಹೊಣೆ ಹೊತ್ತುಕೊಂಡು ನಿರ್ವಹಿಸ್ತಾ ಇರುವುದನ್ನ ಕಾಣುತ್ತಾ ಇದ್ದೇವೆ. ಅಭಿನಂದನೆಗಳನ್ನ ಎಲ್ಲ ಯುವ ಭಾಗವತರಿಗೆ ಸಲ್ಲಿಸ್ತಾ,
1: ಇದುವರೆಗೆ ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪಟ್ಲ ಸಂಭ್ರಮ 2024 ಈ ಕಾರ್ಯಕ್ರಮದಲ್ಲಿ ನಡೆದ ಗಾನವೈಭವ, ವಿವಿಧ ಭಾಗವತರುಗಳು ನಡೆಸಿಕೊಟ್ಟ ಗಾನವೈಭವದ ಮೊದಲನೇ ಭಾಗ ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ನಿಖಿಲ್ ಕೇನೊಂದುಲ್ಲರ ರೇಡಿಯೋ ಸಾರಂಗ್ 107.8 ಎಫ್ಎಂ ಇತ್ತೆ ತುಳು ಪ್ರಸಾರ ಇನಿತ್ತೆ ಈ ತುಳು ಪ್ರಸಾರಡು ಕುಸುಮಾಕರ್ ಕೊಟ್ಟಾರ ಅರುಂಜಿ ಕತ್ತೆನು ಪನ್ನೀರ ಉಲ್ಲರ್ ಆ ಕತೆ ಓ ಪನ್ಪನೇನು ನಿಖಿಲೇ ಕೇನೊಂದು ಬಲೆ
1: ಅವಂಜಿ ಗುತ್ತು ದೈಲ್ಲು ಪುದಾರ ಇರ್ಮಾಡಿ ಗುತ್ತು ರಡ್ಡು ಮಾಲಿಗೆ ದೈಲ್ಲು ತೂವರ ಬಾರಿ ಪೊರ್ಲು ಮಲ್ಲ ಚಾವಡಿ ದತ್ತಮೇಟು ಕೋನೆಡು ಕಲ್ಲುಟ್ಟಿ ಪಂಜುಲಿನ ಸಾನಲಂಡು ಎದುರುಡು ಜಾಲು ನಿಲ್ಕೆ ಪಾಡ್ದಿನ ದೊಂಪ ದೊಂಪದ ನಾಲು ಕಂಬಡು ಕಟದಿನ ಪೂಂಜೇರ್ಲು ಐಕ್ ಪಾಡ್ದಿನ ಬಾರ್ಲೇನು ಲಕ್ಕದ ತಿನ್ಯರೆ ಬರ್ಪಿನ ಬುಡ್ದೇಡ್ದಿನ ಕೋರ್ಲು ಜಾಲ್ ನಿಲ್ಕೆ ಗಲೀಜು ಮಲ್ತೊಂದಿತ್ತ ಎದುರುಡು ಒಂಜೆಕ್ಕೆರೆ ಕಂಗು ತೋಟಲ ಐತ ನಡುಟು ಗುವೇಲ್ಡು ಪನೆ ಪಾಡ್ದು ದೀತೇರ್ ಪನೆತ ಭೀಮದ ಮಿತ್ತು ಕುಲ್ದು ರಡ್ಡು ಪ್ರಾಯೋಗ ಬೈದಿನ ಕೋರಿಲು ಇಡೀ ದಿನ ಕಿಲೆ ತೊಂದಿತ್ತ ಪಂದು ಬೊಬ್ಬೆದಿ ಹೊಂದಿತ್ತ ತೋಟದಿಡೀಕಲ ರಡ್ಡು ಪೆರಡೆಲು ತನ್ನ ಕೌರವ ಸೈನ್ಯನಗಳೇನ್ ಪೂರ ಪತೊಂದು ಪೋದು ತಾರ ಕಂಗದ ಮುದೇಲ್ನು ಬೇರಿಡ್ ದಿಂಚಿದು ಒಕ್ಕುದು ರಾಣಿ ಪೆರಡ ದೀತನು
2: ಮಾರಿಲು ಮತ ಒಂಜಿ ದಂಟು ಬಸಲೆ ನಡಿಯರೆ ಬಿಡು ಪೂಜ ಪುರಾ ದೊಂಕುದು ಮತ ಹಾಲು ಮಲ್ತು ಬಿಡ್ತ ನಿನ್ನ ಕಾಡ್ದ ಸೊಂಟ ಬಲ್ಪೆತ್ತೆ ಒಲ್ಲ ಪೇಡ್ದ ವೇಂದಡಿಕಲ ಬಿಡ್ದು ತೈ ಪೂಜಾರ
1: ಒಂದು ಏರ್ಲತ್ತು ಒಂದು ಇಲ್ಲದ ಪೂವಕ್ಕೆ ಅಜ್ಜಿ ಒಂತ ಇಲ್ಲದ ಪಿರಮಿ ಬಲಿ ಒಂದು ಕೊಟ್ಟೆಡು ಉಲ್ಲಾಯ್ಡು ಕಾಂಡೆ ಕಟುಬಾರ್ದಿನ ಕೈಕಾಂಜಿಲು ಬೋರಿಲು ಅರೆದುನ ಪೊರ್ಲು ಎಂಗ್ಲೇನು ಮೇರೆ ಬಿಡ್ಲೆ ಎಂದು ಪಿದಾಯಿ ಬೊಬ್ಬೆದಿ ಒಂದುಲ್ಲ ಎದುರುಡು ಮಲ್ಲ ಬೈಪನೆಡು ಐಕ್ ಪಾಡ್ದಿನ ಬಾರನು ತಿನ್ಯಾರ ಪಿರಾವದ ಇಲ್ಲದ ಲಾಕಿಲು ಬತ್ತದು ಬೇತ ಕೋರಿಲ್ಲ ಲೆತ್ತೊಂದುಲ್ಲ ಪಂದು ಲೆತ್ತದು ತಿನ್ನೊಂದುಲ್ಲ ಉನ್ನೇನು ಮಾತ ತೂವೊಂದುಲ್ಲೆ ಗೋಡೆಡು ಅಡ್ಡೆಡು ಪೆರ್ಗುಡನ್ನೆ ಕುಲ್ಲೊಂದು ಬೈಪನದ ಎದುರುಡುಂಡು ಕೋರಿದ ಗೂಡು ಗೂಡುದ ಮಿತ್ತು ಕೊಟ್ಟೆದ ಪಟ್ಟೆಗು ನೇಲಾದು ಕಟ್ಟದಿನ ಪುಡಾಯ್ಡು ಪೆದ್ಮೆದಿ ಪೆರಡ ತೆತ್ತಿದ ಮಿತ್ತು ಕುಲ್ಲೊಂದು ತೆತ್ತಿಗು ಕಾವು ಕೊರೊಂದುಲ್ಲಲ್ ಐತ ತಿರ್ತು ಕುತ್ತರಿ ಕಂಕನೆ ಪಾಡ್ದು ದೀತಿನ ಉಲಾಯಿ ಪನ್ಪಿನ ಅಪಗತಾನೆ ಕಣ್ಣು ಬಿಡ್ತಿನ ಕಿನ್ನಿ ಕೋರಿಲು ಮಾಡದ ಇಡೇಟು ಒಂಜಿ ಉಚ್ಚು ಕಾತೋಂದಿಲ್ಲ ತೆತ್ತಿ ತಿನಿಯರೆಂದು ಪೆರಡ ಏಪ ಪಿದೇ ಪೋಪುಂಡು ಒಂದು ಪಾಂಡುಲ ಬಸವೆಲ್ಲ ಇಲ್ಲದ ನಾಯಿ ಅಜ್ಜಿ ದಂಟೇಡು ಒಂಜಿ ಬುಡಿಯರು ನನ್ನ ಇಂಚು ಬನ್ನಾಗ ಜಗಲಿಡು ಬಚ್ಚಿರದ ಹರಿವಾನ ಐತ ಎದುರುಡು ಕುಲ್ಲೊಂದಿತ್ತೇರು ಇಲ್ಲದ ಗುರ್ಕಾರೆ ಮೇರೆ ಮುದ್ದನ್ನ ಚೌಟೇರು ಇಲ್ಲಲು ಎಲ್ಲ ಭೂತೊಲೆಗು ಅಗೆಲು ದುಮ್ದಾನಿ ರಾತ್ರೇಡು ಚೌಟೇರು ದಡ್ಡಿದು ಕಡಿರ ಮಗಟ ಪನ್ಪೇರು
3: ಕುಸುಮ ಎಲ್ಲ ನಂಕು ಅಗೆಲತ ಎಲ್ಲ ಕೋರಿದ ಗೂಡದ ಬಾಕಿಲ್ದ ಪರವಲ್ಲಿ ದಯಬನ್ನಾಗ ಎಲ್ಲ ಬಕ ನಮ್ಮ ಪಿದಾರ್ದ ಭವನಾಗ ಕೋರಿ ಮಾತ ತಿಕ್ಕುಜಿತುಲ್ಲ ಅಗೆಲಗು ಒಂದು ವೇಳೆ ಮೀನಿ ಗೂಡದ ಬಾಕಿಲು ಗೆತ್ತದ ಕೋರಿ ಮೀನಿ ಬಲ್ತುಂಡತುಲ್ಲ ಬಕ ನಿನ್ನ ನಿನ್ನ ನಾಳಿನ ಕುದುಪ್ಯಾನು ಒದಾಣದ
1: ಇಂದು ಕಾಂಕರಿದು ಪಂಡೇರು ಆಯ ಪುಲ್ಯಕಾಂಡೆ ಗೂಡದ ಬಾಕಿಲು ದೆಪ್ಪುನಾಗ ಒಂಜಿ ಕೋರಿ ಪಿದಾಡ್ದು ಇಮೇನ ತಪ್ಪದು ಬಲ್ತನು ಇಂಬೆ ನಾಡ್ದು ನಾಡ್ದು ತೂನಾಗ ಒಂದು ಬರಿತ ಇಲ್ಲದ ಬರೆಟು ಕುಲ್ಲೊಂದು ಪೆರಡೆಗು ಲೈನ್ ಹಾಕೊಂದುಂಡು ಕಕ್ಕ ಕಕ್ಕಿ ಕಿಕ್ಕಿ ಪಕ್ಕ ಬಣ್ಣದು ಸಿಗ್ನಲ್ ಮಲ್ತೊಂಡು ನೈಕ್ ಪೆರಡೆ ಪೊಪ್ಪ ಉಲ್ಲೇರು ಪೊಪ್ಪ

ಹಾ ಇಲ್ಲದ ಪೂರ ಪರಿಚಯ ಮಲ್ದಿ ಜತೆ ಚೌಟೆರೆಗು ಏಳು ಜೋಕುಲು ನಾಲ್ ಆನ್ ಮೂಜಿ ಪೊನ್ನು ದೂರದ ಕುಡ್ಲದ ಊರಿಗೂ ಮದ್ವೆ ಮಲ್ತು ಕೊಡ್ತೇರು. ಚೌಟೆರೆಗಲ ಬಿನ್ನೇರ್ ಕಟ್ಟುನ್ ಪಂಡ ಓಲಿಜ್ಜ ದಿನ ಭಾರಿ ಖುಷಿ ಕುಡ್ಲ ಪಂಡ ಅಂಚೆನೇತೆ. ಅವು ಒಂಜಿ ಕವನನೆ ಉಂಡತೆ, ನಮ್ಮ ಊರು ಕುಡ್ಲ ಮನ ಸಾಪುಂಡು ಅವಳು ಪೋಯರ ಕುಡಲ ಕುಡಲ ಅವಳು ಉಂಡು ಏತು ಮಲ್ಲ ಕಡಲ ಅವೇನು ತೂದು ದಿಂಜುಂಡು ಎಂಕ್ಲ ಕುಡಲ ಅಂಚ ಪನಿಯರೆ ಪೋಂಡ ಚೌಟೇರ್ನ ಮಲ್ಲ ಮಗೆ ಆಯೇ ಭಾರಿ ಉಪದ್ರದೆ. ಆಯನು ಆಲರ ತೀರಂದೆ ಚೌಟೇರು ಜಗ್ಗುನು ಗಟ್ಟಾಗು ಕಡಪುಟಿಯರು. ಅವಳು ಆಗ ಬಗೆತುಂಡ ಅತ್ತು ಊರ್ದ ನೆನಪಾತುಂಡ ಗೊತ್ತುಜ್ಜಿ. ರಡ್ಡು ತಿಂಗಳು ಕರಿದು ಕಾಂಡೆ ಒಂಜಿ ದಿನ ಚೌಟೇರು ಎರ್ಲೆಗೆ ಬೈಪಾಡ್ರೆ ಬಂದು ಕಿದೆಕ್ ಪೋನಾಗ ಕಿದೆತ ಬೈತ ರಾಸಿಡು ಜಗ್ಗು ಬುರೋ ಒಂದೆ ಪೊರ್ಲು ನಿದ್ರೆ ಬಟ್ಟಿಡು ನಿದ್ರೆ ದಯಪಂಡ ಓಲು ಪೋಂಡಲ ತುಲೆ ನಮ್ಮ ಊರ್ದ ಲೆಕ್ಕ ಅವಂದು ತುಲೆ. ರಡ್ಡನೇ ಮಗೆ ಬೊಂಬಾಯ್ಡು ಶೂಟಿಂಗ್ದ ಬೇಲೆಡಿತ್ತೆ. ಅವಳು ದಾದ ಬೇಲೆಡುಲ್ಲೇನ ಗೊತ್ತಿಜ್ಜಿ ಕ್ಯಾಮರಾ ಮ್ಯಾನ ಅತ್ತು ಕ್ಯಾಮರಾ ಕೊಡೆ ಬತ್ತುವೆನ ಅತ್ತು ಆಗಲೇ ಲೈಟ್ ಬಾಡುವೆನ ಅತ್ತು ಚಾಕನರೇನ ಗೊತ್ತಿಜ್ಜಿ. ಇತ್ತ ಆಯಲ ಮದುಮ್ಯಾದು ಊರುಡೆ ಸಟ್ಲಾತೆ ದಯಪಂಡ ನಮ್ಮ ಊರ್ದ ಲೆಕ್ಕ ಊರು ತಿಕ್ಕಂದು ತುಲೆ. ಮೂಜಿನೇ ತಾಯಲ ಬೇಗನೆ ಬೊಂಬಾಯಿ ಬೋದು ಹೋಟೆಲ್ ಕೆಲಸಗು ಸೇರಿ ಅವಳು ಆಯನ ಪುರ್ಲು ತೂದು ದನಿ ಮ್ಯಾನೇಜರ್ನ ಕೆಲಸ ಕೊರಿಯರು ಗಲ್ಲೆಡು ಕುಲ್ಲಾಯರು ಎಡ್ಡ ಬೇಲೆಡಿತ್ತೆ. ರಡ್ಡು ವರ್ಷ ಬೆಂದಿನಾಯೇ ಆಗಲದಾದ ಊರು ಎನ್ನಡದ ಅನ್ನ ಬತ್ತದು ಊರುಡು ಕುಲಿಯೇ ಮದಿಮೇಲಾಯೇ ಪುರ್ಲು ಅವಳೆ ಜಕ್ಕಬಾಡಿ ಊರುಡಿ ದಯಬಂಡ ಓಲು ಪೋಂಡಲ ತುಲೆ ನಮ್ಮ ಊರ್ದ ಲೆಕ್ಕ ಆವಂದು ತುಲೆ. ಕಡಿರ ಮಗೆ ಚೌಟೆರೆಗು ಭಾರಿ ಪ್ರೀತಿ ಆಯೇ ಮುಲ್ಪನೆ ಪೊಲ್ಲಿಗೆ ಕಲ್ತೊಂದಿತ್ತೆ. ಶಾಲೆಗು ಪೋಪಿನ ಬಂಡ ಆಗ ಏಪತುಲ್ಲ ಜರ ಬರ್ಪುಣಿ ಶಾಲೆ ತಪ್ಪದು ಪೊಲ್ಲಿಗೆದ ಅಂಗಡಿಡು ಕುಲ್ಹೊಂದಿತ್ತೆ. ಶಾಲೆ ಬುಡ್ಪಾಯಿನ ಆಯನ ಅಕ್ಕ ಕುಡ್ಲಾಗು ಲೆತೊಂದು ಬತ್ತೇರು ಲೆತೊಂದು ಬತ್ತದು ಮುಲ್ಪ ಪೊರ್ಲು ಪೊಲ್ಲಿಗೆ ಮತ್ತೆ ಕಲ್ಪಾಯರು. ಬೊಕ್ಕ ಆಯ್ಲ ಬೊಂಬಾಯಿಗರಟಿ ಬೊಂಬಾಯಿಗರಟದ ಬೊಂಬಾಯಿಡು ಮೂಜು ವರ್ಷ ಬೆಂಡೆ ಕೇರಳಡು ಒಂಜು ವರ್ಷ ಬೆಂದೆ ಅಲ್ಪ ಮುಲ್ಪ ಅಂದು ಟೈಮ್ ಪಾಸ್ ಮಲ್ತದ್ದು ಲಾಸ್ಟ್ಗು ಕುಡ್ಲಾಗೆ ಬತ್ತಿ ಕುಡ್ಲಾಗ ಬತ್ತದ್ದು ಕುಡ್ಲಾಡೆ ನೆಲೆ ಊರಿ ದಯಬಂಡ ಅವು ಪನ್ ಪೆರತ್ತೆ. ಊರೂರು ಪೋಲೆ ದೇಶ ತಿರ್ಗಲೆ ನಮ್ಮ ಕುಡ್ಲದ ಲೆಕ್ಕ ತಿಕ್ಕಂದು ತುಲೇ.

0: ಚೌಟೆರೆನ ಗುರ್ಕಾರ್ದಿನ ಪುದಾರ್ ಶಿವಮ್ಮ ಪಂದ್ ಮದಿಮ್ಯಾದ 55 ವರ್ಷ ಅಂಡಲ ಬುಡೆದಿನ ಪುದಾರ್ ಪಂದ್ ಲೆತ್ತಿನ ಅರತ್ತು ದಯಪಂಡ ಆತಲ ಆರೆಗ್ ಪ್ರೀತಿ ಹೊರವರ
1: ಇದೆಯ ಓಲಯ ಓಲಯ ಬಲಯ
0: ಇಂದು ಪನ್ನುವೇರ್ ಹೊರವರ ಒಂತೆ ಗರ್ವೋಡಿತ್ತೇರ್ಡ
1: ಓಡ ಸಾಯ್ತು ಪೋಯಯ
0: ಪನ್ಪಿನಲ್ಲ ಉಂಡು ಪೊಂಜೇಗಲ ಆತೆ ಪ್ರೀತಿ ಅರಡ ತಿನ್ಪಿನ ತಿನ್ಯರೇಂಜಲ ಇತ್ತಲ್ಲ ಅರೆಗು ಗೆತ್ತದೀದ್ ಬೊಕ್ಕ ಜೋಕ್ಲೆಗೆ ಪಟ್ಟೇರು ಅಲ್ಪದ ಊರ್ದ ಒಂಜಿ ವರ್ಷೋಗು ಒಂಜೆ ಜಾತ್ರೆ ಐಟು ರಡ್ಡು ತಿಂಗಳು ದುಂಬೆ ರೆಡಿ ಮಲ್ಪೇರು ರೊಟ್ಟಿ ಮಲ್ಪುನ ದಾನೆ ಐಕು ಬೇಲೆಗೆ ಜನ ಏತು ಆ ರೊಟ್ಟಿದ ಜಾಳ್ಡ್ ಪಾಡ್ದ ನುಂಗಾವ್ನ ಪೊರ್ಲು ಏತ ಆಂಡ ಅಲ್ಪದ ಗ್ರಾಮೋಡ್ಲತ್ತು ಬೇತ ಗ್ರಾಮೋಡು ಪಿದಾಯ ಗ್ರಾಮೋಡ್ಲ ಆರಡ ದೀಪ ಬಂಡಿ ಉಂದೇನು ಮಾತ ತೂವರೆ ಚೌಟೇರು ಕಡಿರ ಮಗಲ್ನ ಕಡಿರ ಮಗಲೆಲ್ಲ ಲೆತೊಂದು ಪೋಂದಿತ್ತೇರು ಅವಲು ಏತು ಬೋಡು ಸುಗುನಪ್ಪ ನೆಯ್ಯಪ್ಪ ಕಾಜಿ ಪೂ ಪುಗ್ಗ್ಯ ಎಂಚಿನ ಬೋಡು ಮಗಲೆಗು ಮಗಕ್ಕೆ ಗೆತ್ತೊಂದು ಇತ್ತೇರು ಊರ್ದ ಜಾತ್ರೆ ದಾನಿ ಇಲ್ಲಿ ತುಂಬ ಬಿನ್ನೇರು ಅರ್ನ ಜೋಕ್ಲೆಗು ಪೂರ ಜನಕ್ಲ ಡ್ರೆಸ್ ಹೊಸ ಸೀರೆ ಮತ ಗೆತ್ತುಕೊರೊಂದಿತ್ತೇರು ಆಂಡಲ ಹೊಸ ಸೀರೆ ತುತ್ತೊಂದು ಜಾತ್ರೆಗೆ ಪೋಂಡ ಚೌಟೇರು ನೆರ್ಪಿನ ಏಪಲ ಬುಡೇರು ಆರು ಪನ್ನುವೇರು
1: ನಮಗ ಹೊಸ ಸೀರೆ ತುತ್ತೊಂದುಪುರ ಜಾತ್ರೆ ಬರ ಬಲ್ಲಿ ದಯಬಂಡ ಜಾತ್ರೆದ ಅಲ್ಪ ಮತ ನಿಕುಲು ಕಂಡೋಡು ಮತ ಕುಲ್ದು ಹೊಸ ಸೀರೆ ಮನ್ನಾಪಿನತ ಅಂಚ ನಿಕುಲು ಈತಡ್ಡ ಕ್ರಾಯದ ಮತ ಹೊಸ ಸೀರೆ ತುತ್ತೊಂದು ಮತ ಬರ ಬಲ್ಲಿ ಮಗ ಜಾತ್ರೆ ಫೋನಗ ಪರ್ಕಾಡ್ ಸೀರೆ ಮತ ತುತ್ತೊಂದು ಬೋಡು
0: ಪಂಡದು ಏಪಲ ನೆರ್ಪಿನ ಬುಡೇರು ಅಪಗ ಪೂವಕ್ಕೆ ಅಜ್ಜಿ ಉಲಾಯ್ಡ್ ಬತ್ತದು
2: ಮನಿ ಪಂದೆ ಕುಲ್ವಾಣ ಹೊಸ ಸೀರೆ ಕನ್ನತ್ತು ಕೊರಪುಲ್ಲ ಅಯ್ಯೇ ಕೂಡ ಹೊಸ ಸೀರೆ ತುತ್ತೊಂದು ಪೋಪಿನ ಪರ್ಚಿ ಪನ್ಪಿಲ್ಲ ಅಯ್ಯೇ ದಾನೆ ಮಗ ನಿಕ್ಕ ದಾನೆ ಪಿರಿತು ಜಾ ಗೋಡದ
0: ಆತ ಪನ್ನಗ ಚೌಟೇರ್ನ ದಂಬುಲಜ್ಜಿ ಕಡೀಡ್ದಾಲ್ ಅಮ್ಮೇರ್ ಲೆಕ್ಕನೆ ಭಾರಿ ಹಠತಾಲ್ ಹೊಸ ಸೀರೆ ತುತ್ತೊಂದು ಪಿದಾಡಿಯಲ್ ತನ್ನ ಮೆಗ್ಯಾನ್ ಲೆತ್ತೊಂದು ಗರುವಡು ಧರ ಧರನೆ ಮುಟ್ಟು ತಿರ್ತು ಜತ್ತೊಂದು ಸೀದ ಪೋಪಲ್ ಸಾದಿಡು ಪೋನಗ ಅಲ್ಲ ಮದಿಮ್ಯಾಪಿನ ಆನು ಎದುರುಡು ತಿಕ್ಕುವೆ ಆಗ ಗೊತ್ತಾಂಡ್ ಮೊಲೆಗು ದಾದನ ಗರ್ವೋಡುಲ್ಲಾಲು ಮೊಲ್ಲ ಮೋನೆ ತೂನನೆ ಬೆಚ್ಚೋಡುಲ್ಲಾಲು ಬಂದು ಗೊತ್ತಾಣು ತೂಕ ಮೊಲೆನೊಂತೆ ಬೊಲ್ಚಾಗ ಬಂಡದು ಆಗೊಂಜ್ ಮಂಡೆ ಪೋನು ಆ ಏ ಅಲ್ಪನೆ ಸುರುಮಲ್ತೆ
1: ಹೊಸ ಸೀರ ತುತ್ತೊಂದು ಓಡೆ ಪೋಪ ಜಾತ್ರೆಗ ಒಡ್ತೆ ದಾನಿ ಪಿದಡ್ದ ತಮಾಮಿ ಒಟ್ಟು ಬೈದು ಜರ
3: ಹೊಸ ಸೀರೆ ತುತ್ತು ದತ್ತ ಓಡೆ ಪೋಪ ಜಾತ್ರೆಗ ಒರ್ತೆ ದಾನೆ ಪಿದಾಡ್ದಪ್ಪ ಮಾಮಿ ಒಟ್ಟು ಬೈಜರ

ಮುದ್ದನ್ನ ಚೌಟೇರ್ ಪಂಡ ಅಲ್ಪದ ಕೇರಿದ ಕಲೆಗು ಮಾತೆರೆಗ್ಲ ಬೋಡಾಯಿನ ಒಂಜಿ ನರಮಾನಿ ಒಂಜಿ ಮುಡಿಕಟ್ಟು ನಾವಡು ಒಂಜಿ ದಿನ ಪಂತ ಪಾಡ್ದು ಕಣ್ಣುಗು ಕುಂಟು ಕಟ್ಟದು ಮುಡಿಕಟ್ಟುದೇರಿಗೆ ತುಪ್ಪೆ ಪಾಡು ನಾವಡು ಬೈತ ಮುಟ್ಟೆ ಕಟ್ಟು ನಾವಡು ಉಂಡ್ಯದ ಮುಟ್ಟೆ ಮುಲಿತ ಮಾಡು ಬೇಪಿನ ಬಿಜಿಕ್ರೆದ ಮುಟ್ಟೆ ಕಟ್ಟುನ ಉಂದು ಪೂರ ಅರೆನ ದತ್ತ ಕೈತ ಬೇಲೆ ಇಂಚ ಮಾತೆರ್ನ ಬಾಯ್ಲ ಮುದ್ದನ್ನೇ ಮುದ್ದನ್ನೇ ಬಂದು ಆರು ಒಂಜಿ ಬಂಗಾರದ ಪಟ್ಲೇರ್ ಲೆಕ್ಕನೆ ಆತುತ್ತೇರು ಇಂಚೇನೆ ಎಡ್ಡೆಡೆ ಸಂಸಾರ ಪೋಂದಿತ್ತನು ಒಂಜಿ ದಿನ ಊರುಗು ಮಾರಿಯೇ ಜತ್ತುಂಡದನ್ನು ಬೀರಿಯೇ ಬುಡ್ದು ಪೊತ್ತುಂಡದನ್ನು ಅಕ್ಕಸ ಜರಿ ಉಂಡೋ ಭೂಮಿ ಬಿರಿ ಉಂಡೋ ಪಂಡದು ಗೊತ್ತಾಯ್ಜಿ ಅರ್ನ ಮೋಕೆದ ಗುರ್ಕಾಡ್ದಿ ಅರೇನು ಬುಡ್ದು ಪೋಯರು ಅಲ್ತು ಬೊಕ್ಕ ಅರ್ಧ ಅಪಗನೆ ಕುಲ್ದೇರು ಚೌಟೇರು ಮೂಜಿ ತಿಂಗೋಲ್ದು ಬೊಕ್ಕ ಒಂಜಿ ದಿನ ಎರುಕ್ಲೆಗ್ ಪೂರ ಎಣ್ಣೆ ಪೂಜಿದು ತಾನು ತಾಂಕ ದಿನ ಕೋರಿಲೇನ್ ಮಾತ ಹೊರರ ಪೂಜಿದು ನನ್ನವರ ಪೇಂಟೆಗೆ ಬೋದು ಬರ್ಪೆಂದು ನಾಲ್ಕು ಗಂಟೆಗೆ ಅಂಗಿ ಪಾಡ್ದು ಮುಂಡು ತುತ್ತುದು ಗೀಟು ಗಿಡದ ಬೈರಾಸನ್ನು ಪುಗೇಳ್ದು ಪಾಡಿನಾರು ಮದಿಮೇಲಕ್ಕನೆ ತೋಜೊಂದಿತ್ತೇರು ಅರೆಗೆ ಮಾತ್ರ ಗೊತ್ತೇ ಇಜ್ಜಾಂಡು ಒಂದು ಯಾನು ಕಡೇಕು ಐತಾಪಿನ ಬಂದು ಐತಾದು ಕನ್ನಡಿದ ದುಂಬು ಬತ್ತದು ತರಬಾರೆಂದು ತನ್ನ ಕೈನು ಮಿತ್ತುಕೊನೊಪ್ಪೇರು ಮಿತ್ತುಕೊನೇನ ಕೈ ಅಡೆಗೆ ತಿರ್ತು ಬೂರುಂಡು ಅಡೆಗೆ ತಿರ್ತು ಆರ್ಲ ಬೂರುವೇರು ಜೋಕುಲು ಮಾತಾರೇನು ಜಗಳ್ಡಿ ಜಪುಡೇರು ಜೊಯ್ ದಿನ ಅರೆಗು ಪಿರ ಲಕ್ಕರೇನೆ ಆಯ್ದು ಒಂತೆ ದಿನ ಕುಲೊಂದು ಒನಸ್ ಮಲ್ತೇರು ಬೊಕ್ಕ ಜೊತ್ತಿನಡೆಗೆ ಬಾಯಿಡ್ದು ಕೊನೊದು ದಿಯೇರು ಅರೆಗು ವರವರ ಬೇಜಾರೊಡು ಬಬ್ಬುನು ನೆನೆತೊಂತೇರು ಬಬ್ಬು ಓ ಬಬ್ಬು ಸ್ವಾಮಿ ಬಬ್ಬು ದಾಯ ಬದುಕ ಪದ ಬಂದು ಕಣ್ಣೀರು ದಿ ಒಂದಿತ್ತೇರು ಬೂರುದು ಮೂಜಿ ದಿನೊಡ್ದು ಬೊಕ್ಕ ನೀರು ಮಾತ್ರ ಪರೊಂದಿತ್ತೇರು ಐನೇ ದಿನ ತಾನಿ ಎಂಕ್ಲೆಡನೆ ಜೋಕುಳ್ಡೆ ಮಾತ ತುಳಸಿ ನೀರು ಬುಡ್ಪಾಯರು ಇಡೆಗು ಮುದ್ದನ್ನ ಚೌಟೇರ್ನ ಕತೆ ಮುಗಿ ನೆಕ್ಕೆ ಪನ್ಪಿನಿ ಪುಟ್ಟು ನೋವು ಚೈಪಿ ನೋವು ಬೆರ್ಮೆರೆ ಮೈಮೆ ಜಕ್ಕಂದೆ ಬದುಕುನವೇ ನರಮಾನ್ಯ ಬೆರ್ಮೆ.

ಇತ್ತನೇಟ ಕುಸುಮಾಕರ್ ಕೊಟ್ಟಾರ ಆರು ಪಂಡಿನ ಪೊರ್ಲುದ ಕತೆನ ಕೇನೊಂದು ಬತ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ್ ಮಾತರೆಗ್ಲ ಸೊಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ್ ತುಳು ಪ್ರಸಾರಕ್ಕೆ ಏನೊಂದಿಲ್ಲರು ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲೇನಕ್ಕೆ ಏನೊಂದು ಬರ್ಕ

ಹಾಯ್, ಯಾನಿಗನ್ ರಕ್ಷಶೆಟ್ಟಿ, ನೀವು ಕೇಳುವುದು ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು.

ಒಂಜಿಮೆಟ್ಟಿ ಕಲ್ಲ ಜೀವದ ಮಲ್ಲ ಕಾರದ ಓಂಟೆ ನಾಲಿದ ಬೋಂಟೆ ಬುದ್ಧಿದ ಉರಿಯೆ ನಡಂಜಿಮೆಟ್ಟಿ ಕಾದಿ ಕಟ್ಟೋಡು ಗಟ್ಟಿ ಪೆಟ್ಟಿಡು ಗೆಲ್ತು ಬರ್ಪಿನ ಕರಿಯೇ ಗುರುವಪ್ಪನ್ನನ ಅರ್ತಿಪೀರ್ತಿದ ಉರಿಯೇ ಒಂಜಿಮೆಟ್ಟಿ ಶೀನಮೇಸ್ತ್ರಿನ ಮಾನವರಿಪುನ ಕಳಿಯೇ ನನಂಜಿಮೆಟ್ಟಿ

रेडियो सारंग 107.8 FM।

0: ಈತನೇಟ ಕೆಲವೊಂಜಿ ತುಳು ಪದಕುಲೇನೆ ಕೇನಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಲುದು ಕೇನಂದು ಪ್ಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕ.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ವಿವಿ ಶ್ರೀನಿವಾಸ್ ಅವರ ಸಂಗೀತ ನಿರ್ದೇಶನದ ಅಪ್ಪಗೆರೆ ತಿಮ್ಮರಾಜು ಅವರು ಹಾಡಿರುವ ತಿಂಗಳು ಮುಳುಗಿದವೋ

ಮುಂದಿನ ಗೀತೆ ಡಿವಿ ಗುಂಡಪ್ಪ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಬದುಕು ಜಟಕಾ ಬಂಡಿ.

ಮುಂದಿನ ಹಾಡು ಸುಬ್ರಾಯ ಚುಕ್ಕಾಡಿ ಅವರ ರಚನೆಯ, ಉಪಾಸನಾ ಮೋಹನ್ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಮನದ ಮಾತು.

ಮುಂದಿನ ಹಾಡು ಎಚ್ ಎಸ್ ವೆಂಕಟೇಶಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ಎಲೆಗಳು ನೂರಾರು. ಹಾಡಿದ್ದಾರೆ ಕಿಕ್ಕೇರಿ ಕೃಷ್ಣಮೂರ್ತಿ, ವೈಷ್ಣವ ರಾವ್, ಮಂಗಳ, ರಮೇಶ್ ಚಂದ್ರ, ಜೈರಾಮ್, ನಾಗಚಂದ್ರಿಕಾ, ವೃಂದಾರಾವ್, ಶಿವಶಂಕರ್ ಹಾಗೂ ಸುನೀತಾ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಗಳ ತಡೆಗೆ WTO ನಿಯಮಗಳ ಪಾಲನೆಗೆ ಭಾರತ ಕರೆ. ವೈದ್ಯಕೀಯ ಕ್ಷೇತ್ರಕ್ಕೆ ರೋಬೋಟಿಕ್ಸ್, ಎಐ ಮತ್ತು ನ್ಯಾನೋ ವಿಜ್ಞಾನ ದಿಕ್ಸೂಚಿ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. G7 ರಾಷ್ಟಗಳಿಂದ 100 ದಶಲಕ್ಷ ಬ್ಯಾರೆಲ್ ತೈಲ ಬಿಡುಗಡೆಗೆ ನಿರ್ಧಾರ. ಭಾರತ ಸರ್ಕಾರದಿಂದ ಅನುಮೋದಿತ ಹಸಿರು ಇಂಧನ ಕಾರಿಡಾರ್ ಕುರಿತು ವಿಶ್ವಸಂಸ್ಥೆ ಶ್ಲಾಘನೆ. ಏಷ್ಯನ್ ಗೇಮ್ಸ್ ಮಹಿಳಾ ರಿಕರ್ವ್ ಬಿಲ್ಲುಗಾರಿಕೆ ಸ್ಪರ್ಧೆ ವಿಶ್ವ ಚಾಂಪಿಯನ್ ಆಟಗಾರ್ತಿಯನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಕುಂಕುಮ್ ಮೊಹೋತ್. ವಾರ್ತೆಗಳ ವಿವರ: ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಯನ್ನು ಸರಿಪಡಿಸಲು ವಿಶ್ವ ವ್ಯಾಪಾರ ಸಂಸ್ಥೆ WTOನ ನಿಯಮಗಳಿಗೆ ಬದ್ಧವಾದಂತಹ ವಿಧಾನವನ್ನು ಅನುಸರಿಸಲು ಭಾರತ ಕರೆ ನೀಡಿದೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದಂತಹ G20 ವಾಣಿಜ್ಯ ಸಚಿವರ ಸಭೆಯ ಸಮಾರೋಪ ದಿನದ ಅಧಿವೇಶನದಲ್ಲಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಸಬ್ಸಿಡಿಗಳ ಮೂಲಕ ಒಂದೇ ಪ್ರದೇಶದಲ್ಲಿ ಉತ್ಪಾದನೆ ಕೇಂದ್ರೀಕೃತಗೊಳ್ಳುವುದು ವ್ಯಾಪಾರ ವ್ಯತ್ಯಯಕ್ಕೆ ಕಾರಣವಾಗುತ್ತದೆಯೇ ಹೊರತು ಕೈಗಾರಿಕಾ ಸಾಮರ್ಥ್ಯವಲ್ಲ. ಪೂರೈಕೆ ಸರಪಳಿಯ ವೈವಿಧೀಕರಣದ ನೆಪದಲ್ಲಿ ಅಭಿವೃದ್ಧಿಶೀಲ ರಾಷ್ಟಗಳ ಕೈಗಾರೀಕರಣದ ಹಕ್ಕನ್ನು ಕಸಿದುಕೊಳ್ಳಬಾರದು ಎಂದು ಆಗ್ರಹಿಸಿದರು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಆರ್ಥಿಕತೆಯಾಗಿದ್ದು ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ವಿಶ್ವಾಸಾರ್ಹ ಕೊಂಡಿಯಾಗಿ ಹೊರಹೊಮ್ಮುತ್ತಿದೆ. ನಿಯಮ ಆಧಾರಿತ, ಪಾರದರ್ಶಕ ಮತ್ತು ತಾರತಮ್ಯ ರಹಿತ ಬಹುವಿಧ ವ್ಯಾಪಾರ ವ್ಯವಸ್ಥೆಗೆ ಭಾರತ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವರು ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಕೊರಿಯಾದ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ರೋಗ ನಿರ್ಣಯ, ಚಿಕಿತ್ಸೆ ಮತ್ತು ಪುನಶ್ಚೇತನ ಸೇರಿದಂತೆ ವೈದ್ಯಕೀಯ ಕ್ಷೇತ್ರದ ಎಲ್ಲಾ ವಿಭಾಗಗಳಲ್ಲಿ ರೋಬೋಟಿಕ್ಸ್ ತಂತ್ರಜ್ಞಾನ ಪ್ರಮುಖ ಸಾಧನವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸಾ ಸಂಘದ ಅಂತಾರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೋಬೋಟಿಕ್ಸ್, ಕೃತಕ ಬುದ್ದಿಮತ್ತೆ ಮತ್ತು ನ್ಯಾನೋ ವಿಜ್ಞಾನ ತಂತ್ರಜ್ಞಾನಗಳ ಸಮ್ಮಿಲನ ನಿಖರ ಮತ್ತು ಸೂಕ್ತ ಆರೋಗ್ಯ ರಕ್ಷಣಾ ವ್ಯವಸ್ಥೆಗೆ ಸದೃಢ ಅಡಿಪಾಯ ಹಾಕಲಿದೆ ಎಂದು ಹೇಳಿದ್ದಾರೆ. ಜಿನೋಮ್ ಇಂಡಿಯಾ ಯೋಜನೆ ಕುರಿತು ಮಾತನಾಡಿದ ಸಚಿವರು, ಈಗಾಗಲೇ 10,000 ವ್ಯಕ್ತಿಗಳ ಜೀನ್ ಸೀಕ್ವೆನ್ಸಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಭವಿಷ್ಯದಲ್ಲಿ ಪ್ರತಿಯೊಬ್ಬ ನವಜಾತ ಮಗುವಿನ ಜೀನ್ ಸೀಕ್ವೆನ್ಸಿಂಗ್ ಮಾಡುವ ಹಂತಕ್ಕೆ ತಂತ್ರಜ್ಞಾನ ತಲುಪಲಿದೆ ಎಂದು ಹೇಳಿದ್ದಾರೆ. ಏರಿಕೆಯಾಗುತ್ತಿರುವಂತಹ ಇಂಧನ ದರಗಳನ್ನು ತಗ್ಗಿಸುವ ಉದ್ದೇಶದಿಂದ 4 ತಿಂಗಳ ಅವಧಿಯಲ್ಲಿ 100 ದಶಲಕ್ಷ ಬ್ಯಾರೆಲ್ ತೈಲವನ್ನು ಬಿಡುಗಡೆ ಮಾಡಲು G7 ರಾಷ್ಟಗಳು ಒಪ್ಪಿಕೊಂಡಿವೆ. ಮೊದಲ 20 ದಿನಗಳಲ್ಲಿ ಗಣನೀಯ ಪ್ರಮಾಣದ ಡೀಸೆಲ್ ಅನ್ನು ಬಿಡುಗಡೆ ಮಾಡಲು ಯೋಜಿಸಲಾಗಿದೆ. ಅಮೆರಿಕದಲ್ಲಿ ಡೀಸೆಲ್ ಬೆಲೆ ದಾಖಲೆಯ ಮಟ್ಟಕ್ಕೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ನವೆಂಬರ್ನಲ್ಲಿ ನಡೆಯಲಿರುವ ಮಧ್ಯಂತರ ಚುನಾವಣೆಗಳ ಮುನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಆಡಳಿತದ ಮೇಲೆ ಇದು ಒತ್ತಡ ಹೆಚ್ಚಿಸಿದೆ. ಯುರೋಪ್ ರಾಷ್ಟಗಳು ತಮ್ಮ ಸಂಗ್ರಹದಿಂದ ಹೆಚ್ಚಿನ ಪ್ರಮಾಣದ ಡೀಸೆಲ್ ಬಿಡುಗಡೆಗೆ ಒಪ್ಪಿಕೊಂಡಿದ್ದು, ಪ್ರಕ್ರಿಯೆ ತಕ್ಷಣ ಆರಂಭವಾಗಲಿದೆ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಇವರೊಂದಿಗೆ ದೂರವಾಣಿ ಮಾತುಕತೆಯ ಬಳಿಕ ಈ ಘೋಷಣೆಯನ್ನು ಮಾಡಲಾಗಿದೆ. ಅಂತಾರಾಷ್ಟೀಯ ಇಂಧನ ಸಂಸ್ಥೆ ಈ ತೈಲ ಬಿಡುಗಡೆ ಪ್ರಕ್ರಿಯೆಯನ್ನು ಸಮನ್ವಯಗೊಳಿಸಲಿದೆ ಎಂದು ಫ್ರಾನ್ಸ್ ತಿಳಿಸಿದೆ. ಇರಾನ್ ಒಳಗೊಂಡ 8 ತಿಂಗಳ ಸಂಘರ್ಷದ ಹಿನ್ನೆಲೆಯಲ್ಲಿ ಅಮೆರಿಕ ಸೇರಿದಂತೆ ಹಲವು ರಾಷ್ಟಗಳಲ್ಲಿ ಇಂಧನ ಬೆಲೆ ಏರಿಕೆಯಾಗಿರುವ ಸಂದರ್ಭದಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಭಾರತ ಸರ್ಕಾರ 1.86 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಹಸಿರು ಇಂಧನ ಕಾರಿಡಾರ್ ಹಂತ 3 ಯೋಜನೆಗೆ ಅನುಮೋದನೆ ನೀಡಿರುವುದನ್ನು ವಿಶ್ವಸಂಸ್ಥೆ ಶ್ಲಾಘಿಸಿದೆ. ಈ ಬೃಹತ್ ಯೋಜನೆ ದೇಶದ ಆರ್ಥಿಕತೆಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ಪ್ರಯೋಜನ ನೀಡಲಿದೆ ಎಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಕಾರ್ಯಕಾರಿ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಬಣ್ಣಿಸಿದ್ದಾರೆ. ಈ ಯೋಜನೆ ಭಾರತದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯವನ್ನು ಹೆಚ್ಚಿಸಿ ಬ್ಯಾಟರಿ ಸಂಗ್ರಹಣಾ ವ್ಯವಸ್ಥೆ ಮತ್ತು ವಿದ್ಯುತ್ ಗ್ರಿಡ್ಗಳನ್ನು ಬಲಪಡಿಸಲಿದೆ. ಇದರಿಂದ ತಯಾರಿಕೆ ಮತ್ತು ಇಂಧನ ಕ್ಷೇತ್ರದಲ್ಲಿ ಬೃಹತ್ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ. ಕೇಂದ್ರ ಸಂಪುಟ ಈ ಯೋಜನೆಗೆ ಒಟ್ಟು 1,86,405 ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸಿದ್ದು, ಇದರಲ್ಲಿ 54,082 ಕೋಟಿ ರೂಪಾಯಿಗಳನ್ನು ಕೇಂದ್ರದ ಆರ್ಥಿಕ ನೆರವಿನ ರೂಪದಲ್ಲಿ ಒದಗಿಸಲಾಗಿದೆ. ಕರ್ನಾಟಕದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ಇಂದಿನಿಂದ 4 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸುತ್ತಿದ್ದು ಇಂದಿನಿಂದ ಇದೇ 6ರವರೆಗೆ ಪ್ರವಾಸವನ್ನು ಕೈಗೊಳ್ಳಲಿದೆ. ಮೊದಲನೆಯ ತಂಡ ತುಮಕೂರು, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ, ಎರಡನೆಯ ತಂಡ ಹಾಸನ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ವಸ್ತುಸ್ಥಿತಿ ಅಧ್ಯಯನ ಮಾಡಲಿದೆ. ಮೂರನೆಯ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ಜರುಗುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರ್ಮಾಲಾ ಯೋಜನೆ ಕುರಿತಾದಂತಹ ಒಂದು ವರದಿ ಇದೀಗ ಮೂಡಿಬರಲಿದೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015ರಲ್ಲಿ ಚಾಲನೆ ನೀಡಲಾದಂತಹ ಸಾಗರ್ಮಾಲಾ ಯೋಜನೆಯು ಬಂದರುಗಳನ್ನು, ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆ ಮತ್ತು ಸಾರ್ವಜನಿಕರೊಂದಿಗೆ ಯಶಸ್ವಿಯಾಗಿ ಸಂಪರ್ಕಿಸುತ್ತದೆ. ಬಂದರುಗಳ ಆಧುನೀಕರಣ, ಸುಸಜ್ಜಿತ ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರಿಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಮತ್ತು ಕರಾವಳಿ ಹಡಗು ಸಾರಿಗೆ ಮತ್ತು ಒಳನಾಡು ಜಲಮಾರ್ಗಗಳ ಬಳಕೆ, ಈ 5 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಗರ್ಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿಯು 2014ರಲ್ಲಿ ಇದ್ದಂತಹ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹವಾಗಿ ಇಳಿಕೆಯಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನವನ್ನು ಪಡೆದುಕೊಂಡಿದ್ದು ಕರಾವಳಿ ಸರಕು ಸಾರಿಗೆಯಲ್ಲಿಯೂ ಬೃಹತ್ ಪ್ರಗತಿಯನ್ನು ಕಂಡುಬಂದಿದೆ. ಭಾರತ ಮತ್ತು ಕೆನಡಾ ನಡುವಿನ ಮುಂದಿನ ಸುತ್ತಿನ ವ್ಯಾಪಾರ ಮಾತುಕತೆಗಳು 5ನೇ ಅಕ್ಟೋಬರ್ ಪುನರಾರಂಭಗೊಳ್ಳಲಿವೆ. ವರ್ಷದ ಅಂತ್ಯದೊಳಗೆ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ನಿಟ್ಟನಲ್ಲಿ ಎರಡೂ ದೇಶಗಳು ಮಾತುಕತೆಗಳನ್ನು ತ್ವರಿತಗೊಳಿಸುತ್ತಿವೆ ಎಂದು ಕೆನಡಾದ ಅಂತಾರಾಷ್ಟೀಯ ವ್ಯಾಪಾರ ಸಚಿವ ಮನಿಂದರ್ ಸಿಧು ತಿಳಿಸಿದ್ದಾರೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದಂತಹ G20 ವ್ಯಾಪಾರ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಸಿಧು ಭೇಟಿಯಾಗಿ ಮಾತುಕತೆ ನಡೆಸಿದ್ದರು. ಮುಂಬೈನಲ್ಲಿ 4ನೇ ಸುತ್ತಿನ ಮಾತುಕತೆ ಪೂರ್ಣಗೊಂಡ ಬಳಿಕ 5ನೇ ಅಕ್ಟೋಬರ್ ಮುಂದಿನ ಸುತ್ತು ಆರಂಭವಾಗಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ಪ್ರಸ್ತುತ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ $30 ಶತಕೋಟಿಗಿಂತ ಹೆಚ್ಚಿದ್ದು 2030ರ ವೇಳೆಗೆ ಇದನ್ನು $70 ಶತಕೋಟಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ. ಈ ನಡುವೆ ಈ ತಿಂಗಳು ಸುಮಾರು 300 ಪ್ರತಿನಿಧಿಗಳನ್ನು ಒಳಗೊಂಡಂತಹ ಕೆನಡಾದ ವ್ಯಾಪಾರ ನಿಯೋಗ ಭಾರತಕ್ಕೆ ಭೇಟಿ ನೀಡಲಿದೆ. ಖನಿಜ ಸಂಪನ್ಮೂಲ, ಇಂಧನ, ಕೃಷಿ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಭಾಗಿತ್ವ ಮತ್ತು ಹೂಡಿಕೆ ಅವಕಾಶಗಳನ್ನು ಅನ್ವೇಷಿಸುವುದು ನಿಯೋಗದ ಉದ್ದೇಶವಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನ ಮಹಿಳಾ ರಿಕರ್ವ್ ವೈಯಕ್ತಿಕ ಬಿಲ್ಲುಗಾರಿಕೆಯ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹೋದ್ ಅಚ್ಚರಿಯ ಪ್ರದರ್ಶನವನ್ನು ನೀಡಿದ್ದು, ಇಂದು ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಮತ್ತು ಟೋಕಿಯೋ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತೆ ದಕ್ಷಿಣ ಕೊರಿಯಾದ ಕಾಂಗ್ ಚಿಯಂಗ್ ಅವರನ್ನು 6-4 ಅಂತರದಿಂದ ಮಣಿಸಿ ಸೆಮಿಫೈನಲ್ಗೆ ಪ್ರವೇಶ ಪಡೆದಿದ್ದಾರೆ. ಶ್ರೇಯಾಂಕ ಸುತ್ತಿನಲ್ಲಿ ಅಗ್ರಸ್ಥಾನದಲ್ಲಿದ್ದಂತಹ ಕಾಂಗ್ ಅವರು ಪದಕ ಗೆಲ್ಲುವ ನೆಚ್ಚಿನ ಸ್ಪರ್ಧಿಯಾಗಿದ್ದರು. ಭಾರತದ ಕುಂಕುಮ್ ಈ ಅಗ್ರ ಶ್ರೇಯಾಂಕಿತ ಆಟಗಾರ್ತಿಯ ವಿರುದ್ದ ಉತ್ತಮ ಮಾನಸಿಕ ಸ್ಥಿರತೆ ಕಾಯ್ದುಕೊಂಡು ಅದ್ಭುತ ಪ್ರದರ್ಶನವನ್ನು ನೀಡಿದರು. ಜಾಗತಿಕ ತೋಟಗಾರಿಕಾ ಕೇಂದ್ರವು ತೋಟಗಾರಿಕಾ ಕ್ಷೇತ್ರವನ್ನು ಬಲಪಡಿಸುವುದರ ಜೊತೆಗೆ ಆಂಧ್ರಪ್ರದೇಶದ ರಾಯಲ್ಸೀಮಾ ಪ್ರದೇಶದ ರೈತರಿಗೆ ಉತ್ತಮ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಗಳ ತಡೆಗೆ ಡಬ್ಲ್ಯೂಟಿಒ ನಿಯಮಗಳ ಪಾಲನೆಗೆ ಭಾರತ ಕರೆ. ವೈದ್ಯಕೀಯ ಕ್ಷೇತ್ರಕ್ಕೆ ರೋಬೋಟಿಕ್ಸ್, ಎಐ ಮತ್ತು ನ್ಯಾನೋ ವಿಜ್ಞಾನ ದಿಕ್ಸೂಚಿ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. G7 ರಾಷ್ಟಗಳಿಂದ 100 ದಶಲಕ್ಷ ಬ್ಯಾರೆಲ್ ತೈಲ ಬಿಡುಗಡೆಗೆ ನಿರ್ಧಾರ. ಭಾರತ ಸರ್ಕಾರದಿಂದ ಅನುಮೋದಿತ ಹಸಿರು ಇಂಧನ ಕಾರಿಡಾರ್ ಕುರಿತು ವಿಶ್ವಸಂಸ್ಥೆ ಶ್ಲಾಘನೆ. ಏಷ್ಯನ್ ಗೇಮ್ಸ್ ಮಹಿಳಾ ರಿಕರ್ವ್ ಬಿಲ್ಲುಗಾರಿಕೆ ಸ್ಪರ್ಧೆ ವಿಶ್ವ ಚಾಂಪಿಯನ್ ಆಟಗಾರ್ತಿಯನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಕುಂಕುಮ್ ಮೊಹೋತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
4: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
5: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
6: ಪ್ರಿಯ ಶ್ರೋತೃಗಳೇ, ನಾವೆಲ್ಲರೂ ಭಾರತ ಸಂವಿಧಾನ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದ ವಿವಿಧ ತತ್ವಗಳು, ಸರ್ಕಾರದ ಕಾರ್ಯಾಚರಣೆ, ಪ್ರಜಾ ಹಕ್ಕು ಬಾಧ್ಯತೆಗಳ ಬಗ್ಗೆ ಇದೀಗಲೇ ತಿಳಿದುಕೊಂಡಿದ್ದೇವೆ. ಇಂದು ನಾವು ಮಾನವ ಹಕ್ಕುಗಳು ಹಾಗೂ ಭಾರತ ಸಂವಿಧಾನ ಇದರ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಣ. ಮಾನವ ಹಕ್ಕುಗಳ ಬಗ್ಗೆ ನೀವೆಲ್ಲ ಕೇಳಿದ್ದೀರಾ ಅಥವಾ ಕೇಳ್ತಾ ಇದ್ದೀರಾ. ಪ್ರಸ್ತುತ ಪ್ರಕ್ಷುಬ್ಧ ಯುದ್ಧ ಅಂತ ಹೇಳಬಹುದು ನಾವು. ಒಂದು ಸನ್ನಿವೇಶದಲ್ಲಿ ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಬಗ್ಗೆ ಏನು ಹೇಳುತ್ತದೆ, ಹಾಗೆಯೇ ನಮ್ಮ ಭಾರತ ಸಂವಿಧಾನ ಈ ಮಾನವ ಹಕ್ಕುಗಳನ್ನು ಹೇಗೆ ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಂಡಿದೆ, ಮಾನವ ಹಕ್ಕುಗಳು ಎಂದರೆ ಏನು, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಅದರ ವಿಧಗಳೇನು. ನಮ್ಮ ಭಾರತದ ಸಂವಿಧಾನ ಇದೀಗಲೇ ಹೇಳಿದಾಗೆ ನಾನು ಈ ಮಾನವ ಹಕ್ಕುಗಳ ತತ್ವಗಳನ್ನು ಹೇಗೆ ಸೇರ್ಪಡಿಸಿದೆ ಎಂಬುದನ್ನು ಈ ಸರಣಿಯಲ್ಲಿ ಕಂಡುಕೊಳ್ಳೋಣ. ನಾವು ಮಾನವನಾಗಿ ಹುಟ್ಟಿದಾಗಿನಿಂದ ಸಹಜವಾಗಿ ಅನುಭವಿಸುವ ಹಕ್ಕುಗಳು ಮಾನವ ಹಕ್ಕುಗಳು. ಈ ಹಕ್ಕುಗಳು ಮಾನವನ ಸರ್ವತೋಮುಖ ಬೆಳವಣಿಗೆ, ರಕ್ಷಣೆ, ನಿರಂತರ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಬೆಳವಣಿಗೆಗೆ ಸಕಾರಾತ್ಮಕವಾಗಿ ಪ್ರೇರೇಪಿಸುವ ಹಕ್ಕುಗಳು. ಮಾನವ ಹಕ್ಕುಗಳು ಹುಟ್ಟಿನಿಂದ ಮಾನವ ಪಡೆದು ಬಂದ ಹಕ್ಕುಗಳು ಆಗಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ರಾಷ್ಟ್ರೀಯತೆ, ಧರ್ಮ, ಜನಾಂಗಗಳ ತಾರತಮ್ಯವಿಲ್ಲದೆ ಅಡಕವಾಗಿವೆ. ಯಾವುದೇ ತರಹದ ಸಾಮಾಜಿಕ ಭೇದ ಭಾವಗಳನ್ನು ಹೋಗಲಾಡಿಸಲು ಇರುವ ಹಕ್ಕುಗಳು ಇವು ಆಗಿವೆ. ಮಾನವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು, ಸ್ವಾಭಾವಿಕ ಹಕ್ಕುಗಳು, ಸಹಜ ಹಕ್ಕುಗಳೆಂದು ಕೂಡ ಕರೆಯಬಹುದು. ಒಂದು ಜೀವಿ ಮಾನವನಾಗಿ ಹುಟ್ಟಿದ್ದರಿಂದ ಅವನಿಗೆ ಲಭಿಸುವ ಹಕ್ಕುಗಳು ಮತ್ತು ಸಾಂಪ್ರದಾಯಿಕವಾಗಿ ಅವನಿಗೆ ಲಭಿಸುವ ಸ್ವಾಭಾವಿಕ ಹಕ್ಕುಗಳ ಸೇರ್ಪಡೆ ಈ ಮಾನವ ಹಕ್ಕುಗಳ ಜೊತೆ ಆಗಿದೆ. ಮಾನವ ಹಕ್ಕುಗಳನ್ನು 4 ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು, ವಿಂಗಡಿಸಬಹುದು. ಅದನ್ನು 4 ತಲೆಮಾರಿನ ಹಕ್ಕುಗಳೆಂದು ಕೂಡ ಹೇಳುತ್ತಾರೆ. ಮೊದಲನೆಯದಾಗಿ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು, ಇದು ಸ್ವಾತಂತ್ರ್ಯ ಆಧಾರಿತ ಹಕ್ಕುಗಳು ಕೂಡ. ಎರಡನೆಯದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು, ಇದನ್ನು ಭದ್ರತಾ ಹಕ್ಕುಗಳೆಂದು ಕೂಡ ಹೇಳಬಹುದು. ಮೂರನೆಯವು ಸಾಮುದಾಯಿಕ ಅಥವಾ ಗುಂಪು ಕೇಂದ್ರೀಕೃತ ಹಕ್ಕುಗಳು ಅಥವಾ ಒಗ್ಗಟ್ಟಿನ ಹಕ್ಕುಗಳೆಂದು ಹೇಳುತ್ತೇವೆ. ನಾಲ್ಕನೇ ತಲೆಮಾರಿನ ಹಕ್ಕುಗಳು ತಾಂತ್ರಿಕ ಕ್ಷೇತ್ರದ ಬೆಳವಣಿಗೆಯಿಂದ ಆಗುವ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವನದ ಹಕ್ಕುಗಳ ಸಂರಕ್ಷಣೆಗೆ ಇರುವ ಹಕ್ಕುಗಳೇ ನಾಗರಿಕ ಹಕ್ಕುಗಳು. ಚಲನೆಯ ಸ್ವಾತಂತ್ರ್ಯ, ವಿವೇಚನಾ ಸ್ವಾತಂತ್ರ್ಯ, ಯೋಚಿಸುವ ಹಕ್ಕು, ಚಿಂತನಾ ಸ್ವಾತಂತ್ರ್ಯ, ಅಮಾನವೀಯ ಮತ್ತು ಮಾನಹಾನಿಯಂಥ ಚಿತ್ರಹಿಂಸೆಯಿಂದ ತನ್ನನ್ನೇ ತಾನು ರಕ್ಷಿಸಿಕೊಳ್ಳುವ ಸ್ವಾತಂತ್ರ್ಯ, ಆಸ್ತಿಯ ಹಕ್ಕು, ಏಕಾಂತದ ಹಕ್ಕು, ಜೀವಿಸುವ ಸ್ವಾತಂತ್ರ್ಯ, ಮತ್ತು ರಕ್ಷಣೆ ಹಕ್ಕುಗಳು ಇದರಲ್ಲಿ ಸೇರಿಕೊಂಡಿವೆ. ಅಂತೆಯೇ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿ ಭಾಗವಹಿಸಲು ಅನುವು ಮಾಡಿಕೊಳ್ಳುವ ಹಕ್ಕುಗಳೇ ರಾಜಕೀಯ ಹಕ್ಕುಗಳು. ಪ್ರತಿನಿಧಿಗಳ ಮೂಲಕ ಸಾರ್ವಜನಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಹಕ್ಕು, ಮತದಾನದ ಹಕ್ಕು, ಚುನಾವಣೆಗಳಲ್ಲಿ ಭಾಗವಹಿಸುವ ಹಕ್ಕುಗಳು ರಾಜಕೀಯ ಹಕ್ಕುಗಳಲ್ಲಿ ಸೇರಿಕೊಂಡಿವೆ. ನಾಗರಿಕ ಹಾಗೂ ರಾಜಕೀಯ ಹಕ್ಕುಗಳು ಒಂದು ಇನ್ನೊಂದಕ್ಕೆ ಸಂಬಂಧಿಸುವುದರಿಂದ ಇದನ್ನು ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆಯಾಗಿ ರಚಿಸಲಾಗಿದೆ. ಇದೇ ಅಂತಾರಾಷ್ಟ್ರೀಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಒಡಂಬಡಿಕೆ. ಎರಡನೆಯದು ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಹಕ್ಕುಗಳು. ಮಾನವನ ಜೀವನಕ್ಕೆ ಕನಿಷ್ಠ ಜೀವನದ ಅವಶ್ಯಕತೆಗಳನ್ನು ಪೂರೈಸಲು ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಅನುವು ಮಾಡಿಕೊಡುತ್ತವೆ. ಈ ಹಕ್ಕುಗಳು ಇಲ್ಲದಿದ್ದರೆ ಮಾನವನಿಗೆ ವೈಯಕ್ತಿಕ ಅಸ್ತಿತ್ವ ಇಲ್ಲದಂತಾಗುತ್ತದೆ. ವಿದ್ಯಾಭ್ಯಾಸದ ಹಕ್ಕು, ದೈಹಿಕ ಹಾಗೂ ಬೌದ್ಧಿಕ ಆರೋಗ್ಯದ ಹಕ್ಕು, ಸಾಮಾಜಿಕ ರಕ್ಷಣೆಯ ಹಕ್ಕು, ಕೆಲಸದ ಹಕ್ಕು, ಜೀವಿಸಲು ಉತ್ತಮ ಪರಿಸರ, ಊಟ, ವಸತಿ, ಗುಣಮಟ್ಟದ ಜೀವನದ ಹಕ್ಕುಗಳು ಈ ಹಕ್ಕಿನಡಿಯಲ್ಲಿ ಬರುತ್ತವೆ. ಈ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಒಡಂಬಡಿಕೆಯಲ್ಲಿ ಸೇರಿಸಲಾಗಿದೆ. ಮೂರನೆಯದಾಗಿ ಒಗ್ಗಟ್ಟಿನ ಹಕ್ಕುಗಳು. ಇದರಲ್ಲಿ ಮಹಿಳಾ ಹಕ್ಕುಗಳು, ಮಕ್ಕಳ ಹಕ್ಕುಗಳು ಹಾಗೂ ಪರಿಸರ ಪರ ಹಕ್ಕುಗಳು ಒಳಗೊಂಡಿವೆ. ನಾಲ್ಕನೆಯದಾಗಿ ತಾಂತ್ರಿಕ ನೈಪುಣ್ಯತೆ ಹೊಂದಿದ ಈ ಜಗತ್ತಿನಲ್ಲಿ ತಾಂತ್ರಿಕತೆಯ ಬೆಳವಣಿಗೆಯಿಂದ ಆಗಲಿರುವ ಹಕ್ಕುಗಳನ್ನು ಉಲ್ಲಂಘಿಸುವ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ವ್ಯಕ್ತಿಯ ಘನತೆಯನ್ನು ಕಾಪಾಡಿಕೊಳ್ಳಲು ಈ ಎಲ್ಲ ಹಕ್ಕುಗಳು ಗಣನೀಯ ಪಾತ್ರ ವಹಿಸುತ್ತದೆ. ಕೆಲವೊಂದು ಮಾನವ ಹಕ್ಕುಗಳನ್ನು ಗಮನಿಸೋಣ. ಕಾನೂನಿನ ಮುಂದೆ ಸಮಾನತೆ, ಪಕ್ಷಪಾತದ ನಿಷೇಧ, ಸಮಾನತೆಯ ಅವಕಾಶ, ಮಾತನಾಡುವ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ, ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘಗಳು ಅಥವಾ ಸಂಸ್ಥೆಗಳ ರಚನಾ ಹಕ್ಕು, ದೇಶದೊಳಗೆ ಸಂಚರಿಸುವ ಹಕ್ಕು, ಅಪರಾಧ ನಿರ್ಣಯ ಸಂಬಂಧದಲ್ಲಿ ರಕ್ಷಣೆ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವದ ರಕ್ಷಣೆ, ಬಲಾತ್ಕಾರದ ಶ್ರಮ ಹಾಗೂ ಗುಲಾಮಗಿರಿಯಿಂದ ರಕ್ಷಣೆ, ಧರ್ಮ ಮತ್ತು ವಿವೇಚನಾ ಸ್ವಾತಂತ್ರ್ಯದ ಹಕ್ಕುಗಳ ಜಾರಿಗೆ ಪರಿಹಾರ ಉಪಾಯಗಳು, ಇವೆಲ್ಲ ಮಾನವ ಹಕ್ಕಿನ ಘೋಷಣೆ ಉಪಬಂಧಗಳು. ನಮ್ಮ ಸಂವಿಧಾನದ ಮೂರನೇ ಭಾಗ, ನಾವು ಈಗಾಗಲೇ ಇದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಈ ಮೂರನೇ ಭಾಗ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಈಗ ತಾನೇ ನಾನು ಹೇಳಿದ ಈ ಎಲ್ಲ ಮಾನವ ಹಕ್ಕುಗಳು ನಮ್ಮ ಮೂಲಭೂತ ಹಕ್ಕುಗಳಾದ ಸಮಾನ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕುಗಳಲ್ಲಿ ಪ್ರತಿಬಿಂಬಿತವಾಗಿದೆ. ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಭಾರತೀಯ ಮಹಿಳೆಯರ ಪಾತ್ರವು ಮಹತ್ವದ್ದು ಆಗಿದೆ. ಆಲ್ ಮೆನ್ ಆರ್ ಈಕ್ವಲ್ ಬಿಫೋರ್ ಲಾ, ಇದನ್ನು ಸರಿಪಡಿಸಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂದರೆ ಕಾನೂನಿಗೆ ಎಲ್ಲರೂ ಸಮಾನರು ಎಂದು ಘೋಷಣೆ ಬದಲಾಯಿಸಿದ್ದು ಭಾರತದ ಸಂವಿಧಾನಿಕ ರಚನಾ ಸಮಿತಿಯ ಸದಸ್ಯೆ ಹಂಸಾ ಮೆಹ್ತಾರವರು. ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ನಮ್ಮ ದೇಶದಲ್ಲಿ ವಿವಿಧ ಪ್ರಯತ್ನಗಳು ನಡೆದಿವೆ. 1992 May 14 ಮಾನವ ಹಕ್ಕು ಮಸೂದೆ ಲೋಕಸಭೆಯಲ್ಲಿ ಮಂಡಿಸಲ್ಪಟ್ಟಿತು. ಆಯೋಗದ ಅವಶ್ಯಕತೆಯನ್ನು ಮನಗೊಂಡು ರಾಷ್ಟ್ರಪತಿಯವರು 1993 September 23 ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗ ರಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದರು. ಕೆಲವು ತಿದ್ದುಪಡಿಗಳ ನಂತರ ಈ ಮಸೂದೆಯು ಎರಡೂ ಸದನದಿಂದ ಅನುಮೋದನೆ ಪಡೆಯಿತು. ಅದರ ನಂತರ ಈ ಮಸೂದೆಯು ರಾಷ್ಟ್ರಪತಿಯವರ ಅನುಮೋದನೆ ಪಡೆದು 8 January 1994 ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಾಗಿ ಜಾರಿಗೆ ಬಂದಿತು. ಇಂದು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಸಂರಕ್ಷಣಾ ಆಯೋಗ ಹಾಗೂ ರಾಜ್ಯ ಮಾನವ ಹಕ್ಕು ಸಂರಕ್ಷಣಾ ಆಯೋಗ ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಹೋರಾಡುತ್ತದೆ, ನ್ಯಾಯ ತೀರ್ಮಾನ ಮಾಡುತ್ತದೆ, ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ವಿಶೇಷ ಪ್ರಯತ್ನ ಮಾಡುತ್ತದೆ. ನಮ್ಮ ಮಾನವ ಹಕ್ಕುಗಳ ರಕ್ಷಣೆಯ ಅರಿವು ನಮಗೆಲ್ಲ ಮುಖ್ಯ. ಆಗ ಮಾತ್ರ ಈ ಸಂಸ್ಥೆಗಳು ತಮ್ಮ ಕೆಲಸದಲ್ಲಿ ಮುನ್ನಡೆಯಲು ಸಾಧ್ಯ. ಇವತ್ತಿನ ಈ ಸರಣಿಯಲ್ಲಿ ಈ ಮಾನವ ಹಕ್ಕನ್ನು ನಾವು ಗಮನದಲ್ಲಿಡೋಣ. ಶುದ್ಧ ಪರಿಸರ, ನಮ್ಮ ಮಾನವ ಹಕ್ಕು. ಇದನ್ನು ಪಡೆಯುವುದು ಹಾಗೂ ಇದನ್ನು ನಮ್ಮ ಮುಂದಿನ ಜನಾಂಗಕ್ಕೆ ನೀಡುವುದು ನಮ್ಮ ಕರ್ತವ್ಯ ಹಾಗೂ ಮುಂದಿನ ಜನಾಂಗದ ಹಕ್ಕು ಇದು ಎಂಬುದನ್ನು ನಾವು ಮರೆಯದಿರೋಣ. ಧನ್ಯವಾದಗಳು.
5: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರ ಡಿಸೋಜ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
7: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
8: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
9: ಹಲೋ ಪುಟ್ಟ.
7: ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
9: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
7: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

107.8 FM Radio Sarang Iga App Nalu Kuda Labhya.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕಲಾಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾಸಾರಂಗ್ಗೆ ಪ್ರೀತಿಯ ಸ್ವಾಗತ. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಕಲಾಸಾರಂಗ್ನಲ್ಲಿ ವಿಭಿನ್ನ ಕ್ಷೇತ್ರಗಳ ಸಾಧಕರನ್ನು ಪರಿಚಯಿಸುವ ಮೂಲಕ ಅವರ ಮಾತುಗಳನ್ನು ಕೇಳ್ತಾ ಬಂದಿದ್ದೀರಿ. ಕಲೆ ಎನ್ನುವಂಥದ್ದು ಎಲ್ಲ ವಿಭಾಗಗಳಲ್ಲಿ ಕೂಡ ಎದ್ದು ಕಾಣುವಂತಹ ಒಂದು ಪ್ರಕಾರ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಾಂಸ್ಕೃತಿಕ ಸಂಗತಿಗಳು ಕೂಡ ಇದ್ದಾವೆ. ಅದರ ಜೊತೆಗೇನೆ ಬರುವಂತದ್ದು ಸಾಹಿತ್ಯ, ಶಿಕ್ಷಣ, ಸಂಸ್ಕೃತಿ ಇತ್ಯಾದಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತಹ ಅನೇಕ ಸಾಧಕರು ಈಗಾಗಲೇ ಮಾತಾಡಿದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ. ಅಂತದ್ದೇ ಮತ್ತೊಂದು ಸಂಚಿಕೆ ಈಗ ತೆರೆದುಕೊಳ್ತಾ ಇದೆ. ನನ್ನ ಜೊತೆ ಸಾರಂಗ ಬಳಗದ ಬಿಂದ್ಯಾ ಕೋಲಾಲ್ ಮತ್ತು ಎಡ್ವರ್ಡ್ ಲೋಬೋ ಅವರಿದ್ದಾರೆ. ನಾವು ಮೂವರೀಗ ಬಂದಿರುವಂಥದ್ದು ನಮ್ಮ ಉರುವ ಮಾರ್ಕೆಟ್ನನ್ನು ದಾಟಿ ಇಲ್ಲಿ ಬೋಳೂರು ಪರಿಸರಕ್ಕೆ. ಈ ಬೋಳೂರಿನಲ್ಲಿ ಕಲ್ಲಾವ್ ಲೇನ್ ಅಂತ ಒಂದಿದೆ. ಅದರ ಒಳಗಡೆ ಸ್ವಲ್ಪ ಮುಂದೆ ಬಂದರೆ ಕಲ್ಲಾವ್ ಬಿ ಮನೆ ಸಿಗ್ತದೆ. ಇಲ್ಲಿ ಸಾಹಿತ್ಯ ಸೇವಕ ಶ್ರೇಷ್ಠ ದಂಪತಿಗಳಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಕೂಡ ಶಿಕ್ಷಕರು. ಆಮೇಲೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ವಿಶೇಷವಾದ ಕಾಳಜಿಯಿಂದ ಕೆಲಸ ಮಾಡುವವರು. ಸಾವಿರಾರು ಮಕ್ಕಳಿಗೆ ಕಲಿಸಿದವರು. ಅನೇಕ ಸಾಹಿತ್ಯ ಸಂಘಟನೆಗಳನ್ನು ಮಾಡಿದವರು. ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಾಸಕ್ತಿಯನ್ನು ಬೆಳೆಸಿದವರು. ಅದರ ಬಗ್ಗೆ ಕಮ್ಮಟ ಕಾರ್ಯಾಗಾರಗಳನ್ನು ಕೂಡ ಮಾಡಿದವರು. ಹಾಗಾಗಿ ಇಬ್ಬರು ಕೂಡ ಅವರದೇ ಆದಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದದ್ದರಿಂದ ಅವರನ್ನು ಪ್ರತ್ಯೇಕವಾಗಿ ಮಾತಾಡಿಸುವುದಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ಅವರು ಬೇರೆ ಯಾರೂ ಅಲ್ಲ, ಬಿ ಶ್ರೀನಿವಾಸ ರಾವ್ ಮತ್ತು ಸಾವಿತ್ರಿ ಎಸ್ ರಾವ್ ದಂಪತಿ. ಪ್ರಶಸ್ತಿ ವಿಜೇತ ಶಿಕ್ಷಕರು ಕೂಡ, ದೀರ್ಘಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಅವರ ಮಾತುಗಳನ್ನು ನಾವು ಕೇಳಬೇಕು. ಈಗ ಮೊದಲಿಗೆ ನಾನು ಬಿ ಶ್ರೀನಿವಾಸ ರಾವ್ ಅವರನ್ನು ಮಾತಾಡಿಸ್ತೇನೆ. ನಮಸ್ಕಾರ ಶ್ರೀನಿವಾಸ ರಾವ್ರೇ, ಬಹಳ ಸಂತೋಷ ಆಯಿತು. ಬಹುಶಃ 90 ಒಂದು ವಯಸ್ಸಿನಲ್ಲಿ ಈಗಲೂ ಕೂಡ ಜೀವನೋತ್ಸಾಹದಿಂದ ಇರತಕ್ಕಂತಹ ಒಬ್ಬರು ಸಾಧಕರು ನೀವು. ನಮಗೆ ಭಾಳ ಸಂತೋಷ. ನಿಮ್ಮಂಥ ಹಿರಿಯರ ಜೊತೆಯಲ್ಲಿ ಮಾತನಾಡುವಾಗ ಅನೇಕ ಜೀವನಾನುಭವಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಒಂದು 4 ದಶಕಗಳ ಸೇವೆಯನ್ನು ದಾಖಲಿಸಿದಂತಹ ವ್ಯಕ್ತಿ. ಅದರ ಜೊತೆಗೆ ಬರೀ ಅದನ್ನೊಂದು ವೃತ್ತಿಯಾಗಿ ಸ್ವೀಕಾರ ಮಾಡಿದ್ದಲ್ಲ, ಬೇರೆ ಬೇರೆ ರೀತಿಯಲ್ಲಿ ಆ ಶಿಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಲ್ಲದೆ ಅನೇಕ ಮಂದಿಗಳನ್ನು ಬೆಳೆಸಿದವರು ಕೂಡ. ಆದ್ದರಿಂದ ನಾನು ಮೊದಲಿಗೆ ನಿಮ್ಮಲ್ಲಿ ಕೇಳುವುದು, ಈ ಒಂದು ಶೈಕ್ಷಣಿಕವಾದ ಆಸಕ್ತಿ, ಸಾಂಸ್ಕೃತಿಕವಾದಂತಹ ಒಂದು ರುಚಿ ಮತ್ತು ಈ ಸಂಘಟನಾತ್ಮಕವಾದಂತಹ ಕೆಲಸ ಕಾರ್ಯಗಳು, ಇದಕ್ಕೆಲ್ಲ ಮೂಲ ಪ್ರೇರಣೆ ಏನು ನಿಮಗೆ?
2: ಮೂಲ ಪ್ರೇರಣೆ ಅಂತ ಹೇಳಿದ್ರೆ, ನಮಗೆ ಶಾಲೆಯಲ್ಲಿ ಕಲಿಯುವಾಗಲೇ ಈ ರೀತಿ ಶಿಕ್ಷಕರಾಗಬೇಕು ಅಂತ ಆಸೆ ಇತ್ತು. ಭಾಷಣ ಮಾಡೋದೆಲ್ಲ ಇತ್ತಾಗ, ಆಗ ಶಾಲೆಯಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು. ನಮ್ಮ ಶಾಲೆಯಲ್ಲಿ ಕೆಂಡ್ರ ಹೈಸ್ಕೂಲ್ನಲ್ಲಿ ಮಾಸ್ಟ್ರು ನಮ್ಮನ್ನು ಕರೆದು ಅವರಿಗೆ ಬೇಕಾದಂತಹ ಸೌಕರ್ಯಗಳನ್ನೆಲ್ಲ ಕೊಟ್ಟು ಕಲಿಸ್ತಾ ಇದ್ರು. ನಾನು ಒಂದು ಹೇಳಲೇಬೇಕು, ನಾನು ಏನಂತ ಹೇಳಿದ್ರೆ, ನಾ ಬಡತನದಲ್ಲಿ ಬಿಟ್ಟಿದವರು. ಆಗ ಶಾಲೆಯಲ್ಲಿ 5 ರೂಪಾಯಿ ಸಂಬಳ ಕೊಡ್ಲಿಕ್ಕಿತ್ತು. ಸಂಬಳ ಕೊಡ್ಲಿಕ್ಕೆ ಕಷ್ಟ ಆಯ್ತು. ಕಷ್ಟ ಆದಾಗ ಏನು ಮಾಡೋದು, ಮಾಸ್ಟ್ರ್ ಅಲ್ಲಿ ಸಂಬಳ ಇಲ್ಲ ಅಂತ ನನ್ನ ಕ್ಲಾಸಿಂದ ಹೊರಗೆ ಹಾಕಿದ್ವಿ. ಆಗ ಹೆಡ್ ಮಾಸ್ಟರ್ ಅವರು ಸುಪರ್ವಿಷನ್ಗೆ ಬಂದಾಗ ಕ್ಲಾಸಿಂದ ಹೊರಗೆ ನಿಂತಿದ್ದೆ ನಾನು. ಆಗ ಅವರು ಕೇಳಿದರು, ಕೇಳಿ ಏನು ಹೊರಗೆ ನಿಂತದ್ದು ಅಂತ. ಸರಿ ಹೇಳಿದೆ ನಾನು, ಇಲ್ಲ ಫೀಸ್ ಕೊಡಲಿಲ್ಲ ಅದಕ್ಕೆ. ಹಾಗಾದ್ರೆ ಆಫೀಸ್ ಕೊಂಡೇ ಬಾ ಅಂತೇಳಿ ಆಫೀಸ್ ಕೊಂಡೇ ಹೋದೆ. ಅವರು ಕ್ಲಾಸ್ ಟೀಚರನ್ನು ಕರೆದು ನನ್ನ ಮಾರ್ಕ್ ಎಲ್ಲ ಕೇಳಿದರು. ಮಾರ್ಕ್ ಕೇಳಿದನು ಅಂತ ಹೇಳಿದರು, ನೀನು ನಾಳೆಯಿಂದ ಸಂಬಳ ಕೊಡೋದು ಬೇಡ, ಶಾಲೆಯಲ್ಲಿ ಕಲಿತು ಹುಷಾರಾಗಿ ನೀನು ಅಂತ ಹೇಳಿದರು. ಆಯ್ತು ಅಂತ ಹೇಳಿದೆ. ಮತ್ತೆ ಆ ವರ್ಷ ಸಂಬಳ ಕೊಡಲಿಲ್ಲ, ಫ್ರೀ ಮಾಡಿದರು. ನೆಕ್ಸ್ಟ್ ಇಯರ್ ಆಗುವಾಗ ರಾಜಾಜಿಯವರು ಒಂದು ಸ್ಕೀಮ್ ತಂದರು. ಏನಂತ ಹೇಳಿದ್ರೆ, ಯಾರು ಶಿಕ್ಷಕರಾಗ್ತಾರೆ ಅವರನ್ನು ಶಾಲೆಯಲ್ಲಿಯೇ ಸ್ಪೆಷಲ್ ಟ್ರೈನಿಂಗ್ ಅಂತ. ಆಗ ಅವರಿಗೆ 7 ರೂಪಾಯಿ ಇದು ಸ್ಟೈಪೆಂಡ್ ಕೊಡ್ತಾ ಇದ್ರು. ಹೆಡ್ಮಾಸ್ಟರ್ ಹೇಳಿದರು, ನೋಡು 7 ರೂಪಾಯಿ ಸ್ಟೈಪೆಂಡ್ ಸಿಗ್ತದೆ ನಿಮಗೆ, ನೀನು ಶಾಲೆಯಲ್ಲಿ ಕಲಿ, ಶಿಕ್ಷಕನಾಗ. ಶಿಕ್ಷಕನಾದ ಮೇಲೆ ನಿನಗೆ ಮೇಲೆ ಕಲಿಬೇಕಂತಿದ್ರೆ ಮತ್ತೆ ಕಲಿಬಹುದು, ಏನು ತೊಂದರೆ ಇಲ್ಲ. ಅಥವಾ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಕೂಡ ಬೇರೆ ಕೆಲಸಕ್ಕೆ ಹೋಗ್ಬೋದು, ಏನಾಗುದಿಲ್ಲ, ನೀನು ಅದಕ್ಕೆ ಸೇರಿ ಅಂತ ಹೇಳಿ. ಆಗ ನನಗೆ 9, 10 ತರಗತಿಯಲ್ಲಿ 7 ರೂಪಾಯಿ ಸ್ಟೈಪೆಂಡ್ ಬಂತು, ಕಲೀಲಿಕ್ಕೆ ಅದಾಯ್ತು. ಮತ್ತೆ ಟೀಚರ್ಸ್ ಟ್ರೈನಿಂಗ್ ಆಯ್ತು, ಟೀಚರ್ಸ್ ಟ್ರೈನಿಂಗ್ ಒಂದು ವರ್ಷ. ಅದಾದ ನಂತರ ನಾನು ಶಾಲೆಯಲ್ಲಿ ಸೇರಿದೆ ಕೆಲಸಕ್ಕೆ. ಕೆಲಸಕ್ಕೆ ಸೇರಿ ಕೆಲಸದಲ್ಲಿರುವಾಗ ನನಗೆ ಅಲ್ಲಿ ಆದಿ ಉಡುಪಿ ಶಾಲೆ ಅಂತ, ಆದಿ ಉಡುಪಿ ಶಾಲೆಯಲ್ಲಿ ತುಂಬಾ ಚಟುವಟಿಕೆಗಳೆಲ್ಲ ನಡೀತಾ ಇತ್ತು. ಮಕ್ಕಳನ್ನು ಅಡುಗೆ ಜೇನು ಸಾಕುವುದು, ಮತ್ತೆ ಗಾರ್ಡನಿಂಗ್ ಮಾಡುದು, ಮತ್ತೆ ರೆಡ್ ಕ್ರಾಸ್ ಅವರಿಗೆ ಎಲ್ಲ ಚಟುವಟಿಕೆಗಳನ್ನು, ನಾಟಕಗಳನ್ನೆಲ್ಲ ಮಾಡಿಸುದು, ಡಿಬೇಟ್ ಅದೆಲ್ಲ ಇತ್ತು.
1: ಅಂದ್ರೆ ನೀವು ಬಯಸಿದ ಹಾಗೆ ಶಿಕ್ಷಕ ವೃತ್ತಿಗೆ ನಿಮಗೆ ಬರಲಿಕ್ಕೆ ಸಾಧ್ಯ ಆಯ್ತು
2: ಅಲ್ವಾ?
1: ಪ್ರಚೋದನೆ ಬಂತು. ಈಗ ನೀವು ಹೇಳಿದ್ರಲ್ಲ ಶ್ರೀನಿವಾಸ ರಾಯರೇ, ತುಂಬಾ ಬಡ ಕುಟುಂಬದಿಂದ ಬಂದಿದ್ದೇನೆ ಅಂತ ಹೇಳಿ. ಈಗ ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ಒಡಹುಟ್ಟುಗಳ ಬಗ್ಗೆ ಸ್ವಲ್ಪ ಹೇಳಿ ಅಂತೆ.
2: ನನ್ನ ತಂದೆ ವೆಂಕಟರಾವ್ ಅಂತ, ಅವರು ಒಂದು ಅಂಗಡಿಯಲ್ಲಿ ಕೆಲಸ ಮಾಡಿದ್ರು, ಮತ್ತೆ ಅಂಗಡಿ ಲಾಸ್ ಆಯ್ತು.
1: ಇದೇ ಬೋಳೂರ್ನವರ?
2: ಬೋಳೂರ್ ನಮ್ಮ, ಇಲ್ಲೇ ಹುಟ್ಟಿದವರು. ಅವ್ರಿಗೆ ಅಲ್ಲಿ ಲಾಸ್ ಆಯ್ತು. ಆ ನಂತರ ಅವ್ರೇನ್ ಮಾಡುದಪ್ಪ ಅಂತೇಳಿ ಅಲ್ಲಿ ಎಲ್ಲ ಊಟಕ್ಕೆ ಹೋಗುದು. ಊಟದಲ್ಲಿ ಬ್ರಾಹ್ಮಣ ತರ ಅಂತ ಹೇಳ್ಕೊಟ್ರೆ ದಕ್ಷಿಣೆ ಕೊಡ್ತಾರೆ, ಅದನ್ನು ತೆಗೊಳ್ಳುದು. ಮತ್ತೆ ಉಳಿದ ಸಮಯದಲ್ಲಿ ಕೃಷಿ ಮಾಡಿ ಆಗ ಬೆಂಡೆಕಾಯಿ, ಹೀರೆಕಾಯಿ ಇದೆಲ್ಲ ತರಕಾರಿ, ಮತ್ತೆ ಹರಿವೆ ಎಲ್ಲ ಬೆಳೆಸಿ ಅದನ್ನು ಕೊಟ್ಟು ಮಾರಾಟ ಮಾಡುದು.
1: ತಾಯಿಯಲ್ಲಿ ಅವರು
2: ಅವ್ರದ್ದು ಪಣಂಬೂರು,
1: ಪಣಂಬೂರಿನವರು,
2: ಮೂಕಾಂಬಿಕಾ ಅಂತ ಅವರ ಹೆಸರು.
1: ಎಷ್ಟು ಮಂದಿ ಮಕ್ಕಳು ನೀವು? ಮಕ್ಕಳು ಎಷ್ಟು ಜನ?
2: ನನಗೆ ಹಿರಿಯ ರಾಮಚಂದ್ರ ಅಂತ ಅಣ್ಣ, ತಮ್ಮ ಕೃಷ್ಣಮೂರ್ತಿ ಅಂತ ಒಬ್ಬ, ಹಾಗೆ ನಾನು ಮಧ್ಯದವ, ಒಬ್ಬ ಅಕ್ಕ, ಒಂದು ತಂಗಿ, ಒಟ್ಟು ನಾವು 5 ಜನ ಮಕ್ಕಳು. ತಾಯಿ ಸಹ ಅವರು ಕಲ್ತದ್ದು 2ನೇ ಕ್ಲಾಸಿನವರೆಗೆ, ಮತ್ತೆ ಕಲೀಲಿಲ್ಲ ಅವರು. ಆದ್ರೆ ನಮಗೆಲ್ಲ ಹೆಚ್ಚು ಪ್ರೀತಿ ಅವರ ಮೇಲೆ. ಪ್ರತಿದಿನ ಬಂದ ಕೂಡಲೇ ನಮ್ಮನ್ನು ಕ್ಲಾಸಿನಲ್ಲಿ ಕಾಲ ಹತ್ರ ಕೂತ್ಕೊಳಿಸಿಕೊಂಡು ಇವತ್ತು ಶಾಲೆಯಲ್ಲಿ ಏನು ಮಾಡಿದ್ದಾರೆ, ಏನು ಕಲಿಸಿದ್ದಾರೆ, ಏನು ಓದಿ ಮಾಡಿದ್ದಾರೆ, ಓದಿ ಹೇಳಿ ನನಗೆ ಅಂತ ಹೇಳಿ ನನ್ನ ಹತ್ರ ಓದಿಸ್ತಿದ್ರೆ. ಇದರಿಂದ ಮತ್ತೆ ಒಳ್ಳೆ ಕತೆ ಹೇಳ್ತಿದ್ರು ಅವರು.
1: ನಿಮಗೆ ಈ ಆಸಕ್ತಿ, ಸಾಹಿತ್ಯದ ಆಸಕ್ತಿ ಬೆಳೆಸಲಿಕ್ಕೆ ಅವರು ಕಾರಣ?
2: ಅವರು ಕಾರಣ.
1: ಹೇಗೆ?
2: ಅದೇ ಕತೆ ಎಲ್ಲ ಹೇಳ್ತಿದ್ರು ತುಂಬಾ.
1: ಯಾವ ಕತೆ?
2: ಅಜ್ಜಿ ಕತೆಗಳು ಸುಮಾರು ಉಂಟು. ಅದು ಹೇಳಲಿಕ್ಕೆ ಹೋದ್ರೆ ನನಗೆ ಬಹಳ ಇದಾಗ್ತದೆ.
1: ರಾಮಾಯಣ
2: ರಾಮಾಯಣ ಹೇಳ್ತಿದ್ರು. ಆಮೇಲೆ ಕುಮಾರದಾಸ ಭಾರತವನ್ನು ಅವರು ತಂದು ಓದ್ತಿದ್ರು, ಅವರೇ
1: ವಾಚ ಮಾಡ್ತಿದ್ರು.
2: ಅದರ ಕತೆ ಸಹ ಹೇಳ್ತಿದ್ರು, ರಾಮಾಯಣ ಕೃಷ್ಣಂದು ರಾಮಂದು ಎಲ್ಲ, ಭೀಮಸೇನೆಯನ್ನು ಇದ್ದಾರೆ ಹಾಗೆ ಹಾಗೆ ನಮ್ಗೆ ಇಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ರು. ಮತ್ತೆ ಅಡಿಗೆ ಮಾಡುವಾಗಲೂ ಹಾಗೆ ನಾವು ಹತ್ರ ಅದರಿಂದ ಅಂದ್ರೆ ನಾವು ಬಡವರಾದ್ರಿಂದ ಹತ್ತಿರದಲ್ಲಿ ಫ್ರೆಂಡ್ಸ್ ಎಲ್ಲ ಹೆಚ್ಚು ಇರಲಿಲ್ಲ. ತಾಯಿ ನಮ್ಮನ್ನು ಹತ್ತಿರ ಕೂತ್ಕೊಳಿಸಿಕೊಂಡು ಆಮೇಲೆ ಅಡಿಗೆ ಮಾಡುವಾಗ ಸಹ ನಮಗೆ ಕತೆ ಹೇಳುದು, ಮಾತಾಡುದು ಮಾಡಿ ನನ್ನಲ್ಲಿ ಒಂದು ಮಕ್ಕಳ ಮೇಲಿನ ಆಸಕ್ತಿ ಹುಟ್ಟಿದ್ರು.
1: ಅಂದ್ರೆ ಈಗ ಪ್ರತ್ಯೇಕವಾಗಿ ನಿಮಗೆ ಹೇಳ್ತಾ ಇದ್ರಾ, ಇಡೀ ನಿಮ್ಮ ಅಣ್ಣ ತಮ್ಮಂದ್ರಿಗೆಲ್ಲ ಹೇಳ್ತಿದ್ರು?
2: ಎಲ್ಲರಿಗೆ ಹೇಳ್ತಿದ್ರು.
1: ಮತ್ತೆ ನಿಮ್ಮಲ್ಲೇ ಇದು ಬರ್ಲಿಕ್ಕೆ ಕಾರಣ ಏನು, ಈ ಆಸಕ್ತಿ?
2: ಅಲ್ಲ,
1: ಉಳಿದವರಲ್ಲಿಲ್ವಾ?
2: ನನ್ನ ಅಕ್ಕ ಟೀಚರು, ತಂಗಿ ಟೀಚರು, ಆಮೇಲೆ ತಮ್ಮ ಇಂಜಿನಿಯರಿಂಗ್ ಕಲಿತು ಇಂಜಿನಿಯರ್ ಆದ, ಅಣ್ಣನಿಗೆ ಸ್ವಲ್ಪ ಕಲಿತು ಅಷ್ಟೊತ್ತಿಗೆ ದೊಡ್ಡವನಾಗಿ ಆಯ್ತು, ಅವ ಪ್ರೆಸ್ಸಿಗೆ ಕೆಲಸಕ್ಕೆ ಹೋದ. ಅದರಿಂದ ನಮ್ಮಲ್ಲಿ ಈಗೆಲ್ಲ ಟೀಚರ್ಸ್ ಇರುದು.
1: ಈಗ ನಿಮ್ಮದು ಶಿಕ್ಷಣ ಆಗದೆ 10ನೇ ಕ್ಲಾಸ್ಗೆ ನಿಂತಿದ?
2: 10ನೇ ಕ್ಲಾಸ್ ಅಲ್ಲ, 11ನೇ ಕ್ಲಾಸ್
1: ಇತ್ತು. ನೀವು
2: ಕೇಂದ್ರದಲ್ಲಿ ಅಲ್ಲಿ ಸ್ಪೆಷಲ್ ಟ್ರೈನಿಂಗ್ ಕೂಡ ಕ್ಲಾಸ್ ಅಲ್ಲಿ, ಅದು ಮುಗಿಸಿದ ನಂತರ ಟೀಚರ್ಸ್ ಆಗಿ ಆದ ನಂತರ ನಮಗೆ ಸಂಬಳ ಸುರಿಗೆ ಸಿಗ್ಬೇಕು.
1: ಟ್ರೈನಿಂಗ್ ಎಲ್ಲಿ ಮಾಡಿದ್ರಿ?
2: ಟ್ರೈನಿಂಗ್ ಕೇಂದ್ರದಲ್ಲಿ 1 ವರ್ಷ ಸ್ಪೆಷಲ್ ಟ್ರೈನಿಂಗ್. ಅಲ್ಲಿ ನಂತರ ನನಗೆ ಕೆಲಸ ಎಲ್ಲಿ
1: ಉರ್ವ ಕೇಂದ್ರದಲ್ಲಿ
2: ಆಮೇಲೆ ಕೆಲಸ ಎಲ್ಲಿ ಸಿಕ್ಕಬೇಕಂತೇಳಿ ಭಾರಿ ಇದು ಉಮೇದಿತ್ತು. ಸಂಬಳ ಸಿಕ್ಬೇಕಲ್ಲ,
1: ಹೌದು,
2: ಹಚ್ಚಿರ್ಬೇಕು ಹಣ ಅಂತ. ಆಗ ಉಡುಪಿಯಲ್ಲಿ ಆದಿ ಉಡುಪಿ ಅಂತ ಶಾಲೆಯಲ್ಲಿ ಟೀಚರ್ಸ್ ಬೇಕು ಅಂತ ಆಯ್ತು. ಅಲ್ಲಿ ವೇಕೆನ್ಸಿ ಉಂಟಂತ ಅಲ್ಲಿಗೆ ಹೋದೆ ನಾನು. ಯಾರು ಆಗ ನನ್ನ ಹೆಚ್ಚು ದುಡ್ಡೆಲ್ಲ ಇರಲಿಲ್ಲ, ಒಂದು ಮುಂಡು ಮತ್ತೆ ಒಂದು ಶರ್ಟ್ ಎಲ್ಲ ಹಾಕಿ ಅಲ್ಲಿ ಹೋದೆ. ಅವರು ಹೋಗಿ ಅವರೇನು ಮಾಡಿದ್ರು ಅಂದರೆ ನನ್ನನ್ನು ಕರೆದು ನೋಡಿ, ನೀನು ಈ ಕ್ಲಾಸಿಗೆ ಒಂದು ಪಾಠ ಮಾಡು ಅಂತ ಹೇಳಿ ಅವರ ಚದುರಿಗೆ 1/3 ಕ್ಲಾಸಿಗೆ ಪಾಠಕ್ಕೆ ಕಲಿಸಿದ್ರು. ಆಮೇಲೆ ಹೇಳಿದರು, ನಾನು ಇವತ್ತೇ ನಾನು ಸೇರಿಸಿಕೊಳ್ತೇನೆ ಬರ್ತೀಯಾ ಅಂತೇಳಿ. ನಾನು ಆಯ್ತು ಹೇಳಿದೆ. ಆಮೇಲೆ ಆಗ ಊಟಕ್ಕಿಲ್ಲ ಎಣ್ಣೆ ಇಲ್ಲ ಏನಾದ್ರು ಅಡ್ಮಾಸ್ ಅದಕ್ಕೆ ಬೇಕಾದೆಲ್ಲ ವ್ಯವಸ್ಥೆ ಮಾಡಿ ನನ್ನನ್ನು ಅಲ್ಲಿ ಮೂರು ದಿನ 28 ತಾರೀಕು ಮೂರು ದಿನ ಉಳಿಸಿ ಆಮೇಲೆ ಮನೆ ಕಳಿಸಿ ಮನೆಯಿಂದ ಬೇಕಾದ ವಸ್ತುಗಳನ್ನು ಕೆಲವು ಹಿಡ್ಕೊಂಡು ಹೋಗಿ ಮತ್ತೆ ಅಲ್ಲಿ ಶಾಲೆಯಲ್ಲಿ ಒಂದು ಅಜ್ಜಿ ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರು. ನಮ್ಮ ರೂಮಿನಲ್ಲಿ ನಾನು ಒಬ್ಬನೇ ಇರೋಬನಿಗೆ ಕಾಲೇಜಿನ ವಿದ್ಯಾರ್ಥಿ ಒಬ್ಬ ಬಂದ ಅದಕ್ಕೆ ಚಂದ್ರಶೇಖರ ಶೃಂಗ ಅಂತ ಅವನು ಇದು ಮ್ಯಾಥಮೆಟಿಕ್ಸ್ ಕಲಿತಾ ಇದ್ದ.

0: అంటే ఒక 50 రూపాయలు పెట్టు సెయింట్ అలోసియస్కి బందే సెయింట్ అలోసియస్కి సెయింట్ అలోసియస్కి బందా అల్లి 5 వర్ష కెలస మాడిదే. ಆಮೇಲೆ ಆಗ ಮದುವೆಯೂ ಆಯಿತು. ಮದುವೆ ಆಯಿತು ಮತ್ತು ಬಿ ಎಡ್ ಮಾಡಿದೆ. ಬಿ ಎಡ್ ಮಾಡಿದ ಹೇಗೆ ಇಲ್ಲಿ ರಜೆ ಹಾಕಿ ಬಿ ಎಡ್ಗೆ ಹೋದರು. ಬಿ ಎಡ್ಗೆ ಹೋದ್ರಂದ್ರೆ ಅಲ್ಲಿ ಬಾಂಬೆ ಶಾಲೆಯಲ್ಲಿ ಆರಂಭಕ್ಕೆ ಬೇಕಾದ ಇದನ್ನು ಸಹಕಾರ ಎಲ್ಲ ನಾನು ಮಾಡಿದ್ದೇನೆ. ಆದರೆ ನನಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ. ಅವರು ನೀನು ರಜಾರಕ್ಕೆ ಹೋಗು ಅಂತ ಹೇಳಿದರು. ರಜಾರದಲ್ಲಿ ನನಗೆ ಸರಿಯಾಗಲಿಲ್ಲ ದೂರದ್ದು. ಅಲ್ಲಿಂದ ಬಿಟ್ಟು ಕೆನರಾ ಹೈಸ್ಕೂಲ್ಗೆ ಬಂದೆ. ಕೆನರಾ ಹೈಸ್ಕೂಲ್ನಲ್ಲಿ 3 ವರ್ಷ ಕೆಲಸ
1: ಮಾಡಿದೆ. ಕೆನರಾ ಹೈಸ್ಕೂಲ್ಗೆ ಬಂದ್ರಿ?
0: ಹೌದು. ಸೆಂಡ್ ಅಲ್ಲ ಸರ್, ಎಲೋಸಿಯೇಷನಿಂದ ರೊಜಾರಿಯೋ.
1: ರೊಜಾರಿಯಲ್ಲಿ ಕೆಲಸ ಮಾಡಲಿಲ್ಲ.
0: ರೊಜಾರಿಯಲ್ಲಿ 1 ವರ್ಷ ಮಾಡಿದೆ. ಆಮೇಲೆ ಇದಕ್ಕೆ ಬಂದೆ ಕೆನರಾಕ್ಕೆ. ಕೆನರಾಕ್ಕೆ ಬಂದು 3 ವರ್ಷ ಕೆಲಸ ಮಾಡಿದೆ. ಕೆನರಾಕ್ಕೆ 3 ವರ್ಷ ಕೆಲಸ ಮಾಡಿದ ನಂತರ ಇಲ್ಲಿ ಅಶೋಕನಗರದಲ್ಲಿ ನಮ್ಮ ಅದೇ ಶಾಲೆ ಅಂದರೆ ಹಿಂದೆ ಅಲ್ಲಿ ಚಟುವಟಿಕೆಗಳಾಗುವಾಗ ನಾನು ಸಹ ಹೋಗಿದ್ದೆ ಅಲ್ಲಿ. ಆಮೇಲೆ ಅವರೊಂದು ಈಗ ಒಬ್ಬರ ಮ್ಯಾನೇಜರ್ ಇದ್ರು ಮೊದಲು. ಒಬ್ಬರ ಮ್ಯಾನೇಜರ್ ಆಗಬಾರ್ದು ಅಂತ ಸಂಘ ಆಗಬೇಕು ಅಂತ ಹೇಳಿದರು. ಹಾಗೆ 68ರಲ್ಲಿ ಅವರೊಂದು ವಿದ್ಯಾವರ್ಧಕ ಸಂಘ ಅಂತ ಮಾಡಿ ಅದಕ್ಕೆ ನನ್ನನ್ನು ಸಹ ಸೇರಿಸಿಕೊಂಡು ಒಂದು ಸಂಘ ಮಾಡಿದರು. ಸಂಘ ಮಾಡಿದ ನಂತರ ಅಲ್ಲಿ ಹೆಡ್ ಮಾಸ್ಟರ್ ರಿಟೈರ್ ಆದರು. ರಿಟೈರ್ ಆದ ನಂತರ ಶಾಲೆ ಆಗ ಸರಿ ಇರಲಿಲ್ಲ, ಒಂದು ತಪ್ಪರದಾಗೆಲ್ಲ ಇತ್ತು. ಅದಕ್ಕೆ ಬಿಲ್ಡಿಂಗ್ ಎಲ್ಲ ಬೀಳಲಿಕ್ಕಾಗಿತ್ತು. ಅದು 28ರಲ್ಲಿ ಕಟ್ಟಿದ್ದು ಬಿಲ್ಡಿಂಗ್ ಎಲ್ಲ. ಅದಕ್ಕೆ ಈಗ ನನ್ನನ್ನು ರಿಕ್ವೆಸ್ಟ್ ಮಾಡಿದರು, ನೀನು ಇಲ್ಲಿಗೆ ಗ್ರ್ಯಾಜುಯೇಟ್ ಹೆಡ್ ಮಾಸ್ಟರ್ ಆಗ್ತದೆ. ಆಗ ತುಂಬ ಮಕ್ಕಳಿದ್ರು ಅಲ್ಲಿ. ಆಗ ಗ್ರ್ಯಾಜುಯೇಟ್ ಹೆಡ್ ಮಾಸ್ಟರ್ನ ಅಪಾಯಿಂಟ್ಮೆಂಟ್ ಮಾಡ್ಬೋದು ಅಂತ ಒಂದು ಆರ್ಡರ್ ಬಂತು. ಅದರ ಪ್ರಕಾರ ನೀನು ಬರ್ತೀಯಾ ಕೇಳಿದೆ. ಮತ್ತೆ ಆಯ್ತು ಅಂತ ಹೇಳಿದೆ. ನನಗೆ ಸಂಬಳ ಇಂಪಾರ್ಟೆಂಟ್ ಅಲ್ಲ, ಎಜುಕೇಷನ್ ಇಂಪಾರ್ಟೆಂಟ್. ನಾನು ಸಣ್ಣ ಇರುವಾಗ ನನಗೆ ಕಲಿಯಲಿಕ್ಕೆ ಕಷ್ಟ ಇತ್ತು. ಹಾಗೆ ಬಡ ಮಕ್ಕಳಿಗೆ ಅವರು ಏನು ಖರ್ಚಿಲ್ಲದೆ ಕಲಿಯುವ ಹಾಗೆ ಆಗಬೇಕು, ಅವರಿಗೆ ಬೇಕಾದ್ದೆಲ್ಲ ಒದಗಿಸಿಕೊಡ್ಬೇಕು, ಅದಕ್ಕೆ ನಾನು ಬರ್ತೇನೆ ಶಾಲೆಗೆ ಅಂತ ಹೇಳಿ. ಆಮೇಲೆ ಶಾಲೆಗೆ ಹೋಗಿ ಶಾಲೆಯ ಹಳೆಯ ಕಟ್ಟಡವನ್ನು ಡೆಮಾಲಿಶ್ ಮಾಡಿ ಆಮೇಲೆ ಎಲ್ಲರಿಂದ ಹಣ ಕಲೆಕ್ಟ್ ಮಾಡಿ ಅವರಿಗೆ ಅಲ್ಲಿಗೆ ಹೊಸ ಬಿಲ್ಡಿಂಗ್ ಕಟ್ಟಿದ್ವಿ.
1: ಈಗ ನೀವು ಕೆನರಾದಿಂದ ಪುನಃ
0: ಕೆನರಾದಿಂದ
1: ಈಗ ಗುಡ್ಡೆ ಶಾಲೆ ಅಂತ ಹೇಳ್ತೀರಿ?
0: ಗುಡ್ಡೆ ಶಾಲೆ ಅಂತ ಹೇಳಿ ಅದಕ್ಕೆ ಅಶೋಕನಗರ ಶಾಲೆ ಅಂತ ಹೆಸರು.
1: ಅಲ್ಲಿ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ?
0: ಅಲ್ಲಿ ನೀನು ನಾನು 19 ವರ್ಷ ಕೆಲಸ ಮಾಡಿದೆ. ಅಂದ್ರೆ ಅಲ್ಲಿ ಹೋಗಿ 73ನೇ ಇಸ್ವಿಗೆ ಆಮೇಲೆ 92ರಲ್ಲಿ ರಿಟೈರ್ ಆದೆ.

0: ಈಗ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದು, ಅದರ ಪ್ರಗತಿಗಾಗಿ ದುಡಿದದ್ದು, ಇದೆಲ್ಲ ತುಂಬ ಉಂಟು. ನೀವು ಅದರ ಜೊತೆಗೇನೆ ಈಗ ನಿಮ್ಮಲ್ಲಿ ಕಲಾಸಕ್ತಿ ಅಥವಾ ಸಾಹಿತ್ಯದ ಆಸಕ್ತಿ ಇದೆಲ್ಲ ಹೇಗೆ ಪ್ರಕಟಗೊಂಡಿತ್ತು ಹೇಳಿ.
1: ಮೊದಲನೇದಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಅವರ ಚಟುವಟಿಕೆಗಳಿಗೆ ಅವಕಾಶ ಕೊಡಬೇಕಂತ ಹೇಳಿ ನಾಟಕ ಮಾಡಿಸ್ಲಿಕ್ಕೆ ಶುರು ಮಾಡಿ.
0: ನೀವು ಸ್ವತಃ ನಾಟಕದಲ್ಲಿ ಭಾಗವಹಿಸಿದ್ರ?
1: ನಾನು ಮೊದಲು ಸಣ್ಣದಿರುವಾಗ ಭಾಗವಹಿಸಲಿಲ್ಲ.
0: ನಾಟಕ ಬರೆದದ್ದುಂಟಾ?
1: ನಾಟಕ ಬರಲಿಲ್ಲ. ನಾಟಕವನ್ನು ಟ್ರೈನ್ ಮಾಡಲಿಕ್ಕೆ ಅವರೊಟ್ಟಿಗೆ ಸೇರಿದೆ. ಅವರು ಸೇರಿದ ನಂತರ ಅದರ ಇಂಟ್ರೆಸ್ಟ್ ಬಂದ ನನಗೆ. ಆಮೇಲೆ ಇಲ್ಲಿ ಬಂದ ನಂತರ ಸೇಂಟ್ ಎಲಸ್ಟಿಸ್ ಬಂದ ನಂತರ ಅಲ್ಲಿ ನಾಟಕ ಇಟ್ಟಕ್ಕೆ ಏನು ಇರಲಿಲ್ಲ. ಆಗ ನಾನು ಮಕ್ಕಳಿಗೆ ನಾಟಕ ಮಾಡುವಂತ ಅಲ್ಲಿ ಫಸ್ಟ್ ಟೈಮ್ ನಾಟಕ ಮಾಡಿಸಿದೆ ಅಲ್ಲಿ. ಆನಂತರ ಕೆಂಡ್ರಕ್ಕೆ ಹೋದೆ. ಕೆಂಡ್ರಕ್ಕೆ ಬಂದ ನಂತರ ಅವರಿಗೆ ಯಕ್ಷಗಾನ ಒಂದು ಮಾಡಿಸುವ ಅಂತ ಹೇಳಿ ಯಕ್ಷಗಾನ ಮಾಡಿಸಿ ಆಗ ಇದರನ್ನು ತಂದು ಅವರಿಂದ ಟ್ರೈನಿಂಗ್ ಕೊಡಿಸಿ ಅವರಿಗೆ ಯಕ್ಷಗಾನ ಮಾಡಿ ಅಲ್ಲಿ 3 ವರ್ಷ ಯಕ್ಷಗಾನ ಮಾಡಿಸಿದೆ. ಹಾಗೆ ಯಕ್ಷಗಾನದಲ್ಲಿ ಒಂದು ಆಸಕ್ತಿ, ಆಮೇಲೆ ನಾಟಕ ಮಾಡೋದ್ರಲ್ಲಿ ಹಾಗೆ ಆಸಕ್ತಿ. ಇಲ್ಲಿರುವಾಗ ಮಕ್ಕಳ ನಾನು ಕೆಲವು ನಾಟಕಗಳಲ್ಲಿ ಪಾರ್ಟ್ ಮಾಡಿದೆ, ಅನಿಮ ಹೆಡ್ ಮಾಸ್ಟರ್ ಅಂತ. ಮತ್ತೆ ನಮ್ಮ ಟೀಚರ್ಸ್ ಅಸೋಸಿಯೇಷನ್ ಇತ್ತು, ಅಸೋಸಿಯೇಷನ್ನಲ್ಲಿ ಅವರು ವರ್ಷಕ್ಕೊಂದು ಒಬ್ಬ ಕುಟಿನ ಅಂತ ಹೇಳಿ ಒಬ್ಬರು
0: ಬಿ ಓ
1: ಅವರು ಟೀಚರ್ಸ್ ಎಲ್ಲ ಒಂದು ಸಮ್ಮೇಳನ ಮಾಡಬೇಕಂತೇಳಿ ಮಾಡಿದಾಗ ನಮ್ಮದು ನಾಟಕ ಇತ್ತು. ಆಮೇಲೆ ಕಾಂಪಿಟೇಷನ್ ಇತ್ತು, ಅದೆಲ್ಲ ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ. ಹಾಗಾಗಿ ನಮಗೆ ಈ ಇದರಲ್ಲಿ ಆಸಕ್ತಿ ಬಂತು. ಆಸಕ್ತಿ ಬಂದ ನಂತರ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಹಾಗೆ ಮಕ್ಕಳಿಗೆ ಯಕ್ಷಗಾನ ಅಂತ ಪ್ರತಿ ವರ್ಷ ಯಕ್ಷಗಾನ ಮಾಡಿಸ್ತಾ ಇದ್ದೆ. ಅವರು ಅದು ಯಕ್ಷಗಾನದಾಯಿತು. 92ರಂದು ರಿಟೈರ್ ಆದೆ. ರಿಟೈರ್ ಆದ ನಂತರ ಮನೆಯಲ್ಲಿ ಅಂತ ಗೊತ್ತಿರೋದು
0: ಈಗ ಅಲ್ಲಿಯವರೆಗೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ, ಅವರಿಗೆ ನಾಟಕ ಮಾಡಿಸುವಂಥದ್ದು, ಮತ್ತು ಶಿಕ್ಷಕ ಸಂಘಟನೆ, ಇದರಲ್ಲೆಲ್ಲ ನೀವು ಕೆಲಸ ಮಾಡಿದ್ದೀರಿ ಅಲ್ವಾ. ಈಗ ನಿಮ್ಮಲ್ಲಿ ಸಾಹಿತ್ಯದ ಆಸಕ್ತಿ ಮೊದಲೇ ಇತ್ತು. ಪುಸ್ತಕ ಏನಾದರೂ ಬರೆದಿರಾ?
1: ಪುಸ್ತಕ ಬರೀಲಿಲ್ಲ, ಬರೆದು ಪ್ರಿಂಟ್ ಮಾಡಿ ಮಾರಾಟ ಮಾಡೋದು ಯಾರು ಅಂತ ಹೇಳಿ. ಆದರೂ 2 ಪುಸ್ತಕ ಬರೆದಿದ್ದೇನೆ, ಒಂದು ನಂಬೂತ ಮತ್ತೊಂದು ಚಂದ್ರಲೋಕ ಅಂತ.
0: ಅದು ಪ್ರಿಂಟ್ ಆಗಿದೆ?
1: ಪ್ರಿಂಟ್ ಆಗಿದೆ, ಅದು 2 ಪುಸ್ತಕ ಪ್ರಿಂಟ್ ಆಗಿದೆ. ಹಾಗೆ ಪುಸ್ತಕ ಪ್ರಿಂಟ್ ಆಯಿತು, ಆಮೇಲೆ ಪ್ರಿಂಟ್ ಆದದನ್ನು ಮಾರಾಟ ಮಾಡೋದು ಯಾರು, ಭಾರಿ ಕಷ್ಟ ಆಯ್ತು ಅದು. ಮತ್ತೆ ಲಾಸ್ ಅದರಲ್ಲಿ, ಪುಸ್ತಕ ಪ್ರಿಂಟ್ ಮಾಡಿದ್ರೆ ತಗೊಳ್ಳೋರು ಇಲ್ಲ ಬೇಡ ಅಂತ.
0: ಆಮೇಲೆ
1: ಮತ್ತೆ ಹೌದು, ಮತ್ತೆ ಪ್ರಿಂಟ್ ಪುಸ್ತಕ ಪ್ರಿಂಟ್ ಮಾಡಲಿಲ್ಲ. ನಾನು ಮಕ್ಕಳ ಸಾಹಿತ್ಯ ಸಂಗಮದ ಮೂಲಕ ಪುಸ್ತಕ ಮಾಡುವಂತ ವ್ಯವಸ್ಥೆ ಮಾಡಿದ್ರು.
0: ಈ ಮಕ್ಕಳ ಸಾಹಿತ್ಯ ಸಂಗಮವನ್ನು ಯಾವ ಪ್ರಾರಂಭ ಮಾಡಿದಿರಿ?
1: ಅದು ನಾನು ರಿಟೈರ್ ಆದ ನಂತರ ಎಲ್ಸಾ ಒಂದು ಕತೆ ಬಂತು.
0: ಹೇಗೆ?
1: ನಮ್ಮ ಮನೆಗೆ ಅಲ್ಲ ಶಾಲೆಗೆ ಪುಸ್ತಕ ಮಾರಾಟ ಮಾಡಲಿಕ್ಕೆ ಒಳಗಳ ಸೀತಾರಾಮ್ ಭಟ್ರು ಬರ್ತಿದ್ದರು.
0: ಮಕ್ಕಳ ಸಾಹಿತಿಗಳು?
1: ಹೌದು, ಮಕ್ಕಳ ಸಾಹಿತಿಗಳು. ಅವರ ಪುಸ್ತಕವನ್ನು ನಾವು ಸೆಟ್ ತಗೊಳ್ಳೋದು, ತಗೊಂಡು ಮಕ್ಕಳಿಗೆ ಟೀಚರ್ ಬರೋದಿದ್ರೆ ಈ ಪುಸ್ತಕದ ಸೆಟ್ ಅವರಿಗೆ ಕೊಡುವುದು, ಅವರು ಹಂಚಿಕೊಂಡು ಓದ್ತಾರೆ. ಇದ್ರ ಟೈಮ್ ಪಾಸ್ ಮಾಡಲಿಕ್ಕೆ ಆಗುದಿಲ್ಲ. ಹಾಗೆ ಅವರಿಗೂ ನಮಗೂ ಒಳ್ಳೆ ಒಂದು ಫ್ರೆಂಡ್ಶಿಪ್ ಆಯ್ತು. ಆಮೇಲೆ ಇವಳಿಗೆ ಇದರಲ್ಲಿ ಡೆಲ್ಲಿಯಲ್ಲಿ ಒಂದು ಪ್ರಶಸ್ತಿ ಬಂತು. ಆ ಪ್ರಶಸ್ತಿಯ ಸಮಯದಲ್ಲಿ ಅವರಿಗೂ ಪ್ರಶಸ್ತಿ ಬಂತು, ನಾವು ಅಲ್ಲಿ ಹುಟ್ಟಾದೆವು. ಅವರು ಬಂದ ನಂತರ ಮತ್ತೆ ನಮಗೆ ಮದುವೆ ಆಗಿ 25ನೇ ವರ್ಷಕ್ಕೆ ಒಂದು ಫಂಕ್ಷನ್ ಮಾಡಿತು. ಆಗ ಅವರು ಹೇಳಿದರು, ನಾನು ಒಂದು ಸಂಘ ಮಾಡಬೇಕಂತ ಯೋಜನೆ ಇದೆ, ಮಾಡ್ಬೋದಾ, ನೀವು ಸಹಕಾರ ಕೊಡ್ತೀರಾ ಅಂತ. ಆಮೇಲೆ ನನ್ನ ಫ್ರೆಂಡ್ಸ್ ಕೆಲವು ಸಾಹಿತಿಗಳಿದ್ದಾರೆ, ಅವರನ್ನೆಲ್ಲ ನಾನು ಕರಿತೇನೆ ನಿಮ್ಮ ಫಂಕ್ಷನಿಗೆ, ಕರಿಬಹುದಾ ಹೇಳಿದರು. ಆಯಿತು, ಕರೀರಿ ಅಂತ ಹೇಳಿ. ಹಾಗೆ ಅವರು ಎಲ್ಲರಿಗೂ ಬರ್ತಾರೆ, ಒಂದು 50 ಜನರಿಗೆ ಕಾಗದ ಬರುತ್ತಾರೆ. ಆದರೆ ಬಂದದ್ದು ಮಾತ್ರ ಇಬ್ಬರು ಮಾತ್ರ, ಒಂದು ಪಳಗಲ ಸೀತಾರಾಮ ಭಟ್ರು, ಒಂದು ಸೀತಾರಾಮ ಅಡಿಗರು, ಇವರಿಬ್ಬರು ಬಂದಿದ್ದಾರೆ. ನನ್ನ ನಮ್ಮದೇ ಫ್ರೆಂಡ್ಸ್ನಲ್ಲಿ ಕತೆ ಎಲ್ಲ ಬರೀತಾ ಇದ್ರು ನಾವುಡ್ರು ಅಂತ. ಆಮೇಲೆ ಇಲ್ಲಿ ವಾಸುದೇವ್ ವರ್ಣರ್ ಅಂತ ಒಬ್ಬರು ಇದ್ದರು, ಅವರು ಸಹ ಕತೆ ಬರೀತಾ ಇದ್ರು. ಅವರು 5 ಜನ ಒಟ್ಟು ಸೇರಿಕೊಂಡು ನಾವು ಒಂದು ಮೀಟಿಂಗ್ ಮಾಡಿದ್ವಿ ನನ್ನ ಆ ಫಂಕ್ಷನ್ ನಂತರ. ಆಮೇಲೆ ಒಂದು ಸಂಘ ಮಾಡಿದ್ರೇನು ಅಂತೇಳಿ ಆಯ್ತು. ಆಯ್ತು ಮಾಡುವ ಅಂತೇಳಿ ಆಯ್ತು. ಸಂಘ ಮಾಡಿದ ನಂತರ ಕಾರ್ಯಕ್ರಮ ಏನು ಮಾಡೋದು ಅಂತೇಳಿ ಅವರದು ಉದ್ದೇಶ ಇದ್ದದ್ದು. ಮಕ್ಕಳಲ್ಲಿ ಈ ಎಲ್ಲ ಇಂಗ್ಲೀಷ್ ಮೀಡಿಯಂ ಅಂತೇಳಿ ಅವ್ರದ್ದು ಸಂಸ್ಕೃತಿ ಹಾಳಾಗ್ತದೆ, ಓದುವ ಹವ್ಯಾಸ ಹೋಗ್ತದೆ. ಅದಕ್ಕೋಸ್ಕರ ಅವರಿಗೆ ಕರೆದು ಅವರಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಬೇಕು ಅಂತ. ಅದಕ್ಕೆ ಆಯ್ತಂತ ಹೇಳಿ ಫಸ್ಟಿಗೆ ನಮ್ಮ ಎನ್ ಎಂ ಪಿ ಟಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿತ್ತು. ಅದು ಒಳ್ಳೆ ಸಕ್ಸಸ್ ಆಯಿತು. ಆ ನಂತರ ಅದೇ ರೀತಿ ಬೇರೆ ಬೇರೆ ಕಡೆಯಲ್ಲಿ ನೀವು ಮಾಡ್ತೀರಾ ಅಂತ ಹೇಳಿದರು. ಆಯ್ತು ಅಂತೇಳಿ ಅವಳು ಪದ್ಯ ಬರೆಯುವುದು ಹೇಗೆ ಅಂತ ಹೇಳಿ ಕಲಿಸೋದು, ನಾನು ನಾಟಕ ಬರೆಯುವುದು ಹೇಗೆ ಅಂತ ಕಲಿಸು, ಆಮೇಲೆ ಕತೆ ಹೇಳುವುದು. ಮಕ್ಕಳಿಗೆ ಕತೆ ಹೇಳಿರುವವರಿಗೆ ಯಾರೂ ಇಲ್ಲ, ಅದಕ್ಕೆ ಕತೆ ಹೇಳುವುದು ಮತ್ತು ಕತೆ ಬರೆಯುವುದು ಇದನ್ನು ನಾನು ಹೇಳಿಕೊಡೋದು, ಪದ್ಯ ಬರೆಯುವುದನ್ನು ಅವಳು ಹೇಳಿಕೊಡೋದು. ಹಾಗೆ ಇಬ್ಬರೊಟ್ಟಿಗೆ ಹೋಗಿ ಬೇರೆ ಬೇರೆ ಕಡೆಯಲ್ಲಿ ಮಾಡಿದ್ರು, ಎಲ್ಲ ಕಡೆಯಲ್ಲಿ ಕರೀಲಿಕ್ಕೆ ಶುರು ಮಾಡಿದ್ರು.
0: ಬೇರೆ ಬೇರೆ ಶಾಲೆಗಳಿಗೆ ಹೋದ್ರು?
1: ಬೇರೆ ಬೇರೆ ಶಾಲೆಯಲ್ಲಿ ಒಟ್ಟಿಗೆ ಬೈಂದೂರಿನಿಂದ ಹಿಡಿದು ಇಲ್ಲಿ ಕಾಸರಗೋಡಿನ ಅಡೂರು ಅಲ್ಲಿವರೆಗೆ ಒಟ್ಟು 500 ಶಾಲೆಗಳನ್ನು ಹೋಗಿದ್ದೇವೆ. ಅಷ್ಟು ಕಡೆಯಲ್ಲಿ ಹೋಗಿ ಈ ಕಾರ್ಯಕ್ರಮ ಮಾಡಿದೆವು. ಒಂದು ಪ್ರಶ್ನೆ ಬಂತು, ನೀವು ಎಲ್ಲ ಕಾರ್ಯಕ್ರಮ ಮಾಡಿ ಕಥೆಯೆಲ್ಲ ಮಾಡಿ ಪದ್ಯ ಬರೀಲಿ ಕೇಳ್ತೀರಿ, ಅದನ್ನು ಏನು ಮಾಡೋದು? ಹಾ, ಹಾಗಾದರೆ ಒಂದು ಮಾಡಿ ಕೆಲಸ, ನಿಮ್ಮ ಶಾಲೆದೆಲ್ಲ ಈ ಲೇಖನಗಳನ್ನು ಒಟ್ಟು ಮಾಡಿ ಒಂದು ಶಾಲಾ ಸಂಚಿಕೆ ಮಾಡಿ, ಶಾಲಾ ಸಂಚಿಕೆ ಮಾಡಿ ಅದನ್ನು ಕೊಡಿ, ಅದರಲ್ಲಿ ಒಳ್ಳೆಯದಾದದಕ್ಕೆ ನಾವು ಬಹುಮಾನ ಕೊಡ್ತೇವೆ ಅಂತ. ಆಮೇಲೆ ಅದನ್ನೆಲ್ಲ ಯಾವಾಗ ಕೊಡೋದು ಬಹುಮಾನ? ಅದಕ್ಕೆ ಮಕ್ಕಳ ಧ್ವನಿ ಅಂತ ಮಾಡಿ. ಮಕ್ಕಳ ಧ್ವನಿಯಲ್ಲಿ ಮಕ್ಕಳಿಗೆ ಸಭಾ ಕಾರ್ಯಕ್ರಮ ನಡೆಸುವುದು ಹೇಗೆ, ಆಮೇಲೆ ಅಧ್ಯಕ್ಷರಾಗುವುದು ಹೇಗೆ, ಮತ್ತೆ ಧನ್ಯವಾದ ಕೊಡೋದು ಹೇಗೆ, ಸ್ವಾಗತ ಮಾಡೋದು ಹೇಗೆ, ಇವುಗಳನ್ನೆಲ್ಲ ಕಲಿಸಲಿಕ್ಕೆ ಅವರನ್ನೇ ತರಬೇತು ಮಾಡೋದು, ಅವರೇ ಕವಿಗಳಾಗಿ ಇದ್ದವರು ಕವಿಗೋಷ್ಠಿ ಮಾಡೋದು, ಇದನ್ನೆಲ್ಲ ಮಾಡುವ ಒಂದು ಯೋಜನೆ ಹಾಕಿತ್ತು. ಒಂದು ದಿವಸ ಇತ್ತು, ಮತ್ತೆ 2 ದಿನದ ಕಾರ್ಯಕ್ರಮ ಆಯ್ತು. ಅದರಲ್ಲಿ ಮಕ್ಕಳ ಧ್ವನಿ ಕಾರ್ಯಕ್ರಮ ಬಹಳ ಯಶಸ್ಸಾಯಿತು. ಪ್ರತಿ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಮಕ್ಕಳ ಧ್ವನಿ ಕಾರ್ಯಕ್ರಮ ಮಾಡಿದ್ದೇವೆ ನಾವು. ಮಕ್ಕಳ ಧ್ವನಿ ಕಾರ್ಯಕ್ರಮದಲ್ಲಿ ಫಸ್ಟಿಗೆ ಮಕ್ಕಳದೇ ಒಂದು ಮೆರವಣಿಗೆ ಮಾಡ್ತಾರೆ,
0: ಸಾಹಿತ್ಯ ಸಮ್ಮೇಳನದ ಹಾಗೆ
1: ಮಕ್ಕಳಿಂದ ಕವಿಗೋಷ್ಠಿ ಮಾಡಿಸ್ತಾರೆ. ಕವಿಗೋಷ್ಠಿ ಮಾಡಿಸಿ ಆದಮೇಲೆ ಅವರ ಅವರಲ್ಲಿ ಕೆಲವರಿಗೆ ಸ್ಪರ್ಧೆ ಕೊಡ್ತಾರೆ, ಕೆಲವು ಇತ್ಯಾದಿ. ನಂತರ ಅವರ ಪ್ರತಿಭಾ ಪ್ರದರ್ಶನಕ್ಕೆ ನಾಟಕ ಮಾಡಿಸ್ತಾರೆ. ಹೀಗೆ ಇವುಗಳೆಲ್ಲ ಒಟ್ಟು ಸೇರಿಕೊಂಡು ಒಂದು ಮಕ್ಕಳ ಧ್ವನಿ ಕಾರ್ಯಕ್ರಮ ಅಂತ. ಆಮೇಲೆ ಮಕ್ಕಳು ಬರೆದ ಪುಸ್ತಕಕ್ಕೆ ಬಹುಮಾನ ಕೊಡೋದು, ಮತ್ತು ಮಕ್ಕಳಿಗಾಗಿ ಬರೆದ ಹೆತ್ತವರಿಗೆ ಅಥವಾ ಮಕ್ಕಳ ಸಾಹಿತಿಗಳಿಗೆ ಬಹುಮಾನ ಕೊಡೋದು, ಮತ್ತು ಶಾಲಾ ಸಂಚಿಕೆಗಳಿಗೆ ಬಹುಮಾನ ಕೊಡೋದು, ಇವುಗಳೆಲ್ಲ ಮಾಡುವಾಗ 2 ದಿನ ಬೇಕಾಗ್ತಿತ್ತು ನಮಗೆ.
0: ಇದೀಗ ಪ್ರತಿಯೊಂದು ಸಂಸ್ಥೆಗಳಲ್ಲಿ ಕೂಡ ಅಲ್ಲಿಯ ಮಕ್ಕಳನ್ನು ಬಳಸಿಕೊಂಡು ಮಾಡ್ತೀರಾ?
1: ಅಲ್ಲ, ಎಲ್ಲ ಇಡೀ 3 ಜಿಲ್ಲೆಯಿಂದ ಬರ್ತಿದ್ರು. ಜಿಲ್ಲೆಯಿಂದ ಬಂದ ಮಕ್ಕಳಿಗೆ 20 ಕಿಲೋಮೀಟರ್ಗಿಂತ ದೂರ ಬಂದರೆ ದೂರದಿಂದ ಬರುವವರಿಗೆ ಬಂದು ಹೋಗುವ ಚಾರ್ಜ್ ಕೊಡ್ತಿದ್ದೆ ನಾನು. ಅದಕ್ಕೆ 25,000 ಖರ್ಚಾಗ್ತಿತ್ತು.
0: ಈ ಕಾರ್ಯಕ್ರಮಗಳೆಲ್ಲ ಮಾಡ್ತಿದ್ರಿ ನೀವು?
1: ಒಂದೊಂದು ಶಾಲೆಯಲ್ಲಿ, ಒಂದೊಂದು ಸಲ ಒಂದೊಂದು ತಾಲೂಕಿನ ಒಂದೊಂದು ಶಾಲೆಯಲ್ಲಿ ಅವರು ಕರೀತಿದ್ರು ನಮ್ಮನ್ನು. ಈ ಸಲ ಇವತ್ತು ಯಾವ ಶಾಲೆಯಲ್ಲಿ ಮಾಡೋದು ಅಂತ ಹೇಳಿದರೆ ಬರುವ ವರ್ಷಕ್ಕೆ ಈ ವರ್ಷವೇ ಮಾಡಬೇಕು, ತಯಾರು ಮಾಡಬೇಕು ಅವರು. ಈ ಮಕ್ಕಳ ಧ್ವನಿಯಲ್ಲಿ ಆ ಮುಂದಿನ ಶಾಲೆಯ ಹೆತ್ತವರಿಗೆ ಅಲ್ಲ ಮಾಡುವ ಮುಖ್ಯಸ್ಥರಿಗೆ ಅಂದರೆ ಹೆಡ್ ಮಾಸ್ಟರ್ಗೆ ಹೆಚ್ಚಾಗಿ ಒಂದು ಫ್ಲಾಗ್ ಟ್ರಾನ್ಸ್ಫರ್ ಮಾಡುದು ಅಂತ ಇತ್ತು. ಫ್ಲಾಗ್ ಅವರಿಗೆ ಕೊಡುದು, ಅವರು ಅದನ್ನ ಇಟ್ಕೊಂಡು ಆ ವರ್ಷ ಮುಂದಿನ ವರ್ಷ ಅವರು ಮಾಡಬೇಕು. ಅವ್ರು ಮಾಡಿದ ನಂತರ ನೆಕ್ಸ್ಟ್ ಇಯರ್ ಇನ್ನೊಂದು ತಾಲೂಕಿನಲ್ಲಿ ಆ ಫ್ಲಾಗ್ ಅನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಅವರು ಮಾಡುದು. ಹೀಗೆ ಈ ಮುಂದಿನ ವರ್ಷದ್ದು ಎಲ್ಲಿ ಮಾಡುದು ಅಂತ.
0: ಇದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ ಉಡುಪಿ ಜಿಲ್ಲೆಗೆ, ಆಗ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತವಾಗಿತ್ತಲ್ಲ,
1: ಸುದಿಗೆ ಅವಿಭಜಿತ ಆಗಿತ್ತು, ಮತ್ತೆ ವಿಭಜಿತ ಆಯ್ತು. ಆಮೇಲೆ ನಮ್ಮ ಮಕ್ಕಳ ಸಾಹಿತ್ಯ ಸಂಗಮದ ಹೆಸರನ್ನೇ ಉಡುಪಿ ಕಾಸರಗೋಡು ಸಹಿತ ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಗಮ ಅಂತ ಮಾಡಿದ್ರು. ಕೆಲವರು ಹೇಳಿದ್ರು ನೀವು ಅಖಿಲ ಕರ್ನಾಟಕ ಮಾಡಬಾರದು ಯಾಕೆ ಅಂತ. ನಾವು ಹೇಳ್ತೀವಿ ಎಲ್ಲ ಕಡೆಗೆ ಹೋದ್ರೆ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಅಲ್ಲಿಂದ ಮಕ್ಕಳು ಬರಲಿಕ್ಕೂ ಕಷ್ಟ ಉಂಟು. ನಮ್ಮ ಮೂರು ಜಿಲ್ಲೆಯನ್ನು ನಾವು ಸರಿ ಮಾಡುವ ಅಂತ ಹೇಳಿ ಮೂರು ಜಿಲ್ಲೆ ಅಷ್ಟು ತಗೊಂಡ್ರು. ಅದರಿಂದ ತುಂಬಾ ಪ್ರಯೋಜನ ಆಯ್ತು ಮಕ್ಕಳಿಗೆ. ತುಂಬಾ ಮಕ್ಕಳು ಒಳ್ಳೊಳ್ಳೆ ರೀತಿಯ ಭಾಷಣ ಮಾಡಿದ್ದಾರೆ, ಒಳ್ಳೆ ಅವರ ಪ್ರತಿಭಾ ಪ್ರದರ್ಶನ ಮಾಡಿದ್ದಾರೆ, ನಾಟಕ ಮಾಡಿದ್ದಾರೆ, ಆಮೇಲೆ ಪುಸ್ತಕ ಬರೆದಿದ್ದಾರೆ, ತುಂಬಾ ಪುಸ್ತಕ ಬರೆದಿದ್ದಾರೆ. ಮಕ್ಕಳಿಂದಲೇ ಬರೆಸಿದ ಪುಸ್ತಕದಲ್ಲಿ ಒಳ್ಳೊಳ್ಳೆ ಕವ್ಯಗಳನ್ನೆಲ್ಲ ಸೇರಿಸಿ ಓದಲು ಅಂತ ಎಂದು ಪುಸ್ತಕ ಪ್ರಿಂಟ್ ಮಾಡಿದ್ದೇವೆ.
2: ಯಾವ ರಾಜ್ಯದಲ್ಲಿ ನಾನು ಜೀವಿಸಿದ್ದರೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಯಾವ ಭಾಷೆಯನ್ನು ನಾನು ಆಡುತ್ತಿದ್ದರೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಯಾವ ಧರ್ಮವನ್ನು ನಾನು ಅನುಸರಿಸಿದ್ದರೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಬಡವನೇನು ಬಲಿದನೇನು ಸುಖಿದುಕ್ಕಿಯೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಭಾರತೀಯ ನಾನು, ಭಾರತೀಯ ನಾನು.
0: ಈಗ ನೀವು ಇಷ್ಟೆಲ್ಲ ಮಾಡಿದಿರಲ್ಲ, ಮಕ್ಕಳನ್ನು ಬೆಳೆಸಿಕೊಂಡು ಸಾಹಿತ್ಯ ಆಸಕ್ತಿ ಮಾಡಿದಿರಿ, ಸಾಹಿತ್ಯದಲ್ಲಿ ಕತೆ ಕವನೆಲ್ಲ ಬರೆಯುವಂಥ ಒಂದು ಮಾರ್ಗದರ್ಶನ ಎಲ್ಲ ಕೊಟ್ರಿ, ಇದರಿಂದ ಪ್ರಯೋಜನ ಪಡ್ಕೊಂಡು ಈಗ ತಕ್ಕ ಮಟ್ಟಿಗೆ ಸಾಹಿತಿಗಳಾದವರು ಇದ್ದಾರಾ?
1: ಇದ್ದಾರೆ, ಮಕ್ಕಳೆಲ್ಲ ಸುಮಾರು ಬರೀತಾ ಇದ್ದಾರೆ, ಈಗಲೂ ಸಹ ಬರೆಯುವವರು ಇದ್ದಾರೆ, ಮಕ್ಕಳಲ್ಲಿ ಆಸಕ್ತಿ ಇದೆ. ಆಮೇಲೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಇದು ಲಾಕ್ಡೌನ್ ಆಗುವವರೆಗೆ ನಮ್ಮ ಸರಿ ನಡೀತಾ ಇತ್ತು. ಲಾಕ್ಡೌನ್ ಆದ ನಂತರ ಶಾಲೆಯಲ್ಲಿ ಮಕ್ಕಳನ್ನ ಕರೀಲಿಕ್ಕಿಲ್ಲ ಅಂತಾಯ್ತು, ಅದು ನಿಂತು ಹೋದದ್ದು. ಈಗ ಮತ್ತೆ ನಮ್ಗೆ ಸಪ್ರಾಯ ಆಯ್ತು, ಕೂಡಲಿಲ್ಲ, ನಿಂತೋಯ್ತು. ಇಲ್ಲದಿದ್ರೆ ಬೇಕಾದವರು ನಮ್ಮ ಶಾಲೆಯಲ್ಲಿ ಮಾಡಿ ನಮ್ಮ ಶಾಲೆಯಲ್ಲಿ ಮಾಡಿ ಅಂತ ಕರೆಯುವವರು ಇದ್ದಾರೆ, ಆದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ನಾವು ಮಾಡಬೇಕು.
0: ಈಗ ಶ್ರೀನಿವಾಸರೇ, ನೀವು ಸರ್ವಿಸ್ನಲ್ಲಿ ಇದ್ದಾಗ ಶಾಲಾ ವಠಾರಗಳಲ್ಲಿ ಎಲ್ಲ ನಡೀತಾ ಇತ್ತು, ಈಗ ನೀವು ರಿಟೈರ್ಮೆಂಟ್ ಆದ ಮೇಲೆ ನೀವು ಮಕ್ಕಳ ಧ್ವನಿಯನ್ನು ಮಕ್ಕಳ ಸಾಹಿತ್ಯ ಸಮ್ಮೇಳನ ಎಲ್ಲ ಮಾಡ್ತಾ ಇದ್ದೀರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಖರ್ಚು ವೆಚ್ಚಗಳು ಉಂಟಲ್ಲ, ಸಂಪನ್ಮೂಲ
1: ಸಂಪನ್ಮೂಲ
0: ಏನು ಮಾಡ್ತಿದ್ರಿ?
1: ಸಂಪನ್ಮೂಲ ಎಲ್ಲಿ ನಮ್ಮ ವಿದ್ಯಾ ಇದರಲ್ಲಿ ಯಾವ ಶಾಲೆಯಲ್ಲಿ ನಾವು ಮಕ್ಕಳ ಧ್ವನಿ ಮಾಡ್ತೇವೋ ಆ ಶಾಲೆಯವರು ಆ ಕಾರ್ಯಕ್ರಮಕ್ಕೆ ಬೇಕಾದ ಊಟ ಉಪಚಾರ ವಸತಿ ಇದನ್ನೆಲ್ಲ ಅವರು ಮಾಡಬೇಕು. ಆಮೇಲೆ ಬಹುಮಾನ ಕೊಡುವುದು ಮಕ್ಕಳಿಗೆ, ಬಂದು ಹೋಗೋ ಚಾರ್ಜ್ ಕೊಡುವುದು ನಾವು. ಅದಕ್ಕೋಸ್ಕರ ನಾವು ಕೆಲವು ಬ್ಯಾಂಕುಗಳನ್ನು ಅವರನ್ನು ಇವರನ್ನೆಲ್ಲ ಕಾಂಟ್ಯಾಕ್ಟ್ ಆಗಿ ದೊಡ್ಡ ದೊಡ್ಡ ಜನರನ್ನೆಲ್ಲ ಕಾಂಟ್ಯಾಕ್ಟ್ ಆಗಿ ಅವರಿಂದ ಡೊನೇಷನ್ ತಗೊಂಡು ಆ ಡೊನೇಷನ್ ಹಣವನ್ನು ಅಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ. ಹಾಗೆ ಮಕ್ಕಳ ಧ್ವನಿ ಮಾಡುವವರು ಆ ಶಾಲೆಯವರು ಅಥವಾ ಆ ಸಂಸ್ಥೆಯವರು ಮಕ್ಕಳಿಗೆ ಊಟ ಉಪಚಾರ ಮತ್ತೆ ವಸತಿ ರಾತ್ರಿ ಉಳ್ಕೊಳ್ಳಿ ಜಾಗ ಇದೆಲ್ಲ ಅವರು ಕೊಡಬೇಕು, ಅಂದ್ರೆ ಆತಿಥ್ಯ ಅವರದ್ದು.
0: ಈಗ ಇಷ್ಟೆಲ್ಲ ಕೆಲಸಗಳನ್ನು ನೀವಿಬ್ಬರು ಸೇರಿಕೊಂಡು ಮಾಡ್ತಿದ್ರಿ ಅಲ್ವಾ, ಈಗ ಇದರ ಒಂದು ಈ ಒಂದು ಇಂಥ ಒಂದು ಚಟುವಟಿಕೆಯಲ್ಲಿ ಅಥವಾ ನಿಮ್ಮ ಉದ್ದೇಶದ ಒಂದು ಅದರ ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಈಗ ನಿಮ್ಮ ಪತ್ನಿಯ ಒಂದು ಸಹಕಾರವನ್ನು ಹೇಗೆ ನೀವು ಸ್ಮರಿಸಿಕೊಳ್ತೀರಿ?
1: ನಮಗೂ ಅವಳಿಗೂ ವ್ಯತ್ಯಾಸ ಇಲ್ಲ. ಅವಳು ಏನು ಮಾಡಬೇಕು, ಇವತ್ತು ನಾಳೆ ಮಕ್ಕಳ ಧ್ವನಿ ಕಾರ್ಯಕ್ರಮ ಇದ್ರೆ ಅಲ್ಲ, ಅದಕ್ಕಿಂತ ಹೆಚ್ಚು ಮಕ್ಕಳ ನಾಳೆ ಸ್ಪರ್ಧೆ ನಡಿಬೇಕಾದ್ರೆ ಏನು ಮಾಡುದು ಹಾಗೆ ಮಾಡುದು, ನಾವು ಚರ್ಚೆ ಮಾಡಿಕೊಂಡು ಅಲ್ಲಿ ಹೋಗುವಾಗ ನಾಳೆ ಇವತ್ತು ಮಾಡಿದಂತ ಕೆಲಸ ನಾಳೆ ಮಾಡುವ ಹಾಗೆ ಅದು ಹೊಸ ಹೊಸದಾಗಬೇಕು, ಅವುಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಅವಳು ನಾನು ಹೇಳ್ದಾಗೆ, ನಾನು ಅವಳು ಹೇಳ್ದಾಗೆ, ಈಗ ಒಬ್ಬರು ಸಮರಸ್ತದಿಂದ ನಮ್ಮ ದೇಹ ಬೇರೆ ಬೇರೆ ಇರ್ಬೋದು, ಆದರೆ ಉದ್ದೇಶ ಮತ್ತೆ ಮನಸ್ಸು ಎಲ್ಲ ಒಂದೇ. ನಾನು ಅವಳು ಹೇಳಿದಾಗೆ ಅವಳು ನಾನು ಹೇಳಿದೆ,
0: ಅದೇ ಈಗ ಸಮಾನ ಆಸಕ್ತಿ
1: ಇಲ್ಲಿ ಸಹ ಹಾಗೆ, ಶಾಲೆಯಲ್ಲಿ ಸಹ ಹಾಗೆ, ಯಾವ್ದು ಬೇಕು ಕೆಲಸ ಬೇಕು ಅವಳು ಅದಕ್ಕೆ ಸಹಕಾರ ಕೊಡ್ತಾ ಇದ್ದೇನೆ, ನಾನು ಹೇಳಿದೆ ಅವಳಿಗೆ ಬೇಕಾದ್ದು ನಾನು ಸಪೋರ್ಟ್ ಕೊಡ್ತಾ ಇದ್ದೆ. ಹೀಗೆ ಅವಳು ಸಹ ನಾನು ಸಹ ಇಬ್ಬರು ಸಹ ಒಟ್ಟು ಸೇರಿ ನಡೀತಾ ಇತ್ತು.
0: ಅಂತೂ ನೀವು ಇಲ್ಲಿಯವರೆಗೆ ಕೂಡ ಒಂದು ಸಾಹಿತ್ಯದ ಆಸಕ್ತಿ ಮತ್ತು ಶಿಕ್ಷಣದ ಮೇಲಿನ ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿಕೊಂಡು ಬಂದಿರಿ. ಈಗ ನೀವು ಹೀಗೆಲ್ಲ ಮಾಡಿದರೆ ನಿಮಗೆ ಬೇಕು ಅಂತಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಶಸ್ತಿ ಗೌರವ ಸನ್ಮಾನ ಇತ್ಯಾದಿಗಳಾದದ್ದುಂಟ?
1: ತುಂಬ ಆಗಿದೆ. ಶಾಲೆಯಲ್ಲಿರುವಾಗ ಓದುವ ಹವ್ಯಾಸವನ್ನು ಬೆಳೆಸುವುದು ಹೇಗೆ ಅಂತ ಹೇಳಿ ಒಂದು ಲೇಖನ ಮಾಡಿ ಒಂದು ಇದು ಪ್ರಯೋಗ ಮಾಡಿ ಅದರದ್ದು ಪ್ರಯೋಗವನ್ನು ಡಿ ಎಸ್ ಆರ್ ಟಿ ಸಿಗೆ ಕಳಿಸಿದರು. ಅವರು ಹಿರಿಮೆಗೆ ಪುರಸ್ಕಾರ ಅಂತ ಪುರಸ್ಕಾರ ಕೊಟ್ಟಿದ್ದಾರೆ,
0: ಶಿಕ್ಷಣದಲ್ಲಿ ಹಿರಿಮೆಗೆ
1: ಕೊಟ್ಟಿದ್ದಾರೆ. ಆಮೇಲೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಮಗೆ ಪ್ರಶಸ್ತಿ ಬಂದಿದೆ, ರಾಷ್ಟ್ರ ಮಟ್ಟದ ಪ್ರಶಸ್ತಿ. ವೆಂಕಟರಾಮನ್ ಆಗ ಪ್ರೆಸಿಡೆಂಟ್ ಇದ್ರು, ಅವರು ಕೊಟ್ಟಿದ್ದಾರೆ ನನಗೆ ಹಾಗೆ ಆ ಪ್ರಶಸ್ತಿ. ಮತ್ತೆ ಕಲಗಿ ಎಲ್ಲ ಹೋಗಿ ಅಲ್ಲಿ ಬೇರೆ ಬೇರೆ ಊರಿನವರು, ಬೇರೆ ಬೇರೆ ಶಾಲೆಯವರು, ಮತ್ತೆ ಸಂಘ ಸಂಸ್ಥೆಯವರು ಎಲ್ಲ ಕರೆದು ಪ್ರಶಸ್ತಿಗಳನ್ನು ರಾಶಿ ಮಾಡಿ ಕೊಟ್ಟಿದ್ದಾರೆ. ಬೇಕಾದಷ್ಟು ಪ್ರಶಸ್ತಿ ಎಲ್ಲ ಬಂದಿದೆ.
0: ಈಗ ನಿಮ್ಮ ಮನೆಯಲ್ಲಿ ನೋಡುವಾಗ ಕೆಲವಾದರೂ ಅದಕ್ಕೆ ಸಾಕ್ಷಿಗಳು ನಮಗೆ ಸಿಗ್ತವೆ. ಗೋಡೆ ತುಂಬ ಇದೆ, ಗೋಡೆ ತುಂಬ ಇದೆ. ಬಹಳ ಸಂತೋಷ ಶ್ರೀನಿವಾಸ ರಾಯರೇ. ಈಗ ನಮಗೆ ನಿಮ್ಮ ಕಾಲದಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಶಿಕ್ಷಕರಾಗಿ ಕೆಲಸ ಮಾಡಿದವರು ನೀವು ಅಲ್ವಾ? ಈಗ ತುಂಬ ಶಿಕ್ಷಣದಲ್ಲಿ ಬದಲಾವಣೆ ಎಲ್ಲ ಆಗಿದೆ, ಸ್ವಲ್ಪ ಅಪಸವ್ಯಗಳು ಕೂಡ ಆಗಿವೆ, ಎಲ್ಲವೂ ಸರಿ ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈಗ ಆಗಿನ ನಿಮ್ಮ ಕಾಲದ ಒಂದು ಶೈಕ್ಷಣಿಕ ವ್ಯವಸ್ಥೆ ಮತ್ತು ಈಗ ಆಗ್ತಾ ಇರುವುದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ, ಏನು ಪ್ರಮುಖವಾದ ವ್ಯತ್ಯಾಸ ಏನಾದರೂ ಕಾಣ್ತದೆ ನಿಮಗೆ?
1: ಈಗ ಮೇನ್ ನಮಗೆ ಕಾಣುವಂಥದ್ದಂದರೆ ಶಾಲೆಗೆ ಬಿಲ್ಡಿಂಗ್ ಕೊಡ್ತಾರೆ, ಆಮೇಲೆ ಊಟ ಕೊಡ್ತಾರೆ, ಆಮೇಲೆ ಮಕ್ಕಳಿಗೆ ಬೇಕಾದ ಬಟ್ಟೆ ಕೊಡ್ತಾರೆ. ಆದರೆ ಶಾಲೆಯಲ್ಲಿ ಶಿಕ್ಷಕರ ನೇಮಕ ಮಾಡುವುದಿಲ್ಲ. ಶಿಕ್ಷಕರು ಇಲ್ಲದೇ ಇದ್ದರೆ ಶಾಲೆ ಡೆವಲಪ್ ಆಗುವುದು ಹೇಗೆ? ಶಿಕ್ಷಕರನ್ನು ಮೊದಲು ಕೊಡಬೇಕು, ಆಮೇಲೆ ಬಿಲ್ಡಿಂಗ್ ಇಲ್ಲದಿದ್ದರೂ ಮರದ ಅಡಿಯಲ್ಲಿ ಆದರೆ ಅವರು ಪಾಠ ಮಾಡಿ ಮಕ್ಕಳನ್ನು ಮೇಲೆ ತರ್ತಾರೆ. ಆಮೇಲೆ ಶಿಕ್ಷಕರಿಗೆ ಕೊಡುವಾಗಲೂ ಇದು ಏನಾಗಿದೆ ಅಂತ ಹೇಳಿದರೆ, ಯಾರು ಎಲ್ಲಿ ಕೆಲಸ ಸಿಕ್ಕದಿದ್ದರೆ ಶಿಕ್ಷಕ ಶಿಕ್ಷಕ ಕೊಡ್ತೀವಿ ಹೋಗುದು. ಅಂಥವರು ಬಂದರೆ ಶಿಕ್ಷಣದಲ್ಲಿ ಏನು ಡೆವಲಪ್ಮೆಂಟ್ ಆಗಿತ್ತು? ಶಿಕ್ಷಣದಲ್ಲಿ ಆಸಕ್ತಿ ಇರುವವರನ್ನು ಶಿಕ್ಷಕರನ್ನಾಗಿ ಟ್ರೈನಿಂಗ್ ಕೊಟ್ಟು ಅವರನ್ನು ಶಿಕ್ಷಕರನ್ನಾಗಿ ಮಾಡಿದರೆ ಆಗ ಶಿಕ್ಷಕರು ಇರ್ತಾರೆ. ಶಿಕ್ಷಕರಿಗೆ ಸರಿ ಸಂಬಳ ಕೊಡಬೇಕು, ಅವರು ನಿಜವಾಗಿ ಕೆಲಸ ಮಾಡುವವರಿಗೆ ಬೇಕಾದ ಪ್ರೋತ್ಸಾಹ ಕೊಡಬೇಕು. ಹಾಗೆ ಕೊಟ್ಟರೆ ಆಗ ಆಗ್ತದೆ. ಈಗ ಗವರ್ಮೆಂಟ್ ಹೇಳ್ತದೆ ಗವರ್ಮೆಂಟ್ ಶಾಲೆಗಳಿಗೆ ಬನ್ನಿ, ಗವರ್ಮೆಂಟ್ ಶಾಲೆಗಳಿಗೆ ಬನ್ನಿ ಅಂತ. ಆ ಶಾಲೆಗಳಿಗೆ ಹೋದರೆ ಅಲ್ಲಿ ಬಿಲ್ಡಿಂಗ್ ಇಲ್ಲ, ಆಮೇಲೆ ಮಕ್ಕಳು ಬೇಕಾದ ವ್ಯವಸ್ಥೆ ಶಿಕ್ಷಕರಿಲ್ಲ, ಅದು ಅವರು ಅಲ್ಲಿ ಹೋಗಿ ಎಂತ ಮಾಡೋದು? ಆಮೇಲೆ ಅಲ್ಲಿ ಸಹ ಶಿಕ್ಷಕರನ್ನು ಇವತ್ತಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು. ಈ ಟ್ರಾನ್ಸ್ಫರ್ನಲ್ಲಿ ಎಲ್ಲ ಅಲ್ಲಿ ಶಿಕ್ಷಕರು ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ. ಹಾಗೆ ಏಡೆಡ್ ಶಾಲೆಗಳಲ್ಲಿ ಶಿಕ್ಷಕರು ಇಲ್ಲ, ಈಗ ಹೆಚ್ಚಿನ ಶಾಲೆಗಳು ಮಕ್ಕಳಿಲ್ಲ. ಮತ್ತೆ ಮೇನ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಅವರಿಗೆ ಮಾರ್ಕಿಗೆ ಇಂಪಾರ್ಟೆನ್ಸ್ ಆಗಿದೆ, ಬೇರೆ ಯಾವುದು ಬೇಡ. ಅವರು ನೂರಲ್ಲಿ ನೂರು ಮಾರ್ಕ್ ತೆಗಿಬೇಕು, ತೊಂಬತ್ತೊಂಬತ್ತು ತೆಗೆದ್ರೆ ಏನು ಒಂದು ನಷ್ಟ ಆಯ್ತು ನಿಮಗೆ ಅಂತ ಕೇಳುವವರೇ ಇರೋದು. ಆದ್ದರಿಂದ ಎಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಮಾರ್ಕಿಗೆ ಅದಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಬೇರೆ ಕನ್ನಡ ಮೀಡಿಯಮಿಗೆ ಬರುವವರು ಕಡಿಮೆ ಆಗಿದ್ದಾರೆ.
0: ಈಗ ಇದಾಗಿಲ್ಲ, ಇಷ್ಟೆಲ್ಲ ಸಮಸ್ಯೆಗಳು ನೀವು ಗಮನಿಸಿದ್ದೀರಿ, ನಿಮ್ಮದೇ ಆದಂತಹ ಕೆಲವು ಅದಕ್ಕೆ ಇಂಥ ಸಲಹೆಗಳು ಕೂಡ ಇರ್ತವೆ. ಈ ಒಂದು ದೃಷ್ಟಿಯಿಂದ ಈಗ ನಿಮ್ಮ ಒಂದು ಜೀವನಾನುಭವದಿಂದ ಈಗ ಕಲಿತಾ ಇರುವಂತಹ ಮಕ್ಕಳಿಗೆ ಅಥವಾ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಒಟ್ಟು ಮಕ್ಕಳ ಹೆತ್ತವರಿಗೆ ಒಂದು ಕೊನೆಯಲ್ಲಿ ಒಂದು ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು?
1: ನಿಜ, ಅವರು ಮಕ್ಕಳನ್ನು ನಮ್ಮ ಹತ್ತಿರ ಇಟ್ಟುಕೊಂಡು ಆ ಮಕ್ಕಳಿಗೆ ನಮ್ಮ ಕಾಲ ಮೇಲೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಮಕ್ಕಳಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಬೇಕು. ಆನಂತರ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದಕ್ಕೆ ಬೇಕಾದ ಪ್ರೋತ್ಸಾಹ ಕೊಡಬೇಕು, ಹೊರತು ನೀನು ಮಾರ್ಕ್ ತೆಗಿ ಮಾರ್ಕ್ ತೆಗಿ ಅಂತವನ ಮೇಲೆ ಒತ್ತಡವನ್ನು ಹೇರಬಾರದು, ಅದು ಮುಖ್ಯ. ಆಮೇಲೆ ಈಗ ಶಿಕ್ಷಕರು ಮಕ್ಕಳು ಶಿಕ್ಷಕರು ಶಾಲೆಯಲ್ಲಿ ಇಲ್ಲ, ಮನೆಯಲ್ಲಿ ಮಕ್ಕಳನ್ನು ಕೇಳುವವರಿಲ್ಲ, ಮಕ್ಕಳದ್ದು ಸ್ವಭಾವ ಎಲ್ಲ ಕೆಟ್ಟದಾಗ್ತದೆ. ಅದರ ಬದಲಿಗೆ ತಂದೆ ತಾಯಿಗಳು ಮಕ್ಕಳನ್ನು ತಮ್ಮ ಕಾಲಿನ ಮೇಲೆ ಒಂದು ಅರ್ಧ ಗಂಟೆ ಆದರೂ ಕೂತ್ಕೊಳ್ಳಿಸಿ ಅಥವಾ ಹತ್ತಿರ ಕೂತ್ಕೊಳ್ಳಿಸಿ ಅವರಿಗೆ ಕತೆ ಹೇಳುವುದು ಅಥವಾ ಮಾತನಾಡಿಸುವುದು, ಅವರು ಶಾಲೆಯಲ್ಲಿ ಏನು ಕಲಿತಿದ್ದಾರೆ ಅಂತ ಕೇಳುವುದು ಇತ್ಯಾದಿ ಅವರನ್ನು ಟ್ರೈನ್ ಮಾಡಿದರೆ ಆಗ ಶಾಲೆಯಲ್ಲಿ ಸಹ ಒಳ್ಳೆಯ ನಡತೆ ಬರ್ತದೆ. ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರು ಬೇಕು, ಅವರು ಶಿಕ್ಷಕರು ಒಳ್ಳೆಯ ರೀತಿ ಇದ್ದರೆ ಇದಾಗ್ತದೆ. ಅದನ್ನೆಲ್ಲ ಗವರ್ಮೆಂಟು ಯೋಚನೆ ಮಾಡಿ ಈಗ ಏಡೆಡ್ ಶಾಲೆ, ಏಡೆಡ್ ಶಾಲೆಯಲ್ಲಿ ಎಷ್ಟೋ ಒಳ್ಳೆಯ ಶಾಲೆಗಳುಂಟು, ಆ ಶಾಲೆಗಳಿಗೆಲ್ಲ ಡೊನೇಷನ್ ಇದು ಅನುದಾನ ಕೊಡೋದು ಬಿಟ್ಟು ಅವರು ಶಿಕ್ಷಕರನ್ನು ನೇಮಿಸೋದಿಲ್ಲ. ನೀವೇ ದುಡ್ಡು ಕೊಡಿ, ನೀವೇ ಶಾಲೆ ನಡೆಸಿ ಅಂತ ಹೇಳಿದ್ರೆ ಏನಾಗ್ತದೆ? ಹಾಗೆ ಇಂಗ್ಲಿಷ್ ಮೀಡಿಯಂ ಶಾಲೆ, ಈಗ ಎಲ್ರಿಗೂ ಇಂಗ್ಲಿಷ್ ಮೀಡಿಯಂ ಹೇಳಿದ್ದಾರೆ. ಇಂಗ್ಲಿಷ್ ಮೀಡಿಯಮ್ಗೂ ಹಾಗೆ ಹೋಗಿ ಕಸ್ಟರ್ಸ್, ಅದಕ್ಕೆ ಡೊನೇಷನ್ ಶಾಲೆ ಕೇಳುವಾಗ ಅಲ್ಲಿ ಡೊನೇಷನ್ ಕೊಟ್ಟಾದರೂ ಪೇರೆಂಟು ಟೀಚರನ್ನು ಇಂಗ್ಲಿಷ್ ಮೀಡಿಯಂ ಕಲಿಸ್ತಾರೆ. ಇಂಗ್ಲಿಷ್ ಮೀಡಿಯಂನಲ್ಲಿ ಅವರಿಗೆ ಇಂಗ್ಲಿಷ್ ಅರ್ಥ ಆಗೋದಿಲ್ಲ, ಅದಕ್ಕೆ ಟ್ಯೂಷನಿಗೆ ಕಳಿಸ್ತಾರೆ. ಹೀಗೆ ಅಲ್ಲಿಂದ ಹೋಗುದು ಇಲ್ಲಿ ಬರುದು. ಮನೆಯಲ್ಲಿ ಅವರಿಗೆ ಪುರುಸತ್ತೆ ಇಲ್ಲ, ಆಟ ಆಡ್ಲಿಕ್ಕೆ ಪುರುಸತ್ತೆ ಇಲ್ಲ, ನಾಟಕ ಮಾಡ್ಲಿಕ್ಕೆ ಪುರುಸತ್ತೆ ಇಲ್ಲ, ಯಾವುದಕ್ಕೂ ಪುರುಸತ್ತೆ ಇಲ್ಲ. ಅವರು ಓದುವಾಯ್ತು, ಬರೆಯುದಾಯ್ತು, ಕಲಿಯುದಾಯ್ತು, ಮಾರ್ಕ್ ಮಾರ್ಕ್ ಮಾರ್ಕ್ ಹೀಗೆ ಆಗುದು ಅಂತ ಹೇಳಿದ್ರೆ ಆಗ ಶಿಕ್ಷಣ ತನ್ನಷ್ಟಕ್ಕೆ ಉತ್ತಾರ ಬರ್ತದೆ.
0: ಬಹಳ ಸಂತೋಷ ಶ್ರೀನಿವಾಸ ರಾಯರೆ, ತಮ್ಮ ಶೈಕ್ಷಣಿಕವಾದಂತಹ ಒಂದು ಅನುಭವ ಮತ್ತು ಈ ಒಂದು ಜೀವನ ಅನುಭವ, ಸುಮಾರು 9 ದಶಕಗಳ ನಿಮ್ಮ ಜೀವನ ಅನುಭವ, ನೀವು ಕಂಡುಕೊಂಡಂತಹ ಸಿಹಿ ಕಹಿ ಮತ್ತು ಒಟ್ಟು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಶಿಕ್ಷಣದ ಒಂದು ಪಾತ್ರ, ಇದರ ಬಗ್ಗೆ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ನೀವು ಹೇಳಿದ್ದೀರಿ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಬಹುಶಃ ಈ ಒಂದು ಇಡೀ ಪ್ರಾಯದಲ್ಲಿಯೂ ಕೂಡ ಅಂತಹ ಒಂದು ಕಾಳಜಿಯನ್ನು ಇಟ್ಟುಕೊಂಡು ಮುಂದಿನವರು ಇಂತಹ ವಿಚಾರಗಳಲ್ಲಿ ಮುಂದೆ ಬರೀಬೇಕು ಎನ್ನುವ ಬಗ್ಗೆ ಮಾಹಿತಿಯನ್ನು ಕೂಡ ಬಹಳ ಉಪಯುಕ್ತವಾದದ್ದನ್ನು ಬಹುಶಃ ನೀವು ಕೊಟ್ಟಿದ್ದೀರಿ. ಇದು ಶಿಕ್ಷಕರಿಗೆ, ಸಮಾಜಕ್ಕೆ, ಹೆತ್ತವರಿಗೆ, ಮಕ್ಕಳಿಗೆ ಎಲ್ಲಿ ಕೂಡ ತಲೆಯಲ್ಲಿ ಇರಿಸಿಕೊಳ್ಬೇಕಾದಂಥ ಸಂಗತಿ. ಅದಕ್ಕಾಗಿ ಈ ಎಲ್ಲ ಮಾತುಗಳಿಗಾಗಿ ನಿಮಗೆ ನಮ್ಮ ಸಾರಂಗ ಬಳಗದ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
0: ಶ್ರೋತೃಗಳೇ, ಇದು ಪ್ರಶಸ್ತಿ ವಿಜೇತ ಶಿಕ್ಷಕರಾದಂತಹ ಸಾಹಿತ್ಯ ಪರಿಚಾರಕರಾಗಿರತಕ್ಕಂತಹ ನಮ್ಮ ಬಿ ಶ್ರೀನಿವಾಸರಾವ್ ಅವರ ಮುಕ್ತವಾದಂತಹ ಅಭಿಪ್ರಾಯ. 90ರ ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಅವರ ಒಂದು ಆಸಕ್ತಿ ಮತ್ತು ಅನುಭವಗಳು ಅದು ಹಾಗೇ ಇದ್ದಾವೆ ಮತ್ತು ಬೇರೆ ಬೇರೆ ಆಲೋಚನೆಗಳನ್ನು ಕೂಡ ಬಹಳ ಕ್ರಿಯಾತ್ಮಕವಾಗಿ ಅವರು ಇರಿಸಿಕೊಂಡಿದ್ದಾರೆ ಎನ್ನುವುದಕ್ಕೆ ಅವರ ಮಾತುಗಳು ಸಾಕ್ಷಿ. ಅದಕ್ಕಾಗಿ ಅವರಿಗೆ ನಮ್ಮತ್ತೆ ಅವರ ಶ್ರೀಮತಿ ಸಾವಿತ್ರಿ ಎಸ್ ರಾವ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು. ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡಿದವರು ಸಾರಂಗ ಬಳಗದ ಬಿಂದ್ಯಾ ಕುಲಾಲ್ ಮತ್ತು ಎಡ್ವರ್ಡ್ ಲೋಬೋ ಅವರು ಕೂಡ ಇದ್ದಾರೆ. ಒಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂಥ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ವಂದಿಸ್ತಾ ಈ ಇಡೀ ಮಾತುಕತೆಯನ್ನು ಕೇಳಿದಂತಹ ನಮ್ಮ ಶ್ರೋತೃವರ್ಗೂ ಕೂಡ ಸಾರಂಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಲಾ ಸಾರಂಗ್ನಲ್ಲಿ ಮತ್ತೊಮ್ಮೆ ಕಾಣೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕೋಳಿ. ನಮಸ್ಕಾರ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಎಲ್ಲ ಮಿಸ್ ಆಗ್ಬಿಟ್ಟಿದೆ, ಪ್ಲೀಸ್ ಸ್ವಲ್ಪ ನೋಡ್ತೀರಾ ಪ್ಲೀಸ್ ಇನ್ನೊಂದಿದ್ಯಾ ಅಂತ?
1: ಇಲ್ಲ ಮೇಡಮ್, ಇದ್ರೆ ಕೊಡೋದಕ್ಕೇನೋ.
0: ಸರಿ, ಥ್ಯಾಂಕ್ ಯು.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ಮನೇಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
7: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
8: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನ್ ಮಾಡೋದು, ಕೈ ಕೊಟ್ಟು ಹೋದ್ಲು, ಅವಳನ್ನು ಮರೆಯಲು ಆಗ್ತಾ ಇಲ್ಲ. ಏನ್ ಮಾಡ್ಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
5: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ, ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಆ ದಾರಿಗೊಂದು ಹೆಸರು, ಆ ಹೆಸರಿನ ಹಿಂದಿನ ಕಥೆ, ಅಲ್ಲಿನ ಜನರ ಜೊತೆ ವಿನೂತನ ಕಾರ್ಯಕ್ರಮ ಊರು ಖೇರಿ.

ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಊರು ಕೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಭಾಸ್ಕರ್ ರೈ ಕುಕ್ಕುವಳ್ಳಿ. ಊರು ಮತ್ತು ಕೇರಿ ಅದು ಒಂದನ್ನೊಂದು ಬಿಟ್ಟು ಇರುವಂಥದ್ದಲ್ಲ. ಹಾಗಾಗಿ ಊರು ಸುತ್ತುತ್ತಾ ಹೋದ ಹಾಗೆ ಬರೇ ಪೇಟೆ ಪಟ್ಟಣ ಮಾತ್ರ ಅಲ್ಲ, ಒಳಗೆ ಓಣಿ ಕೇರಿ ಎಲ್ಲ ನೋಡಬೇಕಾಗ್ತದೆ. ಆದರೆ ಕೇವಲ ರಾಜರಸ್ತೆಯ ಅಕ್ಕಪಕ್ಕ ಮಾತ್ರ ಅಲ್ಲ, ಸ್ವಲ್ಪ ಒಳಗೆ ಹೋಗಿ ಕೂಡ ನೋಡುವ ಪ್ರಯತ್ನವನ್ನು ನಾವು ಈಗಾಗಲೇ ಮಾಡಿದ್ದೇವೆ.

ಅಂದ ಹಾಗೆ ಶ್ರೋತೃಗಳೇ, ಇವತ್ತು ನಮ್ಮ ಪ್ರಯಾಣವನ್ನು ನಾವು ಎಲ್ಲಿ ಪ್ರಾರಂಭ ಮಾಡೋಣ ಅಂತ ಹೀಗೆ ನಾನು ಆಲೋಚನೆ ಮಾಡುವಾಗ, ಆಲೋಚನೆ ಮಾಡ್ತಾ ಮಾಡ್ತಾ ಬಂದದ್ದು ನಾವು PVS ಸರ್ಕಲ್ ಹತ್ರ ಬಂದಿದ್ದೇವೆ. PVS ಸರ್ಕಲ್ ಅಂದರೆ ನಿಮ್ಗೆ ಗೊತ್ತಿದೆ, ದಿನಾ ಬಹಳ ಜನನಿಬಿಡವಾದಂಥ ಪ್ರದೇಶ. ಯಾವತ್ತೂ ಕೂಡ ಮೂರು ಕಡೆಯಿಂದ ವಾಹನಗಳು ಬಂದು ಹೋಗುವಂಥ ಭರಾಟೆ. PVS ಸರ್ಕಲ್ ಇದೆ ನೋಡಿ ಇಲ್ಲಿ. ಒಂದು ರಸ್ತೆ ಇಲ್ಲಿ ನಮ್ಮ ಬಂಟ್ಸ್ ಹಾಸ್ಟೆಲ್ ಕಡೆಯಿಂದ ಬರ್ತದೆ. ಸಾಮಾನ್ಯ ಉಡುಪಿ ಕಡೆ ಹೋಗುವಂತಹ ಬಸ್ಸುಗಳೆಲ್ಲ ಬರುವಂಥದ್ದು, ಮತ್ತು KSRTCಗೆ ಹೋಗುವಂಥ ಬಸ್ಸುಗಳೆಲ್ಲ ಬರುವಂಥದ್ದು. ಇನ್ನೊಂದು ಆ ಕಡೆಯಿಂದ ಉಡುಪಿಯಿಂದ ಬರುವಂತಹ ಬಸ್ಸುಗಳು ಒಂದು ಜ್ಯೋತಿಯ ಕಡೆ ಹೋದರೆ ಮತ್ತೆ ಕೆಲವು ವಾಹನಗಳು ತಿರುಗಿ ಈ ಕಡೆ ರಾಮಭವನ ಕಾಂಪ್ಲೆಕ್ಸ್ ಕಡೆ ಹೋಗ್ತವೆ, ಹಂಪನಕಟ್ಟೆಗೆ ಹೋಗುವಂಥದ್ದು. ಇನ್ನೊಂದು ನೇರ ಅದು ಅಲ್ಲಿ ಉಡುಪಿಗೆ ಹೋಗುವಂಥದ್ದು, KSRTCಗೆ ಹೋಗುವಂಥದ್ದು. ಹೀಗೆ ಮೂರು ದಿಕ್ಕಿನಿಂದ ಬಸ್ಸುಗಳು ಬರ್ತಾ ಹೋಗ್ತಾ ವಾಹನಗಳು ಬಹಳ ಸಾಗ್ತಾ ಇರತಕ್ಕಂಥ ಪ್ರದೇಶ ಇದು PVS ಸರ್ಕಲ್. ಇಲ್ಲಿ ನಿಂತು ನಾವು ನೋಡಿದರೆ ಬಹುಶಃ ಒಂದಷ್ಟು ಜಾಗಗಳನ್ನು ಈ ಮೊದಲೇ ನಾವು ಪರಿಚಯಿಸಿಕೊಂಡಿದ್ದೇವೆ. ಹಾಗಾಗಿ ಇವತ್ತು ನಾನು ನಮ್ಮ ಸಾರಂಗ್ ತಂಡದೊಂದಿಗೆ, ಮುಖ್ಯವಾಗಿ ಸೈಫುಲ್ಲಾ ಅವರ ನೇತೃತ್ವದಲ್ಲಿ, MG ರಸ್ತೆಯ ಕಡೆಗೆ ನಾವು ಬರ್ತಾ ಇರುವಂಥದ್ದು. MG ರಸ್ತೆ ಅಂತ ಹೇಳಿದ ಕೂಡಲೇ ಏನಪ್ಪ ಅಂತ ನಾವು ಆಲೋಚನೆ ಮಾಡಬೇಕಾದದಿಲ್ಲ. ನಮ್ಮ ರಾಷ್ಟ್ರದ ಬೇರೆ ಬೇರೆ ಕಡೆಗಳಲ್ಲಿ ಈ MG ರಸ್ತೆ ಅಥವಾ ಮಹಾತ್ಮ ಗಾಂಧಿ ನಗರಗಳು ಎಲ್ಲ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದರೆ ಅದು ಮಹಾತ್ಮ ಗಾಂಧೀಜಿಯವರು, ನಮ್ಮ ರಾಷ್ಟ್ರ ಪಿತ, ಅವರ ಹೆಸರಲ್ಲಿರುವಂಥದ್ದು. ಮಂಗಳೂರಿಗೂ ಕೂಡ ಮಹಾತ್ಮ ಗಾಂಧೀಜಿಯವರಿಗೂ ವಿಶೇಷವಾದಂಥ ನಂಟು ಇದೆ. ಸುಮಾರು 3-4 ಸಂದರ್ಭಗಳಲ್ಲಿ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದರಂತೆ. ಮಹಾತ್ಮ ಗಾಂಧಿಯವರ ಮೊದಲ ಭೇಟಿ ಅದು 1920, ಅದು ಖಿಲಾಫತ್ ಪ್ರವಾಸ ಅಂತ ಹೇಳ್ತಾರೆ ಅದಕ್ಕೆ. ಅವರು ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿದಂಥ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳೊಂದಿಗಿನ ಸಹಕಾರವನ್ನು ನಿಲ್ಲಿಸಿ ಸರಕಾರಿ ವ್ಯವಸ್ಥೆಯಿಂದ ಹೊರಬಂದು ಪರದೇಶಿ ಸರಕುಗಳನ್ನು ಅದರ ಕೊಡುಕೊಳ್ಳುವಿಕೆಯನ್ನೆಲ್ಲ ತಡೆಯುವುದಕ್ಕೆ ಆದೇಶಿಸಿದಂತಹ ಒಂದು ಚಳವಳಿ ಅದು, ಖಿಲಾಫತ್ ಚಳವಳಿ. ಆದ್ದರಿಂದ ಆ ಸಂದರ್ಭದಲ್ಲಿ ಅವರು ಮಾಡಿದಂತಹ ಆ ಪ್ರವಾಸಕ್ಕೆ ಖಿಲಾಫತ್ ಪ್ರವಾಸ ಅಂತ ಹೆಸರು. ಅನೇಕ ಸಂದರ್ಭಗಳಲ್ಲಿ ಅವರು ಮಂಗಳೂರಿಗೆ ಬಂದು ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಭಾಷಣಗಳನ್ನು ಕೂಡ ಮಾಡಿದ್ದಾರೆ. ಆ ಸಂದರ್ಭಗಳಲ್ಲಿ ಅವರ ಭಾಷಣಗಳ ಒಂದು ಸೆಳೆತದಿಂದ ಅನೇಕ ಮಂದಿ ಗಾಂಧಿ ತತ್ವಕ್ಕೆ ಬದ್ಧರಾಗಿ ಹೋಗಿದ್ದಾರೆ. ಗಾಂಧೀಜಿಯವರ ಭಾಷಣವನ್ನು ಆ ಸಮಯದಲ್ಲಿ ಮಂಗಳೂರಿನಲ್ಲಿ ಕರಡಿ ಸುಬ್ಬರಾವ್ ಮತ್ತು VS ಕಾಮತ್ ಅವರು ಕನ್ನಡಕ್ಕೆ ತರ್ಜಮೆ ಮಾಡಿಕೊಂಡು ಇದ್ರಂತೆ. ಈಗ ಒಂದೆರಡು ಸಲ ಅಲ್ಲ, ಮಹಾತ್ಮ ಗಾಂಧೀಜಿಯವರು ಆಮೇಲೆ 1927 ಕೂಡ ಮಂಗಳೂರಿಗೆ ಬಂದಿದ್ದರು, ಮತ್ತು 1933-34 ಕೂಡ ಮಂಗಳೂರಿನ ಪ್ರವಾಸವನ್ನು ಮಾಡಿದ್ದಾರೆ ಅಂತ ನಮಗೆ ಐತಿಹಾಸಿಕವಾದಂಥ ದಾಖಲೆ ಸಿಗ್ತದೆ. ಹಾಗಾಗಿ ಗಾಂಧೀಜಿಯವರ ಈ ಒಂದು ಭೇಟಿಯ ಸಂದರ್ಭವನ್ನು ಸ್ಮರಿಸಿಕೊಂಡು ಮಂಗಳೂರಿನಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಗಾಂಧೀಜಿಯವರ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ಈ ಕೊಡಿಯಾಲ್ ಬೈಲಿನ MG ರಸ್ತೆ, ಅಂದರೆ ಮಹಾತ್ಮ ಗಾಂಧೀಜಿ ರಸ್ತೆ.

ಈಗ ಅದು ನವೀಕರಣಗೊಂಡು ಕಾಂಕ್ರೀಟೀಕರಣ ಆಗಿ ಏಕಮುಖ ರಸ್ತೆ ಆಗಿರುವಂಥದ್ದು, ಬಹಳ ಜನನಿಬಿಡವಾಗಿರತಕ್ಕಂಥ ಪ್ರದೇಶ. ಈ ರಸ್ತೆಗೆ ತಿರುಗುವಲ್ಲಿ ನಾವು ಎಡಕ್ಕೆ ಒಂದು ದೊಡ್ಡ ಕಟ್ಟಡವನ್ನು ಕಾಣ್ತೇವೆ. ಇದೊಂದು ವಾಣಿಜ್ಯ ಸಂಕೀರ್ಣ, ಇದಕ್ಕೆ ಸಾನು ಪ್ಯಾಲೇಸ್ ಅಂತ ಹೆಸರು. ಈ ಸಾನು ಪ್ಯಾಲೇಸ್ನಲ್ಲಿ ಎಷ್ಟು ಅಂಗಡಿಗಳು ಆಫೀಸುಗಳು ಇದ್ದಾವೆ ಅಂತ ಲೆಕ್ಕಕ್ಕೆ ನಮಗೆ ಸಿಗುವುದಿಲ್ಲ. ಬಹುಶಃ ನೀವೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದಕ್ಕೂ ಸಾಕು. ಇದರ ನೆಲ ಅಂತಸ್ತಿನಲ್ಲಿ ಕ್ಲಾಸಿಕ್ ಕಲರ್ ರ್ಯಾಬ್ ಕೂಡ ಇದೆ. ಸಾಕಷ್ಟು ಗ್ರಾಹಕರು ಇಲ್ಲಿ ಬಂದು ಹೋಗುವಂಥದ್ದು ನಾವು ಕಾಣ್ತೇವೆ ಬೇರೆ ಬೇರೆ ಕಾರಣಗಳಿಂದ. ಹಾಗಾಗಿ ಒಂದಷ್ಟು ಹೊತ್ತು ಈ ಸಾನು ಪ್ಯಾಲೇಸ್ನ ಒಳ ಹೊರಗುಗಳನ್ನು ನೋಡಿಕೊಂಡು ಹಾಗೆ ನಮ್ಮ ತಂಡ ಮುಂದುವರಿಯಿತು. ಹಾಗೆ ಮುಂದುವರಿದಾಗ ಅದೇ ಬದಿಗೆ ರಾಮ ರೆಸ್ಟೋರೆಂಟ್, ಶ್ರೀರಾಮ ಹೋಟೆಲ್ ಅಂತ ಈಗ ಅದನ್ನು ನಾವು ಕರಿತೇವೆ. ಮೊದಲದು ರಾಮ ರೆಸ್ಟೋರೆಂಟ್ ಇತ್ತು. ಅಲ್ಲಿ ಎಳೆ ಬಾಳೆ ಎಳೆಯ ಊಟ ಬಹಳ ಪ್ರಸಿದ್ಧಿ, ಅದು ಕೂಡ ಶಾಖಾಹಾರಿ ಊಟ. ಈಗ ಅದು ನವೀಕೃತಗೊಂಡಿರತಕ್ಕಂಥ ಕಟ್ಟಡ ಆಗಿದೆ. ಅದರಲ್ಲಿ ಒಂದು ಆಯುರ್ವೇದಿಕ್ ಔಷಧಾಲಯ ಕೂಡ ಇದೆ, ಒಂದು ವೈದ್ಯಕೀಯ ಸೌಲಭ್ಯವನ್ನು ಕೊಡುವಂಥದ್ದು.

0: ಸರಿ ಶ್ರೋತೃಗಳೇ, ನಾವು ರಾಮ ಹೋಟೆಲ್ನ ಭಾಗದಿಂದ ಇನ್ನಷ್ಟು ಮುಂದಕ್ಕೆ ಬಂದರೆ ಇಲ್ಲಿ ಭಾಳ ದೊಡ್ಡ ಒಂದು ಕಟ್ಟಡ ಇದೆ. ಈ ಕಟ್ಟಡದ ಹೆಸರು ಮಾನಸ ಟವರ್ ಅಂತೇಳಿ. ಈ ಮಾನಸ ಟವರ್ ಕೂಡ ಹಾಗೆ ನೆಲಮಹಡಿಯಿಂದ ಹಿಡಿದು ಮೇಲಿನವರೆಗೆ ಬೇರೆ ಬೇರೆ ಕಚೇರಿಗಳು ಇಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ವಕೀಲರುಗಳ ಕಚೇರಿಗಳಿದ್ದಾವೆ, ಎಂಜಿನಿಯರ್ಗಳ ಕಚೇರಿಗಳಿದ್ದಾವೆ, ವಾಣಿಜ್ಯ ಸಂಕೀರ್ಣಗಳು ಇದ್ದಾವೆ, ಬೇರೆ ಬೇರೆ ಬ್ಯಾಂಕುಗಳು ಇದ್ದಾವೆ, ಬೇರೆ ಬೇರೆ ಫೈನಾನ್ಸ್ ಸಂಸ್ಥೆಗಳು ಕೂಡ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾವೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಈ ಮಾನಸ ಟವರ್ಸ್ನಲ್ಲಿ ನಮ್ಮ ನಾಡಿನ ಎರಡು ಪ್ರಮುಖ ಪತ್ರಿಕೆಗಳ ಪ್ರಾದೇಶಿಕ ಕಚೇರಿ ಇದೆ. ಅದು ಒಂದು ಉದಯವಾಣಿ, ಇನ್ನೊಂದು ವಿಜಯವಾಣಿ. ಈಗ ಮೊದಲಿಗೆ ನಾವು ಉದಯವಾಣಿಯ ಕಚೇರಿಗೆ ನಾವು ಭೇಟಿ ಕೊಡ್ತಾ ಇದ್ದೇವೆ. ಈ ಕಚೇರಿಯ ಒಳಗೆ ನಾವು ಕಾಲಿಟ್ಟರೆ ಒಂದು ಅತ್ಯಾಧುನಿಕವಾದಂತಹ ಸೌಲಭ್ಯವನ್ನು ಅಥವಾ ವಾತಾವರಣ ಹೊಂದಿರತಕ್ಕಂಥದ್ದು. ನಿಮಗೆ ಗೊತ್ತಿದೆ, ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದಯವಾಣಿ ಅಂತ ಹೇಳಿದರೆ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿ ದಿವಸ ಬರುವಂತಹ ಒಂದು ಪತ್ರಿಕೆ, ಬಹಳ ಹಿಂದಿನಿಂದಲೂ ಕೂಡ. ಈ ಉದಯವಾಣಿಯ ಕಚೇರಿ ಮೊದಲು ಬಾವಟಗುಡ್ಡೆಯಲ್ಲಿತ್ತು, ಬಹಳ ಹಿಂದೆ. ಅಲ್ಲಿಂದ ಆಮೇಲೆ ಅದು ಸಿಟಿ ಪಾಯಿಂಟ್ಗೆ ಬಂತು, ಕೊಡಿಯಾಲ್ಬೈಲು ಸಿಟಿ ಪಾಯಿಂಟ್ಗೆ. ಅಲ್ಲಿಂದ ಈಗ ಅದು ಸ್ಥಳಾಂತರಗೊಂಡು ಈ ಮಾನಸ ಟವರಿಗೆ ಬಂದಿದೆ. ಉದಯವಾಣಿ ಅದು ರಾಷ್ಟ್ರೀಯ ಕನ್ನಡ ದಿನಪತ್ರಿಕೆ, ಅದಕ್ಕೆ ಮಂಗಳೂರಿನ ಒಂದು ಅನನ್ಯವಾದಂತಹ ನಂಟು ಇರುವಂಥದ್ದು. ಮಂಗಳೂರು ನಗರದ ಸಮಗ್ರ ಆಗುಹೋಗುಗಳ ಬಗ್ಗೆ ನಿರಂತರವಾಗಿ ಉದಯವಾಣಿ ಸ್ಪಂದಿಸ್ತಾ ಇರುವಂಥದ್ದು. ಈ ಉದಯವಾಣಿ ಪತ್ರಿಕೆ ಪ್ರಾರಂಭ ಆದದ್ದು 1970, ಅದು ಕೂಡ ಜನವರಿ 1ನೇ ತಾರೀಕಿಗೆ ಮಣಿಪಾಡದಲ್ಲಿ ಅದು ಪ್ರಕಟಣೆಯನ್ನು ಆರಂಭಿಸಿ ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕಡೆಗೆ ಅದು ವ್ಯಾಪಿಸಿ ಇವತ್ತು ರಾಷ್ಟ್ರಾದ್ಯಂತ ಸುದ್ದಿ ಮಾಡಿರುವಂತಹ ಪತ್ರಿಕೆ ಇದು. ಸಾಕಷ್ಟು ಸೃಷ್ಟಿಶೀಲವಾದ ಬರಹಗಳನ್ನು, ಸೃಜನಶೀಲವಾದಂತಹ ಬರಹಗಳನ್ನು ಮತ್ತು ಸುದ್ದಿಗಳನ್ನು ಕೊಡುವಂತಹ ಒಂದು ಪತ್ರಿಕೆ ಉದಯವಾಣಿ. ಇದಕ್ಕೆ ಈ ಪತ್ರಿಕೆಯಲ್ಲಿ ವಿಶೇಷ ಅಂತ ಹೇಳಿದರೆ ಸ್ಥಳೀಯ ಆದ್ಯತೆಗಳನ್ನು ಅದು ಮುಂದಿರಿಸಿಕೊಂಡು ವರದಿಯನ್ನು ಮಾಡುವಂಥದ್ದು. ಈ ಕಚೇರಿಗೆ ಒಂದು ಸುತ್ತು ಬರೋಣ, ಅದರ ವಿವರಗಳನ್ನು ನಾವು ತಿಳ್ಕೊಳ್ಳೋಣ.
1: ಮಾನಸ ಟವರಿನ ಪ್ರಥಮ ಮಹಡಿಯಲ್ಲಿರುವಂತಹ ಉದಯವಾಣಿ ಆಫೀಸಲ್ಲಿದ್ದೇವೆ. ಈ ಉದಯವಾಣಿ ದಿನಪತ್ರಿಕೆ ಅಂದರೆ ಕರಾವಳಿ ಕರ್ನಾಟಕದ ಹಾಗೆ ನಮ್ಮ ದೇಶದಂಥ ವಿದೇಶದಂಥ ಜನಮೆಚ್ಚಿದ ಪತ್ರಿಕೆ ಅಂತ ಹೇಳ್ಬೋದು. ನಿಖರವಾದ ಸುದ್ದಿಗಳಿಗೆ ಮತ್ತು ಬಹಳ ಸದಾಭಿರುಚಿಯ ಲೇಖನಗಳಿಗೆ ಹೆಸರಾಂತ ಪತ್ರಿಕೆ. ಈ ಪತ್ರಿಕೆಯ ಬಗ್ಗೆ ಮತ್ತು ಈ ಎಂ ಜಿ ರೋಡ್ನ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡಲು ಉದಯವಾಹಿನಿಯ ಮಂಗಳೂರಿನ ಚೀಫ್ ಬ್ಯೂರೋ ಆದಂಥ ಶ್ರೀ ಮನೋಹರ್ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ನಮ್ಮ ಜೊತೆ ಈಗ ಮಾತಾಡ್ತಾರೆ.
2: ನಮಸ್ಕಾರ. ಅನೇಕ ಪ್ರಥಮಗಳನ್ನು ನಮ್ಮ ಬಾನುಲಿಯಲ್ಲಿ ನೀಡ್ತಾ ಇರುವಂತಹ ಸಾರಂಗ ಬಳಗಕ್ಕೆ ನನ್ನ ಅಭಿನಂದನೆಗಳು. ಊರು ಕೇರಿ ಒಂದು ವಿನೂತನವಾದ ಪರಿಕಲ್ಪನೆ, ನಾವು ಎಲ್ಲಿದ್ದೇವೆ, ನಾವು ಹೇಗಿದ್ದೇವೆ ಎಂಬ ಅರಿವನ್ನು ಪ್ರಸಕ್ತ ತಲೆಮಾರಿನವರಿಗೆ ತಿಳಿಸುವ, ಈ ಹಿಂದಿನ ತಲೆಮಾರಿಗೆ ನೆನಪಿಸುವ ಕಾರ್ಯ ತನ್ಮೂಲಕ ನಡೆಯುತ್ತದೆ. ಎಂ ಜಿ ರೋಡ್ ಅಂದರೆ ಮಂಗಳೂರಿನಲ್ಲಿ ಮಹಾತ್ಮ ಗಾಂಧಿ ರಸ್ತೆ. ಇದು SCDC ಬ್ಯಾಂಕ್ ಸಮೀಪದಿಂದ ಇದು ಆರಂಭವಾಗಿ ಮುಂದುವರಿಯುತ್ತಾ ಮಂಗಳೂರು ಮಹಾನಗರ ಪಾಲಿಕೆಯವರೆಗಿನ ಹಾದಿಯನ್ನು ಎಂ ಜಿ ರೋಡ್ ಅಂದರೆ ಮಹಾತ್ಮ ಗಾಂಧಿ ರಸ್ತೆ ಅಂತ ನಾವು ಕರೆಯುತ್ತೇವೆ. 70ರ ದಶಕದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅಂದರೆ ಆಗಿನ ಮೈಸೂರು ಸರ್ಕಾರ ಪ್ರಮುಖ ಸಾಧಕರ ಮತ್ತು ನಿರ್ದಿಷ್ಟ ಪ್ರದೇಶಗಳಿಗೆ ಭೇಟಿ ನೀಡಿದ ಅಥವಾ ಅಲ್ಲಿ ವಾಸಿಸುವ ರಾಷ್ಟ್ರೀಯ ನಾಯಕರ ಹೆಸರನ್ನು ಇರಿಸಬೇಕು ಅಂತ ಸೂಚನೆ ನೀಡಿದ ಪ್ರಯುಕ್ತ ಬೇರೆ ಬೇರೆ ರಸ್ತೆಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಆಯ್ಕೆ ಮಾಡಲಾಯಿತು. ಉದಾಹರಣೆಗೆ ಕಾರ್ನಾಡ ಸದಾಶಿವರಾಯರು ವಾಸಿಸಿದ ಪ್ರದೇಶ ಇರುವಂತ ನಮ್ಮ ಕಾರ್ನಾಡ ಸದಾಶಿವರಾವ್ ರಸ್ತೆ, ಅಂತೆಯೇ ಈ ಮಹಾತ್ಮ ಗಾಂಧಿ ರಸ್ತೆ. ಯಾಕಂದ್ರೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ರಸ್ತೆಯಲ್ಲಿ 3 ಬಾರಿ ಓಡಾಟ ನಡೆಸಿದರು. ಮಂಗಳೂರಿಗೆ ಅವರು 3 ಬಾರಿ ಬಂದಿದ್ದರು, 1920, 1927, 1934. 3 ಬಾರಿ ಕೂಡ ಅವರು ಇಲ್ಲಿನ ಕೆನರಾ ಸಂಸ್ಥೆ, ಬೆಸೆಂಟ್ ಸಂಸ್ಥೆ ಹಾಗೂ ಇಲ್ಲಿನ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ಅವರು ಈ ಎಂ ಜಿ ರೋಡ್, ಆಗ ಅದು ಎಂ ಜಿ ರೋಡ್ ಅಲ್ಲ, ಈ ರಸ್ತೆಯ ಮೂಲಕ ಅವರು ಬಂದದ್ರಿಂದ ಅವರ ಹೆಸರನ್ನೇ ಇಲ್ಲಿ ಮಹಾತ್ಮ ಗಾಂಧಿ ರಸ್ತೆ ಅಂತ ಇರಿಸಲಾಯಿತು. ಹಾಗೆ ಉದಯವಾಣಿ ಪತ್ರಿಕೆ ಮಣಿಪಾಲದಲ್ಲಿ ಆರಂಭವಾದದ್ದು

0: ಇವನ್ನೇ ಇಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಮಣಿಪಾಲದಲ್ಲಿ ಈ ಆವೃತ್ತಿ ಮುದ್ರಣಗೊಳ್ಳುತ್ತದೆ. ಇದು ಮಹಾತ್ಮ ಗಾಂಧಿ ರಸ್ತೆ ಮತ್ತು ಇಲ್ಲಿರುವಂತಹ ಉದಯವಾಣಿ ಕಚೇರಿಯ ಕುರಿತಾದ ಒಂದು ಪುಟ್ಟ ಮಾಹಿತಿ.
1: ಧನ್ಯವಾದಗಳು ಮನೋಹರ್ ಪ್ರಸಾದ್ ರವರೇ. ಸರಿ, ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಸಾಂಗ್ ಅನ್ನು ಪ್ಲೇ ಮಾಡೋದಾದ್ರೆ ಯಾವ ಸಾಂಗ್ ಅನ್ನು ರಿಕ್ವೆಸ್ಟ್ ಮಾಡ್ತೀರಿ?
0: ನನ್ನ ಬಹಳ ಪ್ರಿಯವಾದ ಹಾಡು ಎಂ ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವಂತಹ ಭಾವಗೀತೆ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ಎನ್ನು.

ಶ್ರೋತೃಗಳೇ, ಉದಯವಾಣಿ ಕಚೇರಿಯಿಂದ ನಾವು ಈಗ ಹೊರಗೆ ಬಂದಿದ್ದೇವೆ. ಇದರ ಮೇಲ್ಮಹಡಿಗೆ ನಾವು ಹೋದಾಗ ಇಲ್ಲಿ ನಮ್ಮನ್ನು ಎದುರುಗೊಳ್ಳುವಂಥದ್ದು ವಿಜಯವಾಣಿ ಪತ್ರಿಕೆಯ ಕಾರ್ಯಾಲಯ, ಪ್ರಾದೇಶಿಕ ಕಾರ್ಯಾಲಯ. ವಿಜಯವಾಣಿ ದಿನಪತ್ರಿಕೆ ಇತ್ತೀಚೆಗೆ ಬಂದಿರತಕ್ಕಂಥದ್ದು, ಆದರೆ ಈಗ ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವಂಥದ್ದು. VRL ಮೀಡಿಯಾ ಸಂಸ್ಥೆ ಹೊರತರುತ್ತಿರುವಂತಹ ಒಂದು ವಿನೂತನ ಪತ್ರಿಕೆ ಇದು. 2012 ಏಪ್ರಿಲ್ 1ರಂದು ಶ್ರೀರಾಮನವಮಿಯ ದಿವಸ ಈ ವಿಜಯವಾಣಿ ಆರಂಭ ಆಗಿದೆ. VRL ಸಂಸ್ಥೆ ಅಷ್ಟರವರೆಗೆ ವಿಜಯ ಕರ್ನಾಟಕವನ್ನು ನಡೆಸ್ತಾ ಇತ್ತು. ವಿಜಯ ಕರ್ನಾಟಕವನ್ನು ಟೈಮ್ಸ್ ಗ್ರೂಪ್ನವರು ತಗೊಂಡ ಬಳಿಕ, ಸ್ವಲ್ಪ ಸಮಯದ ಬಳಿಕ ಇದು ಈ ವಿಜಯವಾಣಿ ಆರಂಭ ಆಯಿತು. ವಿಜಯ ಶಂಕೇಶ್ವರ್ ಅವರ ಸಾರತ್ವದಲ್ಲಿ ಪತ್ರಿಕೆ ಆರಂಭವಾಗಿ 3 ತಿಂಗಳುಗಳಲ್ಲಿ ರಾಜ್ಯದ 9 ಕೇಂದ್ರಗಳಿಗೆ

ಇಂದ ಅದು ಪ್ರಕಟಣೆ ಆರಂಭಿಸಿತು, ಹಾಗೆ ದಾಖಲೆ ಬರೆಯಿತು. ಒಂದು ವರ್ಷ ತುಂಬುವುದರೊಳಗೆ ಬೆಳಗಾವಿಯಲ್ಲಿ 10ನೇ ಆವೃತ್ತಿಯನ್ನು ಕೂಡ ಆರಂಭಿಸಿದ್ದು ಒಂದು ದೊಡ್ಡ ಮೈಲಿಗೊಲ್ಲು ಅಂತ ಹೇಳಬಹುದು. ಕನ್ನಡ ಭಾಷೆಯಲ್ಲಿ ಅನೇಕ ಪತ್ರಿಕೆಗಳು ಹೀಗೆ ಆರಂಭ ಆದದ್ದನ್ನು ನಾವು ಕಾಣುತ್ತೇವೆ. ಜನಮಾನಸದಲ್ಲಿ ಅಚ್ಚಾಗಿ ಛಾಪುತ್ತಿರುವಂತಹ ಪತ್ರಿಕೆಗಳು ಇವುಗಳಲ್ಲಿ ತುಂಬ ಇಲ್ಲ. ಅಂಥದ್ರಲ್ಲಿ ಈಗ ವಿಜಯವಾಣಿ ಒಂದು ಪ್ರಮುಖವಾದಂಥ ಪತ್ರಿಕೆ ಅಂತ ಹೇಳಬಹುದು. ಆರಂಭವಾಗಿ 27 ದಿನಗಳಲ್ಲಿ ರಾಜ್ಯದಲ್ಲಿ ಅದು ಸುದ್ದಿ ಮಾಡಿರುವಂತಹ ಒಂದು ಪತ್ರಿಕೆ, ಭಾಷಾ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಕೂಡ ಬರೆದಿದೆ. ಇದರಲ್ಲಿ ಇವತ್ತು ನೋಡಿದರೆ ವಿಜಯವಾಣಿಯಲ್ಲಿ ವರ್ಣರಂಜಿತವಾದಂತಹ ಕಲರ್ಫುಲ್ ಪತ್ರಿಕೆ ಪುಟಗಳನ್ನು ನಾವು ಕಾಣುತ್ತೇವೆ. ಜನಪರ ಕಾಳಜಿ, ರಾಷ್ಟ್ರೀಯ ದೃಷ್ಟಿಕೋನ, ಸುದ್ದಿ ಮತ್ತು ಅದರ ವಿಶ್ಲೇಷಣೆಯಲ್ಲಿ ಮುಂಚೂಣಿಯಲ್ಲಿರುವಂಥದ್ದು, ಅಂಕಣ ಮತ್ತು ಸಮಗ್ರ ಸುದ್ದಿಯ ಒಂದು ಕಣಜವಾಗಿ ಅದು ಕೆಲಸ ಮಾಡುತ್ತಿರುವಂಥದ್ದು, ಪುರವಣಿಗಳು, ಕಡಲು ಪುರವಣಿಗಳು ಬರುತ್ತಾ ಇರುವಂಥದ್ದು, ವಿದ್ಯಾರ್ಥಿ ಸಂಚಿಕೆಗಳು, ವಿಶೇಷವಾದ ಸಂದರ್ಭಗಳಲ್ಲಿ ವಿಶೇಷ ಸಂಚಿಗಳನ್ನು ಹೊರತರುತ್ತಿರುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವಿಜಯವಾಣಿ ಇವತ್ತು ಜನಮನಕ್ಕೆ ಸ್ಪಂದಿಸ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ವಿಜಯವಾಣಿ ಇವತ್ತು ಲಭ್ಯ ಇದೆ. ಬಹಳ ಮುಖ್ಯವಾಗಿ ಕನ್ನಡ ಅಭಿಯಾನಕ್ಕೆ ಬಹಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿರುವಂತಹ ಪತ್ರಿಕೆ ಅಂತ ನಾವು ಹೇಳ್ಬೋದು. ಇದರ ಕಚೇರಿಯ ಒಳಗೆ ಹೋಗಿ ಒಂದಷ್ಟು ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡೋಣ.

ನಮಸ್ಕಾರ. ಎಲ್ಲ ರೇಡಿಯೋ ಸಾರಂಗ್ ಕೇಳುಗರಿಗೆ ಆತ್ಮೀಯವಾದಂತಹ ನಮಸ್ಕಾರಗಳು. ನನ್ನ ಹೆಸರು ವೇಣು ವಿನೋದ್ ಕೆ ಎಸ್ ಅಂತ. ನಾನು ವಿಜಯವಾಣಿ ದಿನಪತ್ರಿಕೆಯಲ್ಲಿ ಇಲ್ಲಿ ಪ್ರಧಾನ ವರದಿಗಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಪತ್ರಿಕಾ ಕಚೇರಿ ಈ ಮಹಾತ್ಮ ಗಾಂಧಿ ರಸ್ತೆ, ಮಂಗಳೂರಿನ ಪ್ರಮುಖ ರಸ್ತೆ ಆಗಿರುವಂತಹ ಮಹಾತ್ಮ ಗಾಂಧಿ ರಸ್ತೆ ಅಥವಾ MG ರಸ್ತೆ, ಇದರ PVS ಜಂಕ್ಷನ್ನ ಬಳಿಯೇ ಇದೆ ಮಾನಸ ಟವರ್ಸ್ ಎನ್ನುವಂತಹ ಕಟ್ಟಡ. ಅದರ ಎರಡನೇ ಮಹಡಿಯಲ್ಲಿ ನಾವು ಕಳೆದ ಸುಮಾರು ಏಳು ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ. 2012 ನಮ್ಮ ಪತ್ರಿಕೆ ರಾಜ್ಯಾದ್ಯಂತ ಪ್ರಾರಂಭ ಆಯಿತು. ಆಗ ಶುರುವಾದ ಮಂಗಳೂರು ಆವೃತ್ತಿಯ ಎರಡನೇ ಕಚೇರಿ ಮಾನಸ ಟವರ್ಸ್ನ ಎರಡನೇ ಮಹಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅಂದರೆ ನಮ್ಮ ಮುಖ್ಯ ಕಚೇರಿ ಇರುವಂಥದ್ದು ಬೆಂಗಳೂರಿನಲ್ಲಿ. ಮಂಗಳೂರಿನಲ್ಲಿ ಎರಡು ಕಚೇರಿ ಇದೆ ನಮಗೆ. ಒಂದು ಕೂಳೂರಿನ ಹತ್ರ VRL ಕಾಂಪ್ಲೆಕ್ಸ್ ಅನ್ನುವಂಥ ನಮ್ಮ ಕಟ್ಟಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಮುದ್ರಣ ವಿಭಾಗ, ಆಮೇಲೆ ಉಪಸಂಪಾದಕರು ಕೆಲಸ ಮಾಡುವಂಥ ಜಾಗ ಎಲ್ಲ ಅಲ್ಲಿದೆ. ನಮ್ಮ ವರದಿಗಾರರು ಹಾಗೂ ನಮ್ಮ ಮಾರ್ಕೆಟಿಂಗ್ ವಿಭಾಗ ಇಲ್ಲಿ ನಮ್ಮ ಮಾನಸ ಟವರ್ಸ್ನಲ್ಲಿರುವಂತಹ ಕಚೇರಿಯಲ್ಲಿ ಕಳೆದ 8 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಎಲ್ರಿಗೂ ತಿಳಿದಿರುವಂತೆ ಮಂಗಳೂರಿನ ಹೃದಯ ಭಾಗ MG ರೋಡು, ಹಿಂದಿನಲ್ಲೂ ಇದ್ದಂತಹ ರಸ್ತೆ, ಅನೇಕ ಸ್ಥಿತ್ಯಂತರ ರೂಪಾಂತರಗಳನ್ನು ಕಂಡಿರುವಂಥ ರಸ್ತೆ. ಹಲವು ಪ್ರಮುಖ ಉದ್ಯಮಗಳಿರ್ಬೋದು, ವ್ಯಾಪಾರಿ ಸಂಸ್ಥೆಗಳಿರುವ ಕೆಲಸ ಮಾಡ್ತಾ ಇರುವಂತಹ ಪ್ರಧಾನ ರಸ್ತೆಯಲ್ಲಿ ನಾವು ಇಲ್ಲಿ ಇರುವಂಥದ್ದು ನಮಗೆ ಅನೇಕ ರೀತಿಯಿಂದ ನಮಗೆ ಅನುಕೂಲ. ನಮ್ಮ ವರದಿಗಾರರಿರ್ಬೋದು, ನಮ್ಮ ಮಾರ್ಕೆಟಿಂಗ್ ವಿಭಾಗದವರು ತಮ್ಮ ಕೆಲಸಕ್ಕೆ ಓಡಾಡಲಿಕ್ಕೆ ಬಹಳ ಅನುಕೂಲ ಇದೆ. ಈ ಜಾಗ ಹೃದಯ ಭಾಗದಲ್ಲಿರುವ ಕಾರಣ, ಯಾವುದೇ ಮಂಗಳೂರಿನ ಮೂಲೆಗೆ ಹೋಗಲಿಕ್ಕೆ ಇದು ಹೃದಯ ಭಾಗದಿಂದ ಹತ್ತಿರ ಆಗ್ತದೆ ಎನ್ನುವ ಕಾರಣಕ್ಕಾಗಿ ನಾವು ಈ ಜಾಗವನ್ನು ಪ್ರಿಫರ್ ಮಾಡಿದ್ದೇವೆ. ನಾವು ವರದಿಗಾರಿಕೆಯಲ್ಲಿ ನಾವು ಇಲ್ಲಿ 5 ಜನ ವರದಿಗಾರರು ಕೆಲಸ ಮಾಡ್ತಾ ಇದ್ದೇವೆ. ಇದರಲ್ಲಿ ಸೊ ನಮಗೆ ಮುಖ್ಯವಾಗಿ ವರದಿ ಯಾವ ರೀತಿ ಮಾಧ್ಯಮಗಳಿಗೆ ಬರ್ತದೆ ಅಂತ ಹಲವಾರು ಮೂಲಗಳಿರ್ತವೆ. ಪತ್ರಿಕಾಗೋಷ್ಠಿ ಇರ್ಬೋದು, ಅಥವಾ ಯಾವುದೇ ಕಾರ್ಯಕ್ರಮ ಇರ್ಬೋದು, ಅಥವಾ ಯಾವುದೇ ಒಂದು ನಮ್ಮ ಜಿಲ್ಲೆಯ ಮೂಲೆಯಲ್ಲಿ ಯಾವುದೋ ಒಂದು ಘಟನೆ ನಡೆಬೋದು, ಅಪಘಾತ ಇರ್ಬೋದು, ಅದು ಯಾವುದೇ ಪ್ರಮುಖ ಘಟನೆ ನಡೆದಾಗ ನಾವು ಅಲ್ಲಿಗೆ ಹೋಗ್ತೇವೆ, ಸ್ಥಳಕ್ಕೆ. ಅಲ್ಲಿಂದ ಸುದ್ದಿಯನ್ನು ಸಂಗ್ರಹಿಸ್ತೇವೆ, ಅಥವಾ ಪತ್ರಿಕಾಗೋಷ್ಠಿ ಇರ್ಬೋದು, ಅಲ್ಲಿ ಅವರ ಹೇಳಿಕೆ ಇರ್ಬೋದು, ಅಲ್ಲಿ ಪ್ರಶ್ನೋತ್ತರಗಳಿರ್ಬೋದು. ಈ ಮೂಲಕವಾಗಿ ನಾವು ವರದಿಗಾರರ ಸುದ್ದಿಗಳನ್ನು ಹೆಕ್ಕಿ ತಂದು ನಮ್ಮ ಈ ಕಚೇರಿಯಲ್ಲಿ ಅದನ್ನು ಕಂಪ್ಯೂಟರ್ನಲ್ಲಿ ಅದನ್ನು ಫೈಲ್ ಮಾಡಿ ಇಲ್ಲಿಂದ ನಾವು ನಮ್ಮ ನೆಕ್ಸ್ಟ್ ಹಂತ ಅಂದರೆ ಉಪಸಂಪಾದಕರ ವಿಭಾಗಕ್ಕೆ ಅದನ್ನು ರವಾನಿಸ್ತೇವೆ. ಇದೆಲ್ಲವೂ ಕೂಡ ಆನ್ಲೈನಲ್ಲೇ ನಡೆಯುವಂಥ ವಿದ್ಯಮಾನ ಇದು. ಸೊ ಅದನ್ನು ಅವರು ಪರಿಷ್ಕರಣೆ ಮಾಡಿ ಆಮೇಲೆ ಅದು ಸುದ್ದಿ ರೂಪದಲ್ಲಿ ನಾಳೆ ಬೆಳಿಗ್ಗೆ ನಿಮ್ಮೆಲ್ಲರ ಕೈಯಲ್ಲಿ ಓದಲಿಕ್ಕೆ ಸಿಗ್ತದೆ. ಆ ರೀತಿ ಕಾರ್ಯ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮಲ್ಲಿ ಹಲವಾರು ವಿಭಾಗವಿದೆ. ನಾವು ವರದಿಗಾರಿಕೆ ವಿಭಾಗ ಆದರೆ ಮಾರ್ಕೆಟಿಂಗ್ ವಿಭಾಗದವರು ಇದ್ದಾರೆ. ಮಾರ್ಕೆಟಿಂಗ್ ಇವರು ಎಲ್ರಿಗೂ ತಿಳಿದಿರುವ ಹಾಗೆ ಜಾಹೀರಾತು ಯಾವುದೇ ಮಾಧ್ಯಮ ಸಂಸ್ಥೆಯ ಜೀವಾಳ ನಡಿಬೇಕಾದ್ರೆ ಸ್ಮೂತಾಗಿ. ಸೊ ಅವರ ಪಾಡಿಗೆ ಅವರು ಕ್ಷೇತ್ರ ಕಾರ್ಯ ನಡೆಸ್ಕೊಂಡು ಜಾಹೀರಾತುಗಳನ್ನು ಸಂಗ್ರಹ ಮಾಡಿ ತರ್ತಾರೆ. ಅದೇ ರೀತಿ ಪ್ರಸರಣ ವಿಭಾಗ ಅಂತ ಇದೆ, ಪತ್ರಿಕೆಯ ಪ್ರಸರಣ ಸರ್ಕ್ಯುಲೇಷನ್ ಅಂತ ಹೇಳ್ತಾರೆ, ಅದನ್ನು ನೋಡ್ಕೊಳ್ಳಿಕ್ಕೆ ವಿಭಾಗ ಇದೆ. ಆಮೇಲೆ ಮುದ್ರಣ ವಿಭಾಗ ಇದೆ. ಈಗ ಹಲವಾರು ಘಟಕಗಳು ಒಂದು ಟೀಮ್ ವರ್ಕ್ ರೀತಿಯಲ್ಲಿ ಕಾರ್ಯ ನಡೆಯುವಂಥದ್ದು ಎಲ್ಲ ಮಾಧ್ಯಮಗಳ, ಅದರಲ್ಲೂ ನಮ್ಮ ನ್ಯೂಸ್ ಪೇಪರ್ಗಳು ಕೂಡ ಈ ರೀತಿ ನಡೀತಾ ಇದೆ. ನಮ್ಮದು VRL ಗ್ರೂಪ್ ಅಂದರೆ ಬಹಳ ಪ್ರತಿಷ್ಠಿತವಾದಂಥ ಉದ್ಯಮ ಸಂಸ್ಥೆ. ನಮ್ಮದು VRL ಅಂದರೆ ವಿಜಯ ಸಂಕೇಶ್ವರ್ ಅಂತ ಕೇಳಿರ್ಬೋದು ಹೆಸರು, ಖ್ಯಾತ ಉದ್ಯಮಿಯವರು. ಅವರು VRL ಲಾಜಿಸ್ಟಿಕ್ಸ್ ಅಂತ ಇದೆ ಅವ್ರದ್ದು. ಅನೇಕ ಲಾರಿಗಳು ಸರಕು ಸಾಗಾಟ ನಡೆಸುವಂಥ ಸಂಸ್ಥೆ. VRL ಬಸ್ಗಳಿದೆ, ಅನೇಕ ಪ್ರಯಾಣಿಕರನ್ನು ಇಲ್ಲಿ ಹೊಂದಿರುವಂಥ ಸಂಸ್ಥೆ. ಅದು ನಮ್ಮ ಪೇರೆಂಟ್ ಕಂಪನಿ. ಸೊ VRL ಗ್ರೂಪ್ನವರು 2012 April 1 ಶುರು ಮಾಡಿರುವಂಥ ಬಹಳ ಯಂಗ್ ಪೇಪರ್ ನಮ್ಮದು ವಿಜಯವಾಣಿ. ಆದರೆ ಶುರುವಾದ 2 ವರ್ಷದಲ್ಲಿ ನಮ್ಮದು ರಾಜ್ಯದಲ್ಲಿ No. 1 ABC ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ನ ವರದಿ ಪ್ರಕಾರ ನಮ್ಮದು ರಾಜ್ಯದಲ್ಲಿ ಪ್ರಮುಖ ಅತ್ಯಧಿಕ ಪ್ರಸರಣ ಹೊಂದಿರುವಂಥ ಪತ್ರಿಕೆ ನಮ್ಮದು. ಸೊ ಅದರ ನಂತರ ಇದುವರೆಗೆ ಕೂಡ ನಾವು No. 1 ಆಗಿ ರಾಜ್ಯದಲ್ಲಿ ಮುಂದುವರಿತಾ ಇದ್ದೇವೆ. ಸ್ಥಳೀಯವಾಗಿ ನಾವು No. 1 ಅಲ್ಲದಿದ್ದರೂ ಕೂಡ ವಿಶ್ವಾಸಾರ್ಹವಾದಂಥ ಓದುಗ ವರ್ಗವನ್ನು ಹೊಂದಿದ್ದು ವರದಿಗೆ ಯಾವುದೇ ರೀತಿಯ ಪರಿಣಾಮವನ್ನು ಉಂಟು ಮಾಡುವಲ್ಲಿ ಓದುಗರಿಗೆ ನೆರವಾಗುವಂಥ ಅನೇಕ ವರದಿಗಳನ್ನು ನಾವು ಪಬ್ಲಿಷ್ ಮಾಡ್ತೇವೆ. ಓದುಗ ವರದಿಗಾರ ಅಂತ ಹೇಳ್ಬೋದು. ಈಗ ನೀವು ಯಾರೇ ಓದುಗರಾಗಿದ್ದು ನಿಮಗೆ ಒಂದು ಯಾವುದೇ ಒಂದು ಸಮಸ್ಯೆ ತಿಳಿದಿದ್ದರೆ, ಹಿಂದಿನ ಕಾಲದಲ್ಲಿ ಹಾಗೆ ಆಗ್ತಿರಲಿಲ್ಲ, ನೀವು ನೇರವಾಗಿ ಪತ್ರಿಕಾ ವರ್ಗದೊಂದಿಗೆ ಸಂವಹನ ನಡೆಯಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಆಧುನಿಕ ಮಾಧ್ಯಮಗಳಿದೆ, ಸೋಷಿಯಲ್ ಮೀಡಿಯಾ ಇದೆ, ಆ ಮೂಲಕ ನಾವು ಇನ್ವೈಟ್ ಮಾಡ್ತೇವೆ. ಅಂತಹ ಓದುಗರು ಅವರೇ
ಸಮಸ್ಯೆ ಇರ್ಬೋದು, ಯಾವುದೇ ಒಂದು ಡೆವಲಪ್ಮೆಂಟ್ ಇರ್ಬೋದು, ಅದನ್ನು ಅವರು ಬರೆದುಕೊಳ್ಬೋದು.

0: ಈ ಮಾನಸ ಟವರ್ಸ್ನ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಗೆ ಹೋಗ್ತಾ ಇದ್ದಾಗ ನಮಗೆ ಆಯುರ್ವೇದಿಕ್ ಮೆಡಿಕಲ್ ಸೆಂಟರ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸೊ ಇದರ ಒಳಗಡೆ ಬಂದಿದ್ದೀವಿ. ಅದೇ ರೀತಿ ಒಳಗಡೆ ಬಂದಾಗ ನಮಗೆ ಡಾಕ್ಟರ್ ಜ್ಯೋತಿ ಕಾರ್ಣಿಕ ಇವರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಅವರು ಈ ಒಂದು ಶಾಸ್ತ್ರೀಯ ಮೆಡಿಕಲ್ ಸೆಂಟರ್ ಬಗ್ಗೆ ಒಂದಿಷ್ಟು ಮಾತುಗಳನ್ನು ನಮ್ಮ ಜೊತೆಗೆ ಹಂಚಲಿದ್ದಾರೆ.
1: ಈ ಶಾಸ್ತ್ರಿ ಆಯುರ್ವೇದ ಮೆಡಿಕಲ್ ಸೆಂಟರ್ ಎನ್ನುವುದು ಒಂದು ಆಯುರ್ವೇದ ಔಷಧಿಯ ವೈದ್ಯಕೀಯ ಕ್ಲಿನಿಕ್ ಆಗಿದೆ. ಇದು ಸುಮಾರು 55 ವರ್ಷದಿಂದ ಡಾಕ್ಟರ್ ಎಂ ಎಸ್ ಶಾಸ್ತ್ರಿಯವರು ಶುರು ಮಾಡಿದಂತಹ ಒಂದು ಕ್ಲಿನಿಕ್. ಇದು 55 ವರ್ಷದಿಂದ ಮಂಗಳೂರಿನ ಜನತೆಗೆ ಆಯುರ್ವೇದ ಔಷಧಿಯನ್ನು ಔಷಧಿಯಲ್ಲಿ ಅವರ ಕಾಯಿಲೆಯನ್ನು ಗುಣಪಡಿಸ್ತಾ ಬಂದಾ ಇದೆ. ಎಂ ಜಿ ರೋಡ್ ಬಗ್ಗೆ ಹೇಳುವುದಾದರೆ ಈ ಎಂ ಜಿ ರೋಡು ಮಂಗಳೂರಿನ ಒಂದು ಕೇಂದ್ರವಾದ ಒಂದು ರೋಡ್. ಯಾವಾಗಲೂ ಟ್ರಾಫಿಕ್, ಅತಿರೇಕವಾಗಿ ಟ್ರಾಫಿಕ್ ಇರುವಂತಹ ಮತ್ತು ಜನಸಂದಣಿ ಜಾಸ್ತಿ ಇರುವಂತಹ ಒಂದು ಮುಖ್ಯವಾದ ಸಂಪರ್ಕ ರಸ್ತೆ ಆಗಿದೆ ಮ್ಯಾಂಗ್ಳೂರ್ ಸಿಟಿಯಲ್ಲಿ. ಇನ್ನು ನಮ್ಮ ಕ್ಲಿನಿಕ್ ಬಗ್ಗೆ ಹೇಳುವುದಾದರೆ ಇಲ್ಲಿ ಎಲ್ಲ ಥರದ ಕಾಯಿಲೆಗಳಿಗೆ ಆಯುರ್ವೇದ ಔಷಧಿಯು ಲಭ್ಯವಾಗಿರುತ್ತದೆ. ನಮ್ಮ ಆಯುರ್ವೇದಿಕ್ ಔಷಧಿಯನ್ನು ಕದ್ರಿಯಲ್ಲಿರುವ ಆಯುರ್ವೇದಿಕ್ ಫಾರ್ಮಸಿಯಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುವ ಕಾರಣ ಇಲ್ಲಿ ಒಳ್ಳೆ ಕ್ವಾಲಿಟಿಯ ಔಷಧಿಗಳು, ಯಾವುದೇ ಪ್ರಿಸರ್ವೇಟಿವ್ಸ್, ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಸೇರಿಸದಂತಹ ಉತ್ತಮ ಗುಣಮಟ್ಟದ ಆಯುರ್ವೇದಿಕ್ ಔಷಧಿ ಲಭ್ಯವಿರುತ್ತದೆ. ಈ ಕ್ಲಿನಿಕ್ ಶುರುವಾಗಿ ಸಾಧಾರಣ 1965 ಶುರುವಾಗಿರುವಂತಹ ಆ ಸಮಯದಿಂದ ಇಡೀ ಮಂಗಳೂರು ಜನತೆಗೆ ಉತ್ತಮ ಆಯುರ್ವೇದ ಔಷಧಿಗಳನ್ನು ನೀಡುವಂತಹ ಸಂಸ್ಥೆಯಾಗಿದೆ. ಇಲ್ಲಿಗೆ ಇಡೀ ಮಂಗಳೂರು ಹಾಗೂ ಔಟ್ಸ್ಕರ್ಟ್ಸ್ ನಿಂದ ಸಹ ರೋಗಿಗಳು ಬರ್ತಾರೆ. ಉಡುಪಿ, ಕಾಸರಗೋಡು, ಇನ್ನೂ ಆಚೆ ಕೇರಳದ ಕಡೆಯಿಂದಲೂ ರೋಗಿಗಳಿಗೆ ಈ ಸಂಸ್ಥೆಯು ತನ್ನ ಸೇವೆಯನ್ನು ನೀಡುತ್ತಾ ಬಂದಿದೆ. ಈಗಿನ ಕಾಲದಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ ಆದಂತಹ ಡಯಾಬಿಟೀಸ್ ಹಾಗೂ ಬ್ಲಡ್ ಪ್ರೆಷರ್ ಇವೆಲ್ಲ ಮತ್ತು ಆರ್ಥ್ರೈಟಿಸ್ ಅಂದರೆ ಗಂಟು ನೋವು, ಬೆನ್ನು ನೋವು ಇಂತಹ ಕಾಯಿಲೆಗಳು ಜಾಸ್ತಿ ಆದ ಕಾರಣ ಇಂತಹ ಕಾಯಿಲೆಗಳಿಗೆ ಇಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ರೋಗಿಗಳು ಭೇಟಿ ನೀಡುತ್ತಾರೆ. ಮತ್ತೆ ಬೇರೆ ಎಲ್ಲ ಕಾಯಿಲೆಗಳು, ಪಕ್ಷವಾತ, ವಾಯು ವಾತ ಪ್ರಧಾನವಾದ ಸಂಧಿವಾತ, ಆಮವಾತ ಇಂತಹ ಕಾಯಿಲೆಗಳಿಗೂ ಇಲ್ಲಿ ಔಷಧಿ ಲಭ್ಯವಿರುತ್ತದೆ. ಈ ಸಂಸ್ಥೆಗೆ ಶಾಸ್ತ್ರಿಯವರು ಮುಂಚಿನ ಕಾಲದ ಮಂಗಳೂರಿನಿಗರಿಗೆ ತಿಳಿದಿರುವಂತಹ ಎಂ ವಿ ಶಾಸ್ತ್ರಿ ಇಂದು 100 ವರ್ಷದ ಹಿಂದೆ ಕದ್ರಿಯಲ್ಲಿ ಒಂದು ಆಯುರ್ವೇದ ಔಷಧಿ ತಯಾರಿಕ ಘಟಕವನ್ನು ಸ್ಥಾಪಿಸಿ ಅಲ್ಲಿಯೇ ಅವರು ಕ್ಲಿನಿಕ್ ನಡೆಸ್ತಾ ಇದ್ದರು. ಅವರ ನೆಕ್ಸ್ಟ್ ಜನರೇಷನ್ ಆಗಿ ಡಾಕ್ಟರ್ ಎಂ ಎಸ್ ಶಾಸ್ತ್ರಿ ಇಲ್ಲಿ ಕೊಡಿಯಾಲ್ಬೈಲಲ್ಲಿ ಕ್ಲಿನಿಕ್ ಸ್ಥಾಪಿಸಿದರು. ಇನ್ನೊಬ್ಬರ ಮಗ ಆದ ಎಂ ಸಿ ಶಾಸ್ತ್ರಿ ಅವರು ಕದ್ರಿಯಲ್ಲಿ ಕ್ಲಿನಿಕ್ ಸ್ಥಾಪಿಸಿದರು. ಇದು ಒಂದು ಶಾಸ್ತ್ರಿ ಸಂಸ್ಥೆಯ ಫ್ರಾಂಚೈಸಿ ಆಗಿದೆ. ಹಾಗಾಗಿ ಇದು ಸಾಧಾರಣ 100 ವರ್ಷದ ಇತಿಹಾಸ ಇದೆ.
0: ಎಸ್, ಧನ್ಯವಾದಗಳು ಮೇಡಮ್. ಅನೇಕ ಮಾಹಿತಿಗಳನ್ನು ಕೂಡ ಈ ಒಂದು ಸಂಸ್ಥೆಯ ಬಗ್ಗೆ ನಮಗೆ ವಿವರಿಸಿದ್ದೀರಾ. ಸೊ ಹಾಗೆಯೇ ನಿಮಗೋಸ್ಕರ ಒಂದು ಹಾಡನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಯಾವ ಹಾಡನ್ನು ನಾವು ಪ್ರಸಾರ ಮಾಡಬೇಕು ಅಂತ ತಾವು ಕೇಳಿಕೊಳ್ತೀರಾ?
1: ನಮ್ಮ ದಕ್ಷಿಣ ಕನ್ನಡದವರೇ ಆದ ಸುಬ್ರಾಯ ಚೊಕ್ಕಾಡಿಯವರ ಮುನಿಸುತ್ತರವೇ ಮುಗುದೆ

ಮಾನಸ ಟವರ್ಸ್ನ ಮೇಲಿಂದ ಮತ್ತೆ ನಾವು ಕೆಳಗೆ ಬಂದಿದ್ದೇವೆ ಶ್ರೋತೃಗಳೇ. ನಮ್ಮ ಸಾರಂಗ ತಂಡ ನಮ್ಮ ಜೊತೆ ಇದೆ. ಇದರ ಎದುರು ಬದಿಯಲ್ಲಿ ನಾವು ನೋಡಿದರೆ ಅಲ್ಲಿ ವಿಶಾಲವಾದಂತಹ ಒಂದು ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ಒಂದು ಜಾಗ ಇದೆ. ಈ ಜಾಗ ಥಿಯೋಸಾಫಿಕಲ್ ಸೊಸೈಟಿಗೆ ಸೇರಿರುವಂತಹ ಜಾಗ. ಥಿಯೋಸಾಫಿಕಲ್ ಸೊಸೈಟಿ ಅಂತ ಹೇಳಿದರೆ ಅದು ರಾಷ್ಟ್ರಮಟ್ಟದ ಒಂದು ಸಂಘಟನೆ. ಅದು ಕ್ರಿಸ್ತ ಶಕ 1875 ನವೆಂಬರ್ 17 ನ್ಯೂಯಾರ್ಕ್ ನಗರದಲ್ಲಿ ಈ ಥಿಯೋಸಾಫಿಕಲ್ ಸೊಸೈಟಿ ಜನ್ಮ ತಾಳಿರುವಂಥದ್ದು. ಅದರ ಉದ್ದೇಶ ಏನು ಅಂತ ಹೇಳಿದರೆ ವಿಶ್ವಭ್ರಾತೃತ್ವ ಭಾವದ ಸಮಾಜ ನಿರ್ಮಾಣ ಮಾಡುವಂಥದ್ದು. ಯಾವುದೇ ಜಾತಿ ಮತ ಪಂಥ ವರ್ಣ ಲಿಂಗಭೇದ ರಹಿತವಾದಂತಹ ವಿಶಾಲವಾದ ಸಮುದಾಯದ ಕಲ್ಪನೆ ಹೊಂದಿರುವಂಥದ್ದು. ಈ ಒಂದು ಸಂಸ್ಥೆಯ ಸ್ಥಾಪಕಿ ರಷ್ಯನ್ ರಾಜಕುಮಾರಿ ಹೆಲೆನಾ ಪೆಟ್ರೋವಾ ಬ್ರಾದಸ್ಕಿ ಅಂತ ಹೇಳುವವರು. ಅವರು ಆಗಲೇ ಹೇಳಿದ್ರಂತೆ ಇದು ಇಲ್ಲಿ ಇರುವಂಥದ್ದಲ್ಲ, ಭಾರತದಲ್ಲಿ ಇದರ ಅಗತ್ಯ ಬಹಳ ಇದೆ ಅಂತ ಹೇಳ್ತಾ ಇದ್ರು. ಭಾರತದ ನೇತಾರರು ಕೂಡ ಅದನ್ನು ಮನಗೊಂಡು ಅದರ ಕೇಂದ್ರ ಕಚೇರಿಯನ್ನು 1901 ಭಾರತದ ಮುಂಬೈಗೆ ಅವರು ವರ್ಗಾಯಿಸಿದ್ರಂತೆ. ಆಮೇಲೆ ತಮಿಳುನಾಡಿಗೆ ಅದು ಬಂತು. ಈಗ ಥಿಯೋಸಾಫಿಕಲ್ ಸೊಸೈಟಿಯ ಪ್ರಧಾನ ಕಚೇರಿ ತಮಿಳುನಾಡಿನಲ್ಲಿ ಅಡ್ಯಾರ್ ಎನ್ನುವಲ್ಲಿಗೆ ಸ್ಥಳಾಂತರಗೊಂಡಿತ್ತು. ಇವತ್ತು ಜಾಗತಿಕವಾಗಿ ಈ ಥಿಯೋಸಾಫಿಕಲ್ ಸೊಸೈಟಿಯ ಸುಮಾರು 1200 ಶಾಖೆಗಳು ಇವೆ. ಅದರಲ್ಲಿ 500 ಶಾಖೆಗಳು ನಮ್ಮ ಭಾರತದಲ್ಲೇ ಕೂಡ ಇದೆ ಅಂತೆ. ಅದರಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಸುಮಾರು 95 ಕೇಂದ್ರಗಳು ಇದ್ದಾವೆ. ಅದರಲ್ಲಿ ಮಂಗಳೂರಿನ ಶಾಖೆ ಬಹಳ ಉಲ್ಲೇಖನವಾಗಿರುವಂಥದ್ದು, ಅದು ಪ್ರಮುಖವಾಗಿರುವಂಥದ್ದು. 1907 ಆನಿಬೆಸೆಂಟ್ರು ಈ ಸೊಸೈಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದದ್ದನ್ನು ಕೂಡ ನಾವು ಗಮನಿಸಬಹುದು. ಮಂಗಳೂರಿನ ಥಿಯೋಸಾಫಿಕಲ್ ಸೊಸೈಟಿಯನ್ನು 13/8/1901 ಪಿ ವಿ ಎಸ್ ಬಳಿ ಸ್ಥಾಪನೆ ಮಾಡಿದರು. ಇದರ ಚಾರ್ಜರ್ ಸಂಖ್ಯೆ 235. ಸಂಸ್ಥೆಯ ಪ್ರಪ್ರಥಮ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಕರ್ನಾಲ್ ಅರ್ಕಾಟ್ ಅವರು ಆ ಚಾರ್ಜರ್ಗೆ ರುಜು ಹಾಕಿರುವಂಥದ್ದು. ಈ ಸೊಸೈಟಿಯ ನೇತಾರರಾಗಿ ಪ್ರಥಮ ಬಾರಿಗೆ ಭಾರತಕ್ಕೆ 1879 ಆಗಮಿಸಿದಂತಹ ಸಂದರ್ಭದಲ್ಲಿ ಮಂಗಳೂರಿನ ಪಂಡಿತ್ ಭವಾನಿ ಶಂಕರ್ ಎಂಬುವರು ಅವರನ್ನು ಸ್ವಾಗತ ಮಾಡಿದ್ರಂತೆ. 1980 ಇಂದಿನವರೆಗೆ ಭಾರತದ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ರಾಧಾ ಬರ್ನಿಯರ್ ಸಂಸ್ಥೆಯ 7 ಅಂತಾರಾಷ್ಟ್ರೀಯ ಅಧ್ಯಕ್ಷೆಯವರು. ಡಾಕ್ಟರ್ ಅನ್ನಿ ಬೆಸೆಂಟ್ ಸೊಸೈಟಿಯ 2 ಅಂತಾರಾಷ್ಟ್ರೀಯ ಅಧ್ಯಕ್ಷೆ ಅವರು ಅಡ್ಯಾರ್ನಲ್ಲಿ ನೆಲೆಸಿದ್ದರು. ಅಡ್ಯಾರ್ ಅಂದರೆ ತಮಿಳ್ನಾಡಿನ ಅಡ್ಯಾರು. 1907 ಅವರು ಸೇವಾ ತತ್ಪರರಾಗಿದ್ದರು. ಅನಿಬೆಸೆಂಟ್ರು 1909 and 1918 ಎರಡು ಬಾರಿ ಮಂಗಳೂರಿಗೆ ಭೇಟಿ ಕೊಟ್ಟಿರುವಂತಹ ಉಲ್ಲೇಖ ಇದೆ. ಬೆನಗಲ್ ಸಂಜೀವರಾವ್, ಪದ್ಮಾಬಾಯಿ ಸಂಜೀವರಾವ್, ಲೀಲಾಬಾಯಿ ಏಕಾಂಬರರಾವ್, ಅಡಿಗೆ ವರದರಾವ್, ಮಾರ್ಗರೆಟ್ ಕಸಿನ್ಸ್, ರಮಾಬಾಯಿ ಮಾಧವರಾವ್, ಅಮ್ಮೆಂಬಳ ಸುಬ್ಬರಾಯಪೈ ಮುಂತಾದ ಮಹನೀಯರು ಮಂಗಳೂರು ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆಗೆ ಆಸಕ್ತಿ ತೋರಿದಂಥವರು. ಪಂಡಿತ್ ಭವಾನಿ ಶಂಕರ, ಕುದ್ಮಲ್ ರಂಗರಾವ್, ಎಂಎಸ್ ಏಕಾಂಬರರಾವ್, ಎಂ ಮಾಧವರಾವ್, ಡಾಕ್ಟರ್ ಕೆ ಗಿರಿಧರ್ ರಾವ್ ಮತ್ತಿತರರು ಈ ಸಂಸ್ಥೆಯ ಉನ್ನತಿಗಾಗಿ ಅವರು ಶ್ರಮಿಸಿದ್ದನ್ನು ಕೂಡ ನಾವು ಕಾಣಬಹುದು. ಈಗಲೂ ಕೂಡ ಈ ಒಂದು ಸೊಸೈಟಿ ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಜಿಡ್ಡು ಕೃಷ್ಣಮೂರ್ತಿ ಬೋಧನೆಯ ಬಗ್ಗೆ ಅಧ್ಯಯನ, ಅಲ್ಲದೆ ಹಲವು ಬಗೆಯ ವ್ಯಾಸಂಗ ತರಗತಿಗಳನ್ನು ಈ ಥಿಯೋಸಾಫಿಕಲ್ ಸೊಸೈಟಿ ವತಿಯಿಂದ ನಡೆಸಲಾಗ್ತಾ ಇದೆ. ಅದರದೇ ಆದಂಥ ಬಹಳ ದೊಡ್ಡ ಒಂದು ವಾಚನಾಲಯ ಲೈಬ್ರರಿ ಕೂಡ ಇಲ್ಲಿರುವುದನ್ನು ನಾವು ಉಲ್ಲೇಖಿಸಬಹುದು.

0: ಥಿಯೋಸಾಫಿಕಲ್ ಸೊಸೈಟಿಯ ಬಗ್ಗೆ ಒಂದಷ್ಟು ವಿವರಗಳನ್ನು ತಿಳಿದುಕೊಂಡ ಹಾಗಾಯಿತು ಶ್ರೋತೃಗಳೇ. ಈಗ ಮತ್ತೆ ನಾವು ಅದರ ಎದುರುಭಾಗಕ್ಕೆ ಬರ್ತಾ ಇದ್ದೇವೆ. ಎದುರುಭಾಗದಲ್ಲಿ ಇನ್ನೊಂದು ದೊಡ್ಡ ಕಟ್ಟಡ ನಮಗೆ ಕಾಣಿಸ್ತಾ ಇದೆ. ಅದು ಮಾನಸ ಟವರ್ಸಿನ ಹತ್ತಿರ ಇರತಕ್ಕಂಥ ಒಂದು ಹಳೆಯ ಕಟ್ಟಡ. ಈ ಕಟ್ಟಡದಲ್ಲಿ ನವನೀತ ಹೋಟೆಲ್ ಮೊನ್ನೆವರೆಗೂ ಕೂಡ ಕಾರ್ಯಾರಂಭ ಮಾಡ್ತಾ ಇತ್ತು, ಈಗ ಅದಿಲ್ಲ. ಆದರೆ ಈ ಕಟ್ಟಡದಲ್ಲಿ ಇದೊಂದು ರೀತಿಯ ಕಟ್ಟಡ ಸಮುಚ್ಚಯ. ಆದ್ದರಿಂದ ಇಲ್ಲಿ ಬೇರೆ ಬೇರೆ ಕಚೇರಿಗಳು ಇದ್ದಾವೆ, ಫೋಟೋಗ್ರಾಫರ್ಗಳ ಸ್ಟುಡಿಯೋ ಇದೆ, ಮತ್ತು ಟೈಲರಿಂಗ್ ಶಾಪ್ ಇದೆ. ಆಮೇಲೆ ಮೇಲಕ್ಕೆ ಹೋದರೆ ಬೇರೆ ಬೇರೆ ಲಾಯರ್ಗಳ ಆಫೀಸ್ ಕೂಡ ಇದೆ. ಈ ನೆಲ ಅಂತಸ್ತಿನಲ್ಲಿ ಸ್ವಲ್ಪ ಒಳಭಾಗಕ್ಕೆ ನಾವು ಹೋದರೆ ಇಲ್ಲಿ ಕಲ್ಕೂರ ಜಾಹೀರಾತು ಸಂಸ್ಥೆ ಸಿಗ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಕಲ್ಕೂರ ಅವರ ಒಂದು ನೇತೃತ್ವದ ಕಲ್ಕೂರ ಅಡ್ವರ್ಟೈಸರ್ಸ್ ಬೇರೆ ಬೇರೆ ಪತ್ರಿಕೆಗಳಿಗೆ ಇಲ್ಲಿ ಜಾಹೀರಾತುವನ್ನು ಕೊಡುವಂಥದ್ದು, ಮತ್ತು ಅಲ್ಲಲ್ಲಿ ಜಾಹೀರಾತು ಫಲಕಗಳನ್ನು ಅಳವಡಿಸಿಕೊಳ್ಳುವಂಥದ್ದು, ಇಂಥ ಕೆಲಸಗಳನ್ನೆಲ್ಲ ಈ ಕಲ್ಕೂರ ಅಡ್ವರ್ಟೈಸರ್ಸ್ ಸಂಸ್ಥೆ ಮಾಡ್ತಾ ಇದೆ. ಇದರ ಜೊತೆಗೆ ಪ್ರದೀಪ್ ಕುಮಾರ್ ಕಲ್ಕೂರ ಅವರ ನೇತೃತ್ವದಲ್ಲಿ ವರ್ಷ ವರ್ಷ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಶ್ರೀಕೃಷ್ಣ ವೇಷ ಸ್ಪರ್ಧೆ ಮಕ್ಕಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವುದನ್ನು ಕೂಡ ನಾವು ಗಮನಿಸಿದ್ದೇವೆ. ಆಮೇಲೆ ಕಲ್ಕೂರ ಜಾಹೀರಾತು ಸಂಸ್ಥೆ ಹೆಸರಿನಲ್ಲಿ ಬೇರೆ ಬೇರೆ ಸಮಾರಂಭಗಳು, ಸಭೆಗಳು, ಅದರ ಜೊತೆಗೆ ಪ್ರಶಸ್ತಿ ಪ್ರದಾನ, ಯಕ್ಷಗಾನ, ನಾಟಕ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವ್ಯವಸ್ಥೆ, ಹೀಗೆ ಹತ್ತು ಹಲವು ಚಟುವಟಿಕೆಗಳನ್ನು ಹೊಂದಿರತಕ್ಕಂತಹ ಒಂದು ಸಂಸ್ಥೆ ಈ ಕಲ್ಕೂರ ಜಾಹೀರಾತು ಸಂಸ್ಥೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಸಂಬಂಧಪಟ್ಟವರಿಂದ ನಾವು ತಿಳ್ಕೊಳ್ಬಹುದು.
1: ಕೆಳಗುರೆ, ನಾವೀಗ ಊರು ಕೇರಿ ಕಾರ್ಯಕ್ರಮಕ್ಕಾಗಿ MG ರೋಡ್ನಲ್ಲಿರುವ ಕಲ್ಕೂರ ಅಡ್ವರ್ಟೈಸ್ ಸಂಸ್ಥೆಯಲ್ಲಿದ್ದೇವೆ. ಕಲ್ಕೂರ ಅಡ್ವರ್ಟೈಸ್ ಸಂಸ್ಥೆ ಅಂದಾಗ ಕೆಳಗುರೆ ನಿಮಗೆ ಕೂಡ ಗೊತ್ತಾಗಿರ್ಬೋದು. ಈ ಸಂಸ್ಥೆ ನಡೆಸ್ತಾ ಇರುವವರು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಕಲ್ಕೂರ ಅವರು, ಅವ್ರ ಜೊತೆ ಈಗ ಮಾತಾಡೋಣ.
2: ನಮಸ್ಕಾರ. ಪ್ರಥಮವಾಗಿ ರೇಡಿಯೋ ಸಾರಂಗ್ ಮುಖಾಂತರ ಊರು ಕೇರಿ ಎನ್ನುವ ನೆಲೆಯಲ್ಲಿ ನಾಡು ನುಡಿ ಮತ್ತು ನಮ್ಮ ಊರಿನ ಎಲ್ಲ ಚಿಂತನೆಗಳನ್ನು ನಿಮ್ಮದಾಗಿಸಿಕೊಳ್ಳುವರೆ ಮನೆಯಲ್ಲಿ ಆಲಿಸ್ತಿರುವಂಥ ಎಲ್ಲ ಶ್ರೋತೃ ಬಂಧುಗಳಿಗೆ ಪ್ರಥಮವಾಗಿ ನಮನ ಹೇಳ್ತೇನೆ. 1979 ನಾನು ಮಂಗಳೂರಿಗೆ ಕಾಲಿಟ್ಟವ. ಮಂಗಳೂರಿನ ಕೊಡಿಯಾಲ್ ಬೈಲಿನ ಕಟ್ಟಪುಣಿಯ ಆ ಸ್ವರೂಪವನ್ನು ಅಥವಾ ಮಂಗಳೂರಿನ ಕಂಬಳದ ಎರಡು ಬದಿಯ ಗದ್ದೆಯ ಪೈರಿನ ನಡುವಿನ ಕಟ್ಟ ಹುಣಿಯಲ್ಲಿ ಓಡಾಡಿದವ ನಾನು. ಆ ಹುಣಿ ಪರಿವರ್ತನೆಯಾಗಿ ರಸ್ತೆಗಳಾಯಿತು. ಕದ್ರಿ ಕಂಬಳದ ರಸ್ತೆ ಇರ್ಬೋದು, ಕೊಡಿಯಾಲು ಬೈಲಿನ ಇದು ಹಳೆಯ ರಸ್ತೆ ಇರ್ಬೋದು, ಕೂಳೂರು ಫೇರಿ ರಸ್ತೆ ಇರ್ಬೋದು, ಇವತ್ತು ಇದು ರಾಜಮಾರ್ಗವಾಗಿ ಪರಿವರ್ತಿತಗೊಂಡಿದೆ. ಅಂದಿನ ಕೊಡಿಯಾಲುಗುತ್ತಿನ ಅಥವಾ ಕೊಡಿಯಾಲು ಬೈಲಿನ ಅಥವಾ ಕಂಬಳದ ಅಥವಾ ಕದ್ರಿ ಕಂಬಳದ ಈ ಎಲ್ಲ ಕಟ್ಟಪುಣಿ ಎನ್ನುವಂಥ ಪ್ರಾದೇಶಿಕವಾದ ಭಾಷೆ ಹೊರಟು ಹೋಗಿ ಆಧುನಿಕದ ಸ್ಪರ್ಶದೊಂದಿಗೆ ಅದು ಮಹಾತ್ಮ ಗಾಂಧಿ ರಸ್ತೆಯಾಗಿ ಇದು ಪರಿವರ್ತನೆಗೊಂಡಿದೆ. ಮಹಾತ್ಮ ಗಾಂಧಿ ರಸ್ತೆ ಇನ್ನೂ ಸ್ವಲ್ಪ ಆಧುನಿಕ ಸ್ಪರ್ಶಕ್ಕೆ ಒಳಗೊಂಡಾಗ ಇದು MG ರೋಡ್ ಆಗಿ ಜನರ ಬಾಯಿಯಲ್ಲಿ ನಲಿದಾಡ್ತಾ ಇದೆ. ಇದೆಲ್ಲ ಬದಲಾವಣೆಗಳನ್ನು ಕಳೆದ ಒಂದು 30-40 ವರ್ಷಗಳಲ್ಲಿ ಕಂಡವ ನಾನು. ಆವಾಗ ಮನೆಯಲ್ಲಿ ಶ್ರೀನಿವಾಸ ನಾಯಕರಂಥವರು ಅಥವಾ ಬಂಟ್ವಾಳ ನಾರಾಯಣ ನಾಯಕರಂಥವರು ಈ ಸಪೂರದ ರಸ್ತೆಯಲ್ಲಿ ಕಚ್ಚೆ ಹಾಕ್ಕೊಂಡು ಗಾಂಧಿ ಟೋಪಿ ಇಟ್ಟುಕೊಂಡು ನಡೆದಾಡುವಂಥದ್ದನ್ನು ನಾವು ಕಂಡಿದ್ದೇವೆ. ಅದೆಲ್ಲ ಇವಾಗ ಒಂದು ಅರ್ಥದಲ್ಲಿ ಕನಸಿನ ಹಾಗೆ ಕಾಣ್ತಾ ಇದ್ದರೂ ವಾಸ್ತವತೆಯ ಅರಿವು ಸಿಜಿ ಕಾಮತ್ ರಸ್ತೆಯಲ್ಲಿ ಹೋರಾಟಗಾರರಾದಂಥ ಸಿಜಿ ಕಾಮತ್ರು ಇರ್ಬೋದು, ನಾರಾಯಣ ಶೆಟ್ಟರು ಇರ್ಬೋದು, ಕಾರ್ಪೊರೇಟರ್ ನಾರಾಯಣ ಶೆಟ್ಟರಿಂದೇ ಪ್ರಖ್ಯಾತರು, ಅಥವಾ ಸದಾಶಿವ ಭಂಡಾರಿಯವರು ಇರಬಹುದು, ಹೀಗೆ ಯಾ ಬ್ಲೇಸಸ್ ಡಿಸೋಜರ್ ಇರ್ಬೋದು, ಯಾರನ್ನು ಯಾರುಂಟು ಯಾರಿಲ್ಲ ಎಲ್ಲರನ್ನು ನಾವು ಕಂಡವರು, ಹೋರಾಟದ ಭೂಮಿಕೆಯನ್ನು ನಾವು ನೋಡಿದವರು ಈ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ. ಇದಕ್ಕೆ ಇದರದೇ ಆದಂಥ ಐತಿಹ್ಯ ಬಂತು. ಬಂತು ಇಲ್ಲಿ ವಿದ್ಯಾಸಂಸ್ಥೆಗಳಿಗೆ ಒಂದು ಆಶಯ ತಾಣವಾಗಿದ್ದಂಥ ಸ್ಥಳ ಇದು. ಹಿಂದೆ ಒಂದು ಕಾಲದಲ್ಲಿ ಇದೇ ಕೊಡಿಯಾಲು ಬೈಲಲ್ಲಿ ಇದೇ ಮಹಾತ್ಮ ಗಾಂಧಿ ರಸ್ತೆಯ ಒಂದು ಕೊನೆಯಲ್ಲಿ ಆವಾಗ ಇದ್ದದ್ದು ಮಂಗಳೂರಿನಲ್ಲೇ ಅತಿ ಎತ್ತರದ ಕಟ್ಟಡ ಅಥವಾ ಇಲ್ಲ ನಮ್ಮ ತುಳುನಾಡಿನಲ್ಲೇ ಅತಿ ಎತ್ತರದ ಕಟ್ಟಡ PVS ಬಿಲ್ಡಿಂಗ್, ಅದರ ಸ್ಥಾನ ಇರುವಂಥದ್ದು ಮಹಾತ್ಮ ಗಾಂಧಿ ರಸ್ತೆಯಲ್ಲಿ. ಅದರ ಉಗಮ ಇರುವಂಥದ್ದು. ಅದರ ಒಂದು ಪಾರ್ಶ್ವದಲ್ಲಿ ಮಂಗಳೂರಿನ ಮೊದಲ ಬಸ್ ಸ್ಟ್ಯಾಂಡ್ ಇತ್ತಂತೆ, CPC ಕಂಪನಿ ಇತ್ತು, ನವಭಾರತ ಪತ್ರಿಕೆ ಇತ್ತು, ಒಂದು ಬದಿಯಲ್ಲಿ ಬಿಷಪ್ ಹೌಸ್ ಆದರೆ ಇನ್ನೊಂದು ಬದಿಯಲ್ಲಿ ನವಭಾರತದ ಪತ್ರಿಕೆ, ಇವಾಗ ಮತ್ತೊಂದು ಕಡೆಯಲ್ಲಿ SKDP ಹಾಸ್ಟೆಲ್ಲು, ಹಿಂದೆ ಮುಂದೆ ಕೆಳಗಡೆ ಬಂದರೆ ಬೆಸೆಂಟ್ ವಿದ್ಯಾಸಂಸ್ಥೆಗಳು, ಮಗದೊಂದು ಬದಿಯಲ್ಲಿ ಕೆನರಾ ವಿದ್ಯಾಸಂಸ್ಥೆಗಳು, ತದನಂತರ ಸ್ವಲ್ಪ ಮೊದಲು ಸುಮಾರು 40 ವರ್ಷದ ಕಾಲದಲ್ಲಿ ಅವರಿಂದ ಹಿಂದೆ ಆದಂಥ ಧರ್ಮಸ್ಥಳ ಮಂಜುನಾಥೇಶ್ವರ ವಿದ್ಯಾಸಂಸ್ಥೆಗಳು, ಅಲ್ಲೇ ಮುಂದೆ ಹೋದರೆ ಬಲ್ಲಾಳಬಾಗು, ಅದರ ಎರಡು ಪಾರ್ಶ್ವದಲ್ಲಿ ಮೂರು ಬೆಳೆ ಬೆಳೆಯುವಂಥ ಗದ್ದೆಗಳು, ಇದನ್ನೆಲ್ಲ ನಾವು ನೋಡಿದವರವರು. ಎರಡು ಮೂರು ತೋಡುಗಳು ಹರಿದು ಹೋಗ್ತಾ ಇದ್ದು, PVS ದೇವಿ ದೇವಸ್ಥಾನದ ಬದಿಯಿಂದ ಹರಿದು ಹೋಗುವ ತೋಡು ನಮ್ಮ ಕಚೇರಿಯ ಪಾರ್ಶ್ವದಲ್ಲಿ, ಅದು ಇವತ್ತಿಗೂ ಇದೆ, ಶುದ್ಧವಾದ ನೀರಿನಿಂದ ಹೊಂದಿತ್ತು. ಕೊಡಿಯಾಲ ಬೈಲಿನ ಮಧ್ಯದಲ್ಲಿ ಹೋಗುವಂಥ ತೋಡು ಸ್ವಲ್ಪ ದೊಡ್ಡ ಪ್ರಮಾಣದ್ದು, ಕದ್ರಿ ದೇವಸ್ಥಾನದ ನೀರನ್ನು ಹೊಂದಿಕೊಂಡಂತೆ ಅದು ಪಡೆದುಕೊಂಡು ಅದು ಮುಂದಕ್ಕೆ ಇದು ಈ ಸಮುದ್ರಕ್ಕೆ ಸೇರುವಂಥದ್ದು ಶುದ್ಧವಾದಂಥ ನೀರು. ಮಹಾತ್ಮ ಗಾಂಧಿಯ ರಸ್ತೆ MG ರೋಡಾಗಿ ಪರಿವರ್ತನೆ ಆದಾಗ ಇಲ್ಲಿ ಒಂದೊಂದೇ ಹೊಸ ಕಟ್ಟಡಗಳ ಉದ್ಭವವಾಯಿತು, ತಕ್ಕಮಟ್ಟಿಗೆ ಅಭಿವೃದ್ಧಿಯೂ ಆಗಿದೆ. ಆದರೆ ಅಭಿವೃದ್ಧಿಯ ಜೊತೆ ಜೊತೆಗೆ ಎರಡು ಹರಿಯುತ್ತಿರುವಂಥ ತೋಡುಗಳು, ಶುದ್ಧವಾಗಿ ಹರಿಯುತ್ತಿರುವಂಥ ತೋಡುಗಳು ಇವತ್ತು ವಾಸನೆಯುಕ್ತವಾಗಿದೆ, ಪರಿಮಳಯುಕ್ತವಾಗಿಲ್ಲ, ಅದು ವಾಸನೆಯುಕ್ತವಾಗಿದೆ. ಅಂದರೆ ನಾವು ನಮ್ಮ ನಾಗರಿಕತೆ ಬೆಳೆದ ಪರಿಣಾಮವೂ ಏನು, ನಮ್ಮ ತ್ಯಾಜ್ಯವನ್ನು ಶುದ್ಧ ನೀರಿಗೆ ಬಿಟ್ಟು ಆ ಕದ್ರಿಯ ಶುದ್ಧ ನೀರು ಇವತ್ತು ಕಲುಷಿತವಾಗಿ ಸಮುದ್ರವನ್ನು ಸೇರ್ತಾ ಇದೆ. ಈ ಎಲ್ಲ ಬದಲಾವಣೆಗಳನ್ನು ಕಂಡವ ನಾವು ಮನುಷ್ಯರು ಕಲುಷಿತರಾಗಿದ್ದೇವೋ ಇಲ್ಲವೋ ಗೊತ್ತಿಲ್ಲ, ಪರಿಸರವನ್ನು ಅಂತೂ ಕಲುಷಿತವನ್ನಾಗಿ ನಾವು ಮಾಡಿದ್ದೇವೆ, ಇದು ವಾಸ್ತವ. ರಾಮಭವನ ಕಾಂಪ್ಲೆಕ್ಸು ಒಂದು ಪಾರ್ಶ್ವದಲ್ಲಿ ಎದ್ದು ನಿಂತದಿದ್ದರೆ ಇನ್ನೊಂದು ಬದಿಯಲ್ಲಿ ಲೇಡಿ ಹಿಲ್ನ ಜಂಕ್ಷನ್ ಹತ್ರ ದೊಡ್ಡ ದೊಡ್ಡ ವಸತಿ ಸಮುಚ್ಚಯಗಳು ಇವತ್ತು ಎದ್ದು ಕಾಣ್ತಾ ಇದ್ದಾವೆ. ಇದು ಇಲ್ಲಿ ಆದಂತಹ ಬದಲಾವಣೆಗಳು. ಜನರು ಬದಲಾವಣೆ ಆಗಿದ್ದಾರಂತ ನಾನು ಹೇಳುವುದಿಲ್ಲ, ಜನರು ಇನ್ನೂ ಸ್ವಲ್ಪ ಮಟ್ಟಿಗೆ ನಾಗರಿಕತೆ ಮತ್ತು ಸಭ್ಯತನ ತುಳುನಾಡಿನ ಸಭ್ಯತನದಲ್ಲಿ ಅವರು ಮುಂದುವರೆದಿರಬಹುದು. ಯಾಕಂದರೆ ಅಂತಹ ದೊಡ್ಡ ಗಲಾಟೆಗಳು ಗೋಜಿಗಳು ಇಲ್ಲಿ ಬಹಳ ಪ್ರಶಾಂತವಾದಂತಹ ಒಂದು ಸ್ಥಳ ಇದು, ಬಹಳ ಪ್ರಶಾಂತವಾದದ್ದು. ಆದರೆ ಎಲ್ಲ ರೀತಿಯ ತುಳುನಾಡಿನ ಅಭಿವೃದ್ಧಿಪರ ಚಿಂತನೆಗಳು ಆರಂಭವಾದಂಥ ಸ್ಥಳ ಇದು ಅಂದರೆ ತಪ್ಪಾಗಲದು. ಕೆನರಾ ವಿದ್ಯಾಲಯ ವಿದ್ಯಾಸಂಸ್ಥೆಗಳ ಆ ಒಂದು ಸ್ಥಳ ಇರ್ಬೋದು, ಶಾರದಾ ವಿದ್ಯಾಸಂಸ್ಥೆಗಳ ಒಂದು ಸಮುಚ್ಚಯ ಇರ್ಬೋದು, ಧರ್ಮಸ್ಥಳ ನಗರದ ಎಲ್ಲ ಆಗು ಹೋಗುಗಳ ನೆಲೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ವಿದ್ಯಾಸಂಸ್ಥೆಗಳು, ಕಲ್ಕುರ ಜಾಹೀರಾತು ಸಮೂಹ ಸಂಸ್ಥೆಗಳು ಅಂದು ಕೇವಲ ಪೇಪರ್ ಜಾಹೀರಾತಿಗೆ ಮಾತ್ರ ಮೀಸಲಾಗಿದ್ದದ್ದು ಆಧುನಿಕವಾದಂಥ ಪ್ರಚಾರ ಮಾಧ್ಯಮವಾದಂಥ ಔಟ್ಡೋರ್ ಮೀಡಿಯಾ ಹೊರಾಂಗಣದ ಪ್ರಚಾಂಗಣವನ್ನು ತೆಗೆದುಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಅದು ಕಾರ್ಯವ್ಯಸ್ತಾಗ್ತಾ ಇದೆ, ಬಹಳ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಕಾರ್ಯವ್ಯಸ್ತಾಗ್ತಾ ಇದೆ. ಆ ಹೆಮ್ಮೆ ಅಥವಾ ಆ ಒಂದು ತೃಪ್ತಿ ನಮಗಿದೆ, ನಮ್ಮ ಇಡೀ ನೌಕರ ವೃಂದ ಇರ್ಬೋದು ಅಥವಾ ನಮ್ಮ ಇನ್ನಿತರ ಹೊರ ಅಂಗಡದ ಕೆಲಸ ನೌಕರ ವೃಂದ ಇರ್ಬೋದು, ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ವ್ಯಾವಹಾರಿಕವಾಗಿ ಹೆಸರನ್ನು ತಂದುಕೊಟ್ಟಿದೆ, ಸಂಪಾದನೆಯನ್ನು ತಂದುಕೊಟ್ಟಿದೆ, ಬದುಕನ್ನು ಕಟ್ಟಿಕೊಟ್ಟಿದೆ, ಎಲ್ಲವನ್ನು ಕಟ್ಟಿಕೊಟ್ಟಿದೆ. ನಾನು ಇಷ್ಟೇ ಹೇಳುವಂಥದ್ದು, ಮಹಾತ್ಮ ಗಾಂಧಿ ರಸ್ತೆ ಮಹಾತ್ಮ ಗಾಂಧಿ ರಸ್ತೆಯಾಗಿ ಉಳಿಬೇಕು. ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಹರಿಯುತ್ತಿರುವಂಥ ಕೊಡಿಯಾಲ್ಗುತ್ತಿನಲ್ಲಿರುವಂಥ ಎರಡು ನದಿಗಳು ತೋಡುಗಳು ಅದು ನದಿಗಳಾಗಿಯೇ ಇರಲಿ. ಬೇಕಾದ್ರೆ ನಮಗೆ ಈ ಪ್ರದೇಶಕ್ಕೆ ಅದು ನದಿಗಳೇ, ಅದು ಸ್ವಚ್ಛವಾಗಿಯೇ ಇರಬೇಕು. ಯಾಕಂದರೆ ಜನರು ಸ್ವಚ್ಛವಾಗಿದ್ದಾರೆ, ಜನರು ಸ್ವಚ್ಛವಾಗಿದ್ದಾಗ ಆ ಎರಡು ರಸ್ತೆಯೂ ಸ್ವಚ್ಛವಾಗಿರಬೇಕು, ಜನರ ಮನಸ್ಸು ಸ್ವಚ್ಛವಾಗಿರಬೇಕು, ಹರಿಯುವ ನೀರು ಸ್ವಚ್ಛವಾಗಿರಬೇಕಲ್ಲ. ಈ ನೆಲೆಯಲ್ಲಿ ಸ್ವಲ್ಪ ಈ ನಗರ ಬೆಳೆದ ಹಾಗೆ ಮಹಾತ್ಮ ಗಾಂಧಿ ರಸ್ತೆ MG ರೋಡ್ ಆಗದೆ ಅದು ಮಹಾತ್ಮ ಗಾಂಧಿ ರಸ್ತೆಯಾಗಿ ಉಳಿದಲ್ಲಿ ಅದು ಸ್ವಚ್ಛವಾಗಿ ಇದ್ದೀತೋ ಎನ್ನುವಂಥ ನನ್ನ ಮನದಾಳದ ಒಂದು ಅಪೇಕ್ಷೆ, ಅದು ಜನರಿಗೆ ಬೆಳಕಾಗಲಿ ಅಂತ.
1: ಸರ್ ಪ್ರದೀಪ್ ಕುಮಾರ್ ಕಲ್ಕುರರವರೇ, ಮಹಾತ್ಮ ಗಾಂಧಿ ರಸ್ತೆ ಬಗ್ಗೆ ಮತ್ತು ನಿಮ್ಮ ಸಂಸ್ಥೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಸಾಂಗ್ ಅನ್ನು ನಾವು ಪ್ಲೇ ಮಾಡ್ತಾ ಇದ್ದೀವಿ, ಯಾವ ಸಾಂಗ್ ಅನ್ನು ನೀವು ರಿಕ್ವೆಸ್ಟ್ ಮಾಡ್ತೀರಿ ಸರ್?
2: ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನ್ನು ಬಿಚ್ಚಿಡುವೆ ಓಗುರುವೆ ಅಂತರಾತ್ಮ.

0: ನಾವೀಗ ಎಂ ಜಿ ರೋಡಿನಲ್ಲಿ ಹೆಸರಾಂತ ಒಂದು ಸ್ಟುಡಿಯೋ ಫೋಟೋ ಸ್ಟುಡಿಯೋ ಅಮ್ಟೂರು ಸ್ಟುಡಿಯೋದಲ್ಲಿದ್ದೇವೆ. ಇಲ್ಲಿಯೇ ಭಾಸ್ಕರ್ ಅಮ್ಟೂರ್ ಅಂತ ಛಾಯಾಗ್ರಾಹಕರು, ಬಹಳ ಒಂದು ಹೆಸರಾಂತ ಛಾಯಾಗ್ರಾಹಕರು, ಹಾಗೆ ಹಲವಾರು ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ. ಸೊ ಅವರು ಇವರ ಎಂ ಜಿ ರೋಡ್ನಲ್ಲಿರುವ ಸ್ಟುಡಿಯೋದ ಬಗ್ಗೆ ಮತ್ತು ಎಂ ಜಿ ರೋಡ್ನ ಬಗ್ಗೆ ಒಂದಷ್ಟು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ.
1: ನಮಸ್ತೆ, ನಾನು ಭಾಸ್ಕರ್ ಅಮ್ಟೂರು. ಕಳೆದ ಒಂದು ಛಾಯಾಗ್ರಹಣ ವೃತ್ತಿಯಲ್ಲಿ 20-30 ವರ್ಷಗಳ ಸೇವೆ ಮಾಡ್ತಾಯಿದ್ದೇನೆ. ಅಮ್ಟೂರು ಸ್ಟುಡಿಯೋ ಸ್ಟಾರ್ಟ್ ಆಗಿ 2010 ಸ್ಟಾರ್ಟ್ ಮಾಡಿದ್ದೇನೆ, ಅಕ್ಟೋಬರ್ 10. ಈಗ 9 ವರ್ಷ ಕಂಪ್ಲೀಟ್ ಆಗಿದೆ. ಎಂ ಜಿ ರೋಡ್ನ ಬಗ್ಗೆ ಹೇಳೋದಿದ್ದರೆ, ನಾನು ಕಳೆದ 30-35 ವರ್ಷಗಳಿಂದ ನೋಡ್ತಾ ಇದ್ದೇನೆ. ಇಲ್ಲಿ ಫಸ್ಟ್ ನಾನು ನೋಡುವಾಗ ಎಂ ಜಿ ರೋಡು ಎರಡೂ ಸೈಡ್ ಗದ್ದೆ, ಒಂದು ಸೈಡಲ್ಲಿ ಕಂಬಳ ಆಗ್ತಾಯಿತ್ತು, ಈ ಸೈಡಲ್ಲಿ ಫುಲ್ ಗದ್ದೆ. ಎಂ ಜಿ ರೋಡ್ ಅಂದರೆ ಎಂ ಜಿ ರೋಡಿಂದ ಸುಮಾರು ಕುದ್ರೋಳಿ ತನಕ ಯಾವುದೇ ಕಟ್ಟಡ ಎಲ್ಲ ಇರಲಿಲ್ಲ, ಖಾಲಿ ಗದ್ದೆ ಮಾತ್ರ ಇದ್ದದ್ದು. ಇವಾಗ ಅದು ಒಂದು ನಗರ ಆಗಿದೆ, ಮ್ಯಾಂಗ್ಳೂರು ಸ್ಮಾರ್ಟ್ ಸಿಟಿ ಆಗ್ತಾ ಇದೆ. ಮತ್ತು ಛಾಯಾಗ್ರಹಣ ವತ್ತಿ ನಾನು ಸ್ಟಾರ್ಟ್ ಮಾಡೋವಾಗ ನನ್ನ ಮೊದಲ ಛಾಯಾಗ್ರಹಣ ತೆಗ್ದದ್ದು ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರದ್ದು 1991. ಆವಾಗ ಫಸ್ಟ್ ಛಾಯಾಗ್ರಹಣ ನಂದು ವಾಜಪೇಯಿ ಅವರದ್ದು. ಅವರು ಮಂಗಳೂರು ಭೇಟಿ ಇರುವಾಗ ಅವರ ಒಂದು ಪ್ರೆಸ್ ಮೀಟ್ ಸರ್ಕಿಟ್ ಹೌಸಲ್ಲಿತ್ತು, ಆವಾಗ ತೆಗೆದ ಫೋಟೋ ಫ್ರಂಟ್ ಪೇಜಲ್ಲಿ ಬಂದಿತ್ತು. ಅಮ್ಟೂರು ನನ್ನ ಹುಟ್ಟೂರು, ಹಾಗೆ ಅಮ್ಟೂರು ನನ್ನ ಊರಿನ ಬಗ್ಗೆ ಒಂದು ಕಾಳಜಿಯಿಂದ ಆ ಹೆಸರನ್ನು ಇಟ್ಟಿದ್ದೇನೆ. ಎಲ್ಲರಿಗೂ ಇಲ್ಲದ್ರೆ ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ, ಅಮ್ಟೂರು ಅಂತಲೇ ಕರೆಯುವುದು ನನ್ನನ್ನು. ಅದು ನನ್ನ ಒಂದು ಊರಿನ ಬಗ್ಗೆ ನನಗೊಂದು ಹೆಮ್ಮೆ ಇರುವುದರಿಂದ ಆ ಹೆಸರನ್ನು ಇಟ್ಟಿದ್ದೇನೆ. ಹಾಗೆ ಯಾರು ಮಂಗಳೂರಿಗೆ ಬಂದರೂ ಸಹ ಅವರಿಗೆ ಅಮ್ಟೂರು ಅಂತ ನೋಡಿ ನಮ್ಮಲ್ಲಿ ಮಾತಾಡಲಿಕ್ಕೆ ಬರ್ತಾರೆ, ನಮ್ಮ ಊರಿನ ಯಾರು ಇರಬೇಕಲ್ಲಿ ಅಂತೇಳಿ ತುಂಬ ಜನ ಬಂದಾರೆ. ಹಾಗೆ ವ್ಯಾಪಾರ ಎಂ ಜಿ ರೋಡ್ ರಸ್ತೆ ಆದ ನಂತರ ಕಾಂಕ್ರೀಟ್ ಆದ ನಂತರ ಇಲ್ಲಾಂದರೆ ಪಾರ್ಕಿಂಗ್ ಸಮಸ್ಯೆ ಎಲ್ಲಿ ಸಹ. ಇಲ್ಲಿ ಎಂ ಜಿ ರೋಡಲ್ಲಿ ಯಾವುದೇ ಬಿಲ್ಡಿಂಗ್ಗೆ ಪಾರ್ಕಿಂಗ್ ಇಲ್ಲ, ಎಲ್ಲ ಕಡೆ ಸಹ ಪಾರ್ಕಿಂಗನ್ನೆಲ್ಲ ಮಿಸ್ಯೂಸ್ ಮಾಡಿ ಅದನ್ನೆಲ್ಲ ಇದು ಮಾಡಿದೆ, ಯೂಸ್ ಮಾಡ್ತಿದ್ದಾರೆ. ಈಗಿನ ಟೇಮೆ ಪೈ ಹಾಲ್ ಮೊದಲನ್ನ ಅದು ಗದ್ದೆ, ಅದರ ಎದುರುಗಡೆ ಇರುವಂಥದ್ದು ಕಂಬಳ ಆಗ್ತಾಯಿತ್ತು. ನಾನು ಬರುವಾಗ ನಾವು ಅದೇ ರೋಟ ಕಂಬಳದ ಪುಣಿಯಲ್ಲಿ ನಾನು ಅಲ್ಲಿ ನಡ್ಕೊಂಡು ಬಂದು ಕಲ್ಪಿತಷ್ಟದಲ್ಲಿ ಇರುವಾಗ ಅಲ್ಲಿಂದ ನಡ್ಕೊಂಡು ಬಂದು ಬರ್ತಾಯಿದ್ದೆ. ನಡ್ಕೊಂಡು ಬಂದು ಇಲ್ಲಿ ಬೆಜೆಂಟ್ ಇವ್ನಿಂಗ್ ಕಾಲೇಜಲ್ಲಿ ಜಾಬ್ ಮಾಡ್ತಿದ್ದೆ ಆಗ 1991. ಮದರ್ ತೆರೆಸ ಅವರದ್ದು ಫೋಟೋ ತೆಗೆದೇನೆ. ರಾಜ್ಕುಮಾರ್ ಅವರದ್ದು ಮಂಗಳೂರು ಭೇಟಿ ಇರುವಾಗ ನಾವು ಫೋಟೋ ತೆಗೆದು ಗ್ರೂಪ್ ಫೋಟೋಲ್ಲಿ ತೆಗೆದೇವೆ ಮಂಜನಾ ಹೋಟ್ಲಲ್ಲಿ. ಆನಂತರ ಮದರ್ ತೆರೆಸ ಮಂಗಳೂರು ಭೇಟಿ ಮಾಡುವಾಗ ಅದು ಫೋಟೋ ತೆಗೆದೇನೆ. ಮತ್ತು ಶಿವರಾಮ್ ಕಾರಂತ್, ಹಾಗೆ ಸಾಧಾರಣ ಪ್ರಧಾನಿಗಳದ್ದು ನಮ್ಮ ರಾಜೀವ್ ಗಾಂಧಿ 1999 ಕುದ್ರೋಳಿ ದೇವಸ್ಥಾನಕ್ಕೆ ಬಂದಾಗ ಫೋಟೋ ತೆಗೆದೇನೆ ಅಲ್ಲಿ ಇನಾಗ್ರೇಷನಿಗೆ ಬಂದಾಗ. ಮತ್ತು ನಮ್ಮ ನರಸಿಂಹರಾವು, ಚಂದ್ರಶೇಖರ್, ಮತ್ತು ಈಗಿನ ಮೋದಿಜಿಯವರು.
0: ಓಕೆ ಭಾಸ್ಕರ್ ಅಮ್ಟೂರ್ ಅವರೇ, ಬಹಳ ವಿವರವಾಗಿ ಅಮ್ಟೂರ್ ಸ್ಟುಡಿಯೋ ಬಗ್ಗೆ ಮತ್ತು ಎಂ ಜಿ ರೋಡ್ ಬಗ್ಗೆ ನಮಗೆ ವಿವರಗಳನ್ನು ತಿಳಿಸಿದ್ರಿ.

0: ಈಗಾಗಲೇ ಎಂ ಜಿ ರಸ್ತೆಯಲ್ಲಿ ಬಹಳ ದೂರಕ್ಕೆ ನಾವು ಸಾಗಿ ಬಂದಿದ್ದೇವೆ. ದೂರಕ್ಕೆ ಅಂತಲ್ಲ, ಹತ್ತಿರ ಹತ್ತಿರದಲ್ಲಿ ಸಾಕಷ್ಟು ವಿವರಗಳು ನಮಗೆ ನೋಡಲಿಕ್ಕೆ ಸಿಗುವುದರಿಂದ ಬಹಳ ಬೇಗ ಬೇಗವಾಗಿ ನಾವು ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದಷ್ಟು ನಮ್ಮ ಸಂಪರ್ಕಕ್ಕೆ ಸಿಕ್ಕಿದವರನ್ನು ಮಾತಾಡಿಸ್ತಾ ನಾವು ಮುಂದೆ ಬರ್ತಾ ಇದ್ದೇವೆ ಶ್ರೋತೃಗಳೇ. ಹಾಗೆ ನಾವು ಬಂದಾಗ ಇಲ್ಲಿ ಮತ್ತೊಂದು ಜಂಕ್ಷನ್ ನಮಗೆ ಕಾಣಿಸ್ತದೆ. ಈ ಜಂಕ್ಷನ್ನಲ್ಲಿ ನಾವು ನಿಂತರೆ ಎಡಕ್ಕೆ ಒಂದು ರಸ್ತೆ ಹೋಗ್ತಾ ಇದೆ. ಈ ರಸ್ತೆ ಬೆಸೆಂಟ್ ವಿದ್ಯಾಸಂಸ್ಥೆಗಳ ಕಡೆಗೆ ಹೋಗ್ತದೆ. ಇನ್ನೊಂದು ಬಲಬದಿಗೆ ಇರುವಂಥದ್ದು ಕೆನರಾ ಕಾಲೇಜಿನ ಕಡೆಗೆ ಹೋಗುವಂತಹ ರಸ್ತೆ. ಈಗ ನಾವು ಬೆಸೆಂಟ್ ವಿದ್ಯಾಸಂಸ್ಥೆಯ ರಸ್ತೆಯನ್ನು ಸ್ವಲ್ಪ ಗಮನಿಸಿ ಅದರ ಕಡೆಗೆ ನಾವು ಹೊರಳಿದ್ದೇವೆ. ಹಾಗೆ ಹೊರಳುತ್ತಾ ಇದ್ದಾಗ ನಮಗೆ ಇಲ್ಲಿ ವಿಶಾಲವಾದಂತಹ ಬೆಸೆಂಟ್ ವಿದ್ಯಾಸಂಸ್ಥೆಯ ಕಟ್ಟಡ ಸಿಗ್ತದೆ. ಈ ಬೆಸೆಂಟ್ ವಿದ್ಯಾಸಂಸ್ಥೆಯ ಹೆಸರನ್ನು ನಾವು ಕೇಳುವಾಗ ಏನಿದು ಬೆಸೆಂಟ್ ಅಂತ ನಿಮಗೆ ಅನ್ನಿಸಬಹುದು. ತಮಗೆಲ್ಲ ಗೊತ್ತಿದೆ, ಡಾಕ್ಟರ್ ಅನ್ನಿ ಬೆಸೆಂಟ್ ಇವರು ಸ್ತ್ರೀ ಶಿಕ್ಷಣದ ಚಿಂತಕಿಯವರು, ಮಹಿಳಾ ಚೇತನದ ಉದ್ಧಾರಕ್ಕೆ ಅಂತ ಅವ್ರನ್ನ ಹೆಸರಿಸ್ತಾರೆ. ಐರಿಷ್ ಮಹಿಳೆ, 1847 1933 ಅವಧಿಯಲ್ಲಿ ಇದ್ದವರು. ಒಂದು ಆಧ್ಯಾತ್ಮಿಕ ಪರಂಪರೆಯ ತತ್ವಜ್ಞಾನದ ತವರೂರಾದಂಥ ಭಾರತವನ್ನು ಅವರು ಸಂದರ್ಶಿಸಿ ಸುದೀರ್ಘವಾಗಿ ಇಲ್ಲಿ ತಿರುಗಾಡಿದವರು 1893. ಅವರು ಒಂದು ಉದ್ಗಾರ ಮಾಡ್ತಾರಂತೆ ಆ ಕಾಲಕ್ಕೆ, ಭರತಭೂಮಿಯ ಸಂದರ್ಶನದಿಂದ ನಾನು ಧನ್ಯಳಾದೆ, ಇದು ನಿಜಕ್ಕೂ ಪವಿತ್ರ ನಾಡು ಅಂತ ಹೇಳಿ. ಆ ಒಂದು ಐರಿಷ್ ಮಹಿಳೆ ಡಾಕ್ಟರ್ ಅನ್ನಿ ಬೆಸೆಂಟ್ ಅವರ ಒಂದು ಪ್ರೇರಣೆಯಿಂದ ಇಲ್ಲಿ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ಸಂಸ್ಥೆ ಆರಂಭವಾಗಿರುವಂಥದ್ದು.
1: ಕೇಳುಗ್ರಿ, ಬೆಸೆಂಟ್ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂತಹ ದೇವಾನಂದಪ್ಪೈ ಇವರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಸೊ ಅವರು ಒಂದಿಷ್ಟು ವಿಚಾರಗಳನ್ನು ಇಲ್ಲಿನ ಶಿಕ್ಷಣ ಸಂಸ್ಥೆಯ ಬಗ್ಗೆ ಒಂದಿಷ್ಟು ಮಾತುಗಳು ಅವರ ಮಾತಲ್ಲೇ ನಾವು ಕೇಳೋಣ.
2: ಬೆಸೆಂಟ್ ಶಿಕ್ಷಣ ಸಂಸ್ಥೆ 1918 ಮಾನ್ಯ ಬೆಸೆಂಟ್ ಡಾಕ್ಟರ್ ಅನಿ ಬೆಸೆಂಟ್ರಿಂದ ಸ್ಥಾಪನೆಗೊಂಡಿತು. ತದನಂತರ 100 ನಾವು ನಿರಂತರವಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೇವೆ. ಶಿಕ್ಷಣ ಫೀಲ್ಡ್ನಲ್ಲಿ ಸುಮಾರು 1943 ನ್ಯಾಷನಲ್ ವಿಮೆನ್ಸ್ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಪ್ರಾರಂಭ ಆಯಿತು. ಅದು ಈ ಸಂಸ್ಥೆಯ ಜವಾಬ್ದಾರಿ ವಹಿಸಿಕೊಂಡು 1976 ಈವ್ನಿಂಗ್ ಕಾಲೇಜ್, 1977 ಮಹಿಳಾ ಡೇ ಕಾಲೇಜ್, ಆಮೇಲೆ 1989 ಇಂಗ್ಲೀಷ್ ಮೀಡಿಯಂ ಶಾಲೆ, ತದನಂತರ ಈಗ 1999 MBA ಸಂಸ್ಥೆ, 3 ಕ್ಯಾಂಪಸ್ನಲ್ಲಿ ಗೋಂದೆಲ್ನಲ್ಲಿ ನಮ್ಮ 3 ಕ್ಯಾಂಪಸ್ ಇದೆ, ಅಲ್ಲಿ MBA ಪ್ರಾರಂಭವಾಗಿದೆ. ತದನಂತರ ಈಗ 3 ನಾವು TCS ಒಟ್ಟಿಗೆ, ಟಾಟಾ ಕನ್ಸಲ್ಟೆನ್ಸಿ ಒಟ್ಟಿಗೆ ಸೇರಿಕೊಂಡು ಜೊತೆಯಾಗಿ ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ ನ್ಯಾಷನಲ್ ಲೆವೆಲಿದು ನಡೆಸ್ತಾ ಇದ್ದೇವೆ. ಇಲ್ಲಿ ಸುಮಾರು ಈ ಕಡೆಯಿಂದ ಕಾಸರಗೋಡು ಕಾನಿಂಗಾಡಿನಿಂದ ಮಕ್ಕಳು ಬರ್ತಾ ಇದ್ದಾರೆ, ಕೂರ್ಗ್ ಮಡಿಕೇರಿ ಕೂರ್ಗ್ನಿಂದಲೂ ಬರ್ತಾ ಇದ್ದಾರೆ, ಸುಳ್ಯದಿಂದಲೂ ನಮಗೆ ಸ್ಟೂಡೆಂಟ್ಗಳು ಬರ್ತವೆ, ಮತ್ತು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಮ್ಮಲ್ಲಿ ಕಲಿತು ಹೋಗಿದ್ದಾರೆ, ಈಗಲೂ ಕಲಿತಾ ಇದ್ದಾರೆ. ವಂದನಾರಾವ್ ಇಲ್ಲಿಂದ ನಮ್ಮ ಸ್ಟೂಡೆಂಟ್, ಹಿಂದೆ ಅವರು ಒಲಿಂಪಿಕ್ನಲ್ಲಿ 4 ಸ್ಥಾನ ಪಡೆದಿದ್ದಾರೆ ಲಾಸ್ ಏಂಜಲೀಸ್ ಹಿಂದೆ. ಕವಿತಾ ಸನಿಲ್ ನಮ್ಮದು ಮಾಜಿ ಮೇಯರ್, ಅವರು ನಮ್ಮ ಸ್ಟೂಡೆಂಟು. ಪುರುಷೋತ್ತಮ್ ಚಿತ್ರಾಪುರ ಅವರು ನಮ್ಮ ಹಳೆ ವಿದ್ಯಾರ್ಥಿ. ಇನ್ನು 1000 ಹಳೆ ವಿದ್ಯಾರ್ಥಿಗಳು ಇಲ್ಲಿಂದ ಶಿಕ್ಷಣ ಪಡೆದು ಬೇರೆ ಬೇರೆ ಸ್ತರದಲ್ಲಿ ಬೇರೆ ಬೇರೆ ಸ್ಥಾನವನ್ನು ಗ್ರಹಿಸಿದ್ದಾರೆ. ಇದು ನಮ್ಮ ಇತಿಹಾಸ. ಮತ್ತು ನಮ್ಮದು MG Road ನಮ್ಮದು ಪ್ರಾರಂಭ ಆದರೆ MG Road ಫಸ್ಟ್. ಈಗ ನಾವು ಮುಂದೆಲ್ನಲ್ಲಿ 3 ಕ್ಯಾಂಪಸ್ ಮಾಡಿದ್ದೇವೆ. ನಮ್ಮ ವಿಜನ್ ಮತ್ತು ಮಿಷನ್ ಏನಂತ ಹೇಳಿದರೆ ಮಹಿಳಾ ಸಬಲೀಕರಣ. ಅದು ಹಿಂದಿನಿಂದಲೂ 100 ಅದನ್ನೇ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ನಾವು ಮತ್ತೆ ಹುಡುಗರನ್ನು ತಗೊಂಡಿದ್ದೇವೆ, ಆದರೆ ಮಹಿಳೆಯರಿಗೆ ಆದ್ಯತೆ ಇವತ್ತಿಗೂ ಇದೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು 5 ಹೇಳ್ತಾ ಇದ್ದಾರೆ ಬೇಟಿ ಬಚಾವ್ ಬೇಟಿ ಪಢಾವ್. ನಾವಿಲ್ಲಿ ಅದನ್ನು ಎಷ್ಟೋ ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ನಾನಿಲ್ಲಿ ಬಂದ ನಂತರ ಕೂಡ ನಾನು ನನ್ನ ಹತ್ರ ಬಂದ ಒಂದೇ ಒಂದು ಹುಡುಗಿಗೆ ಕನ್ಸೆಷನ್ ಅಥವಾ ಯಾವುದೇ ರೀತಿಯ ಒಂದು ಇದು ಕೊಡದೆ, ಅವರಿಗೆ ಶಿಕ್ಷಣ ಕೊಡದೆ ಬಿಡುವುದಿಲ್ಲ, ನಾವು ಹೊರಗೆ ಕಳಿಸುವುದಿಲ್ಲ, ಇದ್ದಷ್ಟು ಹಣ ಪಡ್ಕೊಂಡು ನಾವು ಅವರಿಗೆ ಶಿಕ್ಷಣ ಕೊಡ್ತೇವೆ. 1920 ದಶಕದಲ್ಲಿ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಬಂದಿದ್ದಾರೆ, ರವೀಂದ್ರನಾಥ ಟ್ಯಾಗೋರ್ ಇಲ್ಲಿ ಬಂದ ದೊಡ್ಡ ದೊಡ್ಡ ಮನುಷ್ಯರುಗಳು, ಮಹನೀಯರುಗಳು ಇಲ್ಲಿ ನಿರಂತರವಾಗಿ ಬರ್ತಾ ಇದ್ರು.
1: ತುಂಬ ಧನ್ಯವಾದಗಳು ಸರ್. ಸೊ ಹಾಗೇನೆ ಅಂದ್ರೆ ನಿಮಗೋಸ್ಕರ ಒಂದು ಹಾಡನ್ನು ನಾವು ಪ್ರಸಾರ ಮಾಡ್ತೀವಿ, ಯಾವ ಹಾಡನ್ನು ತಾವು ಇಷ್ಟಪಡ್ತೀರಾ?
2: ಹೇಮಂತ್ ಕುಮಾರ್ ನ 1958 ಹಾಡಿದ ಗಂಗಾ ಮಾತೆಯ ಬಗ್ಗೆ, ಗಂಗೆಯ ಬಗ್ಗೆ ಒಂದು ಹಾಡಿದ ಹಾಡು ಗಂಗಾ.

ಶ್ರೋತೃಗಳೇ, ಎಂ ಜಿ ರಸ್ತೆಯಲ್ಲಿ ಸಾಕಷ್ಟು ತಿರುಗಾಟವನ್ನು ನಾವು ಮಾಡಿದ್ದೇವೆ. ಅನೇಕ ಹೊಸ ಹೊಸ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡ ಹಾಗಾಯಿತು. ಮತ್ತು ಬಹುಶಃ ನೀವು ಕೆಲವು ಕಡೆ ಹೋಗದೇ ಇದ್ದಂಥ ಜಾಗ ಕೂಡ ನಾವು ಹೋಗಿದ್ದೇವೆ ಎನ್ನುವಂಥ ಅಭಿಮಾನ ಉಂಟು ನಮಗೆ. ಒಟ್ಟಿನಲ್ಲಿ ಒಂದು ಒಳ್ಳೆಯ ಸಮಯ ನಮ್ಮ ಜೊತೆ ಆಯಿತು ಅಂತ ನಾವು ಭಾವಿಸಬಹುದು. ಇವತ್ತಿನ ಊರುಕೇರಿ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ. ನನ್ನ ಜೊತೆ ಇಡೀ ಸಾರಂಗ ಬಳಗ ಇದೆ, ಸೈಫುಲ್ಲಾ ಮತ್ತು ಎಡ್ವರ್ಡ್ ಲೋಬು ಇವರು ಕೂಡ ನನಗೆ ಸಹಕಾರವನ್ನು ಮಾಡಿದ್ದಾರೆ. ಅವರ ಒಂದು ಸಹಕಾರವನ್ನು ಸ್ಮರಣೆ ಮಾಡ್ತಾ, ಶ್ರೋತೃಗಳಾದ ನೀವು ಬಹುಶಃ ಊರುಕೇರಿ ಕಾರ್ಯಕ್ರಮವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದೀರಿ. ನಿಮ್ಮ ಸ್ಪಂದನ ಮತ್ತು ಸಲಹೆ ಸೂಚನೆ ಸದಾ ನಮಗೆ ಬೇಕು. ಬೇರೆ ಬೇರೆ ಪ್ರದೇಶಗಳನ್ನು ಸಂದರ್ಶಿಸುವಂತಹ ಹುಮ್ಮಸ್ಸು ನಮಗುಂಟು. ಆದರೆ ಯಾವ ಏರಿಯಾ ಕವರ್ ಆಗಲಿಲ್ಲ ಅಂತ ಕೆಲವು ಸಲ ನಮಗೆ ಗೊಂದಲ ಆದಾಗ ನಿಮ್ಮ ಸೂಚನೆ ಕೂಡ ಬಂದರೆ ಬಹಳ ಒಳ್ಳೆಯದು. ಆ ರೀತಿಯ ಸಹಕಾರವನ್ನು ನೀವು ಕೊಡ್ತೀರಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೇನೆ. ಮುಂದಿನ ಊರುಕೇರಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮ ಜೊತೆ ಸಂವಹನ ನಡೆಸಿದ ನಾನು ನಿಮ್ಮ ಪ್ರೀತಿಯ ಭಾಸ್ಕರ್ ರೈ. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ ಶ್ರೋತೃಗಳೇ, ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

ನಮ್ಮೂರಿಗೊಂದು ದಾರಿ, ಆ ದಾರಿಗೊಂದು ಹೆಸರು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ. ವಿನೂತನ ಕಾರ್ಯಕ್ರಮ ಊರು ಖೇರಿ.

0: ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: 1906 ಆಗಸ್ಟ್ 22 ಸೌತ್ ಆಫ್ರಿಕನ್ ಗವರ್ಮೆಂಟ್ ಒಂದು ಏಷಿಯಾಟಿಕ್ ರಿಜಿಸ್ಟ್ರೇಷನ್ ಆಕ್ಟ್ ಅನ್ನೋದನ್ನು ತಂತು. ಅಂದ್ರೆ ಭಾರತೀಯ ಮೂಲದವರು ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ಸ್ಪೆಷಲ್ ಐಡೆಂಟಿಫಿಕೇಶನ್ ಆಗಬೇಕು, ಅವ್ರ 10 ಬೆರಳುಗಳ ಮುದ್ರೆ ಇರಬೇಕು, ಅಂಥವ್ರು ಮಾತ್ರ ಇಟ್ಕೋಬೇಕು. ಯಾರು ತಮ್ಮ ಬೆರಳು ಅಚ್ಚನ್ನು ಕೊಡೋದಿಲ್ವೋ, ಬೆರಳ ಮುದ್ರೆಗಳನ್ನು ಕೊಡೋದಿಲ್ಲೋ, ಅವ್ರನ್ನ ದೇಶದಿಂದ ಹೊರಗೆ ಹಾಕ್ತೀವಿ, ಗಡೀಪಾರ ಮಾಡ್ತೀವಿ ಅಂತ ಹೇಳಿದ್ರು. ಇದು ಬರೀ ಭಾರತೀಯರಿಗೆ ಮಾತ್ರ, ಆದ್ರಿಂದ ತುಂಬಾ ಅಪಮಾನಕರ ಆಗಿರುವಂತಹದ್ದು. ಅದಕ್ಕೆ ವಿರೋಧಿಸಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಆಗ ಬಂದಾಗ ಈ ಪ್ಯಾಸಿವ್ ರಿಜಿಸ್ಟರ್ ಒಂದು ಹೆಸರು ಕೊಡಬೇಕಲ್ಲ, ಏನಾದರೂ ಒಂದು ಮಾತು ಬಂದಾಗ ಎಲ್ಲರೂ ಒಂದು ಹೆಸರು ಕೊಟ್ಟರು. ಮಗನ್ಲಾಲ್ ಗಾಂಧಿ ಹೇಳಿದ್ರಂತೆ ಇದನ್ನು ಸದಾಗ್ರಹ ಅಂತ ಕರಿಬಹುದು ಅಂತ. ಅದ ಕಡೆ ಗಾಂಧೀಜಿ ತಿದ್ದುಪಡಿ ಮಾಡಿ ಸತ್ಯಾಗ್ರಹ ಅಂತ ಹೆಸರು ಚೆನ್ನಾಗಿದೆ ಅಂತ ಅವಾಗ ಬಂದು ಹೆಸರು ಸತ್ಯಾಗ್ರಹ ಅಂತ ಹೆಸರಿಟ್ಟರು, ಶುರು ಮಾಡಿದ್ರು. ಜನರನ್ನು ಒಗ್ಗೂಡಿಸಿದ್ರು, ಜನರು ಹೇಳಿದ್ರು ನೋಡಿ ಬೆರಳು ಹಚ್ಚಿ ಕೊಡಬೇಡಿ, ಅಪಮಾನ ಅದು, ನಾವು ಬದುಕಿದ್ದೇವೆ ದೇಶದಲ್ಲಿ ಇರಬೇಕಾದ್ರೆ ಎಲ್ಲರೂ ಕೊಡಬೇಕಲ್ವಾ, ನಾವು ಅಷ್ಟೇ ಯಾಕೆ ಕೊಡಬೇಕು ಸ್ಪೆಷಲ್ಲು, ನಮ್ಗೆ ಅಪಮಾನ ಇದು ಅಂತೆಲ್ಲ ಸೇರಿಸಿದ್ರು. ಜನ ಹ್ಞೂ ಅಂದ್ರೆ ಎಲ್ಲರೂ ಸಹಿ ಎಲ್ಲ ಸಂಗ್ರಹಣೆ ಆಯಿತು. ಅಲ್ಲಿ ಮಿಲಿಟರಿ ಅಧಿಕಾರಿ ಒಬ್ಬ ಸ್ಮಟ್ಸ್ ಅಂತ ಇದ್ದ, SMUTS ಸ್ಮಟ್ಸ್ ಅಂತ ಮಿಲಿಟರಿ ಅಧಿಕಾರಿ, ಕಠೋರ ಮನುಷ್ಯ. ಅವನು ಗಾಂಧೀಜಿಯನ್ನು ಕರೆದು ಮಾತಾಡಿದ, ನೋಡಿ ಗಾಂಧಿ ಒಂದು ಕೆಲಸ ಮಾಡಿ, ನಿಮ್ಮ ಜನಕ್ಕೆಲ್ಲ ಒಪ್ಪಿಸಿ, ಯಾರು ಸ್ವಯಂ ಪ್ರೇರಿತರಾಗಿ ತಮ್ಮ ಮನಸ್ಸಿಂದ ಯಾರು ಮುದ್ರೆ ಕೊಡ್ತಾರೋ ಹಂಗೆ ಕೊಟ್ರೆ ಎಲ್ಲರೂ ನಾನು ಆಕ್ಟ್ ತಕ್ಕೊಂಡ್ಬಿಡ್ತೇನೆ ಹಿಂದೆ, ನೋಡಿ ಹೇಗಿದೆ ಅಂತ, ಈ ಆಕ್ಟ್ ತಕ್ಕೊಂಡ್ಬಿಡ್ತೇನೆ ಸ್ವಯಂ ಪ್ರೇರಿತರಾಗಿ ಕೊಡಲಿ, ತೊಂದರೆ ಇಲ್ಲ, ಅಪಮಾನ ಮಾಡೋದಿಲ್ಲ, ನಾನು ಕೊಟ್ಟರೆ ಅದನ್ನ ಇಟ್ಕೋತೇನೆ, ಆ ಆಕ್ಟ್ ತೆಗೆದು ಹಾಕ್ಬಿಡ್ತೇನೆ, ದಾಖಲೆ ಉಳಿಯಲ್ಲ ಅಂತ. ಗಾಂಧೀಜಿ ನಂಬಿಕೊಂಡ್ರು, ನಂಬ್ಕೊಂಡು ಹೇಳಿದ್ರು ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾನು ಜನಕ್ಕೆ ಒಪ್ಪಿಸ್ತೀನಿ. ನೋಡಿ ಏನಾಗಿದೆ, ಹಿಂದಿನ ದಿವಸ ಆರ್ಗ್ಯೂ ಮಾಡಿದ್ದಾರೆ ಇವರು, ಯಾರು ಬೆರಳಚ್ಚು ಕೊಡಬಾರದು ಅಂತ, ಈಗ ಬೆರಳಚ್ಚು ಕೊಡಿ ಅಂದ್ರೆ ಯಾಕೆ ನಂಬ್ತಾರೆ ಹೇಳಿ. ಅಲ್ಲಿದ್ದಂಥವ್ರ ಜೊತೆಗಿದ್ದಂಥವ್ರು ಮೀರ್ ಅಲಂ ಅಂತ ಪಠಾಣರೆಲ್ಲ, ಅವರು ಮೀರ್ ಅಲಂ ಅಂತ ಸ್ನೇಹಿತರೆಲ್ಲ ಪೈಲ್ವಾನ್ ದೊಡ್ಡ ದೊಡ್ಡವರು, ಅವ್ರು ಗಾಂಧೀಜಿ ಹೇಳಿದ್ರಂತೆ ನಿಮ್ಮ ನೀವು ಮಾರ್ಕೊಂಡ್ಬಿಟ್ಟಿದ್ದೀರಿ ಅನ್ಸುತ್ತೆ ಸ್ಮಟ್ಸ್ಗೆ, ಸುದ್ದಿ ಬಂದಿದೆ 15,000 pounds ತಗೊಂಡಿದ್ದೀರಿ ಅಂತ ಅವ್ರ ಕಡೆಯಿಂದ, ತೋ ನಮ್ಮ ಸಿಗ್ನೇಚರ್ ಮಾಡಿಸ್ತೀರಿ ಹಾಗೆ ಹೇಗೆ ಅಂತ. ಇಲ್ಲ ಅಂತ ಇವ್ರು ಹೇಳಿದರು, ಕೇಳಲೇ ಇಲ್ಲ, ಜನ ಸೇರ್ಕೊಂಡ್ಬಿಟ್ರಂತೆ. ಅವನ್ ಮೀರ್ ಅಲಂ ಏನ್ ಮಾಡ್ತಾನೆ ಅಂದ್ರೆ, ಇಷ್ಟು ದೊಡ್ಡದೊಂದು ಕೊರಡು ಕೈಯಲ್ಲಿ, ದೊಡ್ಡದೊಂದು ಮರದ ಕೊರಡು, ಅದನ್ನು ತಗೊಂಡು ಜೋರಾಗಿ ಹೊಡಿತಾನೆ ಗಾಂಧೀಜಿಗೆ. ಇವ್ರು ಸರ್ಕೊಂಡ್ರೆ ಪುಣ್ಯಕ್ಕೆ ಬೆನ್ನೆಲುಬು ಮುರಿಯೋದು ಸ್ವಲ್ಪ ಪಾರಾಯ್ತು ನಂದು ಅಂತ ಹೇಳ್ತಾರೆ. ಪೆಟ್ಟು ಬಿದ್ದು ನೆಲಕ್ಕೆ ಬಿದ್ರು, ಈ ಕೆನ್ನೆ ಹರಿದೋಯ್ತು, ತುಟಿ ಹರಿದೋಯ್ತು, ಹಲ್ಲು ಬಿದ್ದೋಯ್ತು, ಕಿವಿಯಿಂದ ರಕ್ತ ಬರಕ್ ಶುರಾಯ್ತು. ಆದ್ರೂ ಬಿಡ್ಲಿ, ಚೆನ್ನಾಗಿ ಹೊಡೆದ್ರು ಗಾಂಧೀಜಿ, ಇವರೇ ಇವ್ರನ್ನ ಅನುಯಾಯಿಗಳಾದವ್ರು ಹೊಡೆದ್ರು, ಚೆನ್ನಾಗಿ ಹೊಡೆದ್ರು. ಹೊಡೆದ್ಮೇಲೆ ಪೊಲೀಸರು ಬಂದು ಬಿಡಿಸ್ಕೊಂಡು ಹೋಗಿ ಇವ್ರನ್ನ ಹಾಸ್ಪಿಟಲ್ ಅಲ್ಲಿ ಹಾಕಿದ್ರು. ಮನಸ್ಸಲ್ಲಿ ನಿರ್ಧಾರ ಹೆಂಗಿರುತ್ತೆ ನೋಡಿ, ನಾನು ನನ್ನ ಮುದ್ರೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ದೇನಲ್ಲ, ಬೆರಳು ಮುದ್ರೆ ಕೊಡ್ತೀನಿ ಅಂತ ಹೇಳಿದ್ದೇನಲ್ಲ ಅಂತ ಹೇಳಿ ತಕ್ಷಣ ಫೋನ್ ಮಾಡಿ ಹೇಳಿದ್ರಂತೆ ಸ್ಮಟ್ಸ್ಗೆ, ಯಾರ್ಯಾರು ಕೊಡ್ತಾರೋ ಕೊಡ್ತಾರೆ, ನಾನು ಇಲ್ಲಿಂದಾನೇ ಕೊಡ್ತೀನಿ, ದಯವಿಟ್ಟು ದಾಖಲೆ ಕಳಿಸ್ಕೊಡ್ತೀರಾ ಅಂತ ಹೇಳಿ ಹಾಸ್ಪಿಟಲಲ್ಲಿ ಕೂತ್ಕೊಂಡೇ ಮೆದ್ರುಗಳನ್ನು ಕೊಟ್ಟರು, ಸಾಕಷ್ಟು ಜನ ಕೊಟ್ಟರು. ಆದರೆ ಜನರಲ್ ಸ್ಮಟ್ಸ್ ಏನು ಮಾಡಿದೆ ಅಂದರೆ ಮೋಸ ಮಾಡಿಬಿಟ್ಟ, ಹೆಸರು ಕೊಟ್ಟು ಕೂಡ ಆಕ್ಟ್ ತಕ್ಕೊಳ್ಳಿಲ್ಲ, ಇವರೆಲ್ಲ ಬೆರಳಚ್ಚು ಕೊಟ್ಟರು ಕೂಡ ಅವನೇ ತಕ್ಕೊಳ್ಳಿಲ್ಲ. ಆ ಗಾಂಧೀಜಿ ಸಿಟ್ಟು ಬಂದು ಮತ್ತೆ ಚಳವಳಿ ಮಾಡೋಕೆ ಶುರು ಮಾಡಿದರು.

0: You're listening to Radio Sarang, 107.8 FM.
1: ಜನರಲ್ ಸ್ಮಟ್ಸ್ ಯಾವ ಮಿಲಿಟರಿ ಅಧಿಕಾರಿ ಇವ್ರನ್ನ ದಮನ ಮಾಡಕ್ಕಂತಿದ್ನೋ ಅವರ ಪ್ರೀತಿಯನ್ನು ಸಂಪಾದಿಸಿದ್ಕೊಂಡು ಹೇಗೆ ಅಂತ ಅಂದ್ರೆ, ಆ ವಿರೋಧ ಇದ್ರೂ ಕೂಡ ವೈರತ್ವ ಇರಬೇಕಾಗಿಲ್ಲ ಅನ್ನೋದನ್ನ, ಯಾವುದೇ ವಿಷಯದಲ್ಲಿ ವಿರೋಧ ಇರಬಹುದು ಅದು ವೈರತ್ವ ಆಗಬಾರದು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಸ್ಮಟ್ಸು ರಾಜಕೀಯ ವಿರೋಧಿ ಆಗಿರಬಹುದು, ಆದ್ರೆ ಅವ್ರ ಜೊತೆ ವೈರ ಇಲ್ಲ. ಕೊನೆಗೆ ಸ್ಮಟ್ಸು ಗಾಂಧೀಜಿ ಒಬ್ಬ ಅಭಿಮಾನಿಯಾಗಿ ಹೋದ ಅನ್ನೋ ಮಾತು ಬರ್ತದೆ. 1914 ಇಸ್ವಿಯಲ್ಲಿ ಇನ್ನ ವಾಪಸ್ ಭಾರತಕ್ಕೆ ಬರಬೇಕು ಅನ್ನುವಂತ ವರ್ಷ, ಹೊರಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಆಗ ಫೀನಿಕ್ಸ್ ಆಶ್ರಮದಲ್ಲಿ ಎರಡು ಆಘಾತಕರ ಘಟನೆಗಳಾದವು. ಮೊದಲನೇದಾದಾಗ ಒಂದು 20 ವರ್ಷದ ತರುಣಿಯ ಮೇಲೆ ಅಪಚಾರ ಆಯಿತು, ಅತ್ಯಾಚಾರ ಆಯಿತು. ಅದು ಗಾಂಧೀಜಿ ಗೊತ್ತಾದ ತಕ್ಷಣ ಅವ್ರನ್ನ ಕರೆಸಿ ಎಲ್ಲ ಮಾಡಿ ಆದರೆ ಪ್ರಾಯಶ್ಚಿತ್ತ ಅಂತೇಳಿ 7 ದಿವಸ ಉಪವಾಸ ಮಾಡಿದ್ರಂತೆ. 7 ದಿವಸ ಉಪವಾಸ ಮಾಡಿದ್ರು, ಮುಂದೆ ಸುಮಾರು 4.5 ತಿಂಗಳ ಕಾಲ ಒಂದು ಹೊತ್ತು ಹೊತ್ತು ಊಟ ಮಾಡಿದ್ರಂತೆ, 2 ಹೊತ್ತು ಊಟ ಮಾಡೋದಿಲ್ಲ ಅಂತ. ಇದು ಯಾಕೆ ಅಂತ ಸಾಕಷ್ಟು ಜನ ಚರ್ಚೆ ಮಾಡ್ತಾರೆ. ಗಾಂಧೀಜಿಗೆ ನಂಬಿಕೆ ಇದ್ದದ್ದು ಮನಃಶುದ್ಧಿ ಆಗಲಿಲ್ಲ ಅಂದರೆ ಅದಾಗಬೇಕಾದ್ರೆ ದೇಹದಂಡನೆ ಬೇಕು ಅಂತ. ಈ ದೇಹದಂಡನೆ ಮಾಡಿಕೊಳ್ಳೋ ಅಭ್ಯಾಸ ಅವ್ರಿಗೆ ಮೊದಲಿಂದ ಇತ್ತು. ಅವ್ರ ಬಾಲ್ಯದಲ್ಲಿ ಒಂದು ಘಟನೆ ಬರುತ್ತೆ, ತೀರಾ ಸಣ್ಣ ಹುಡುಗಾಗಿದ್ದಾಗ. ಆಗ ಮಾವಿನ ಹಣ್ಣಿನ ಸೀಸನ್, ಗುಜರಾತಲ್ಲಿ ಬಹಳ ಒಳ್ಳೆ ಮಾವಿನ ಹಣ್ಣು ಸಿಗ್ತದೆ. ಆ ಮಾವಿನ ಹಣ್ಣಿನ ರಸ ಮಾಡಿದ್ರಂತೆ. ಮಾಡಿದಾಗ ಮೋಹನ್ ದಾಸ್ ತನ್ನ ಸ್ನೇಹಿತನು ಕರಿತೇನೆ ಊಟಕ್ಕೆ ಅಂತ ಹೇಳಿದಂತೆ. ಕರಿ ಅಂದ್ರು, ಊಟಕ್ಕೆ ಕರೆದಿದ್ದಾನೆ ಹುಡುಗನ, ಊಟಕ್ಕೆ ಬಾ ನನ್ನ ಜೊತೆಗೆ ಅಂಥೇಳಿ. ಆ ಬೆಳಗ್ಗೆ ಮಾವಿನ ರಸ ತೆಗೆದಾಗ ಅದ್ರ ವಾಸನೆ ಬಂದು ಹುಡುಗ ಇನ್ನು ಆಸೆ ಬಂದ್ಬಿಟ್ಟು ಗೆಳೆಯನ್ನು ಊಟಕ್ಕೆ ಕರೆದಿದ್ದೇನೆ ಅನ್ನೋದನ್ನು ಮರೆತುಬಿಟ್ಟು ಮಾವಿನ ಹಣ್ಣಿನ ಸ್ವೀಕರಣೆ ತಿಂದು ಊಟ ಮಾಡಿಬಿಟ್ರಂತೆ. ನಂತರ ಸ್ನೇಹಿತ ಬಂದ, ಕೆಟ್ಟ ಅನಿಸ್ತು, ಛೇ ಅವನು ಊಟಕ್ಕೆ ಕರೆದಿದ್ದೆ ನಾನು, ಅವನು ಬಿಟ್ಟು ಊಟ ಮಾಡಿದ್ನಲ್ಲ ಅಂತ ಹೇಳಿ. ನೋಡಿ, ಆ ಪುಟ್ಟ ವಯಸ್ಸಿನ ಮಗುಗೆ ತಪ್ಪು ಮಾಡಿದ್ದೀನಿ ಅಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಅನ್ನೋಂಥದ್ದು. ಇದು ಬಹುಶಃ ತಾಯಿಯಿಂದ ಬಂದದ್ದು ಅಂತ ಹೇಳ್ಕೊತಾರೆ ಅವರು. ತಾಯಿ ಏನಾದರೂ ಆದ್ರೂ ಉಪವಾಸ ಮಾಡ್ತಿದ್ಲು. ಉಪವಾಸ ಯಾಕೆ ಅಂದಾಗ ಮನಃಶುದ್ಧಿ ಮಾಡ್ಕೊಳಕ್ ಉಪವಾಸ ಮಾಡಬೇಕು ಅಂತ ತಾಯಿ ಹೇಳ್ತಿದ್ಲಂತೆ. ಅದು ಎಷ್ಟು ಗಟ್ಟಿಯಾಗಿ ಕೂತಿತ್ತು ಅಂದ್ರೆ, ಆ ಹುಡುಗ ಬಂದಾಗ, ಸ್ನೇಹಿತ ಬಂದ, ಅವನ್ ಕರೆದಿದ್ದೇನೆ ಊಟ ಮಾಡಿಬಿಟ್ನಲ್ಲ ಬಿಟ್ಟು ಅಂತ ಹೇಳಿ ಮುಂದೆ 1 ವರ್ಷ ಅವರು ಮಾವಿನ ಹಣ್ಣು ತಿನ್ನಲಿಲ್ಲ ಅಂತ. ಅದು ಆಗ ಕಾಲಕ್ಕಿದ್ದುದು. ಈಗ ಹೀಗಾದಾಗ ಒಂದು 7 ದಿವಸ ಉಪವಾಸ ಮಾಡೋದಷ್ಟೇ ಅಲ್ಲದೇನೆ 4.5 ತಿಂಗಳ ಕಾಲ ಒಪ್ಪತ್ತು ಊಟ ಮಾಡಿದ್ರಂತೆ. ಮುಂದೆ ಸ್ವಲ್ಪ ದಿವಸದ ನಂತರ ಇಂಥದ್ದು ಘಟನೆ ಇನ್ನೊಂದಾಯ್ತು. ಆ ಘಟನೆಯಲ್ಲಿ ಇವ್ರ ಮಗನೂ ಕೂಡ ಇದ್ದಾನೆ ಅಂತಾಯ್ತು. ಆಗ ಗಾಂಧೀಜಿ ಏನ್ ಮಾಡಿದ್ರು ಅಂದ್ರೆ 14 ದಿವಸ ಉಪವಾಸ. ಮೊದಲನೇ ಸಲ ಮಾಡಿದ 7 ದಿವಸ ಉಪವಾಸ, ಎರಡನೇ ಸಲ ಮಾಡಿದ 14 ದಿವಸ ಉಪವಾಸ ಮಾಡ್ಕೊಂಡ್ರಂತೆ ಅಂತ ಹೇಳ್ತಾರೆ. ಯಾಕೆ ಹಿಂಗೆ 14 ದಿವಸ ಮಾಡ್ಕೊಂಡ್ರು ಅಂತ ಹೇಳ್ತಾರಂತೆ, ನನ್ನ ಮಗ ಇದ್ದಾನೆ ಅಂತ ಆರೋಪ ಬಂದಿರೋದ್ರಿಂದ ನನ್ನ ಮೇಲಿರುವಂತಹ ಒತ್ತಡ ಹೆಚ್ಚು.

ಅಂದ್ರೆ ಒಬ್ಬ ನಾಯಕನಿಗಿರ್ಬೇಕಾದಂತಹ ಗುಣ ಏನು ಅಂದ್ರೆ, ನನ್ನ ನಮ್ಮ ಪರಿವಾರದಲ್ಲಿದ್ದಂಥವ್ರು ನನ್ನ ಗುಂಪಿನಲ್ಲಿದ್ದಂಥವ್ರು ಏನಾದ್ರು ತಪ್ಪು ಮಾಡಿದ್ರೆ ನಾಯಕ ಅದಕ್ಕೆ ಜವಾಬ್ದಾರಿ ಆಗ್ತಾನೆ ಅನ್ನುವಂಥ ಒಂದು ಭಾವನೆ ಅವ್ರಿಗೆ. ನಾಯಕ ತನ್ನನ್ನು ತಿದ್ಕೋಬೇಕು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ಯಾವುದೇ ತಪ್ಪಾದ ತಕ್ಷಣ ಯಾರು ಮಾಡಿದ್ ನೋಡಿ ಅದನ್ನ, ಯಾರು ಅಂತ ಹುಡುಕೋಕ್ ಶುರು ಮಾಡೋದು. ಯಾರೋ ಒಬ್ಬರ ಮೇಲೆ ಗೂಬೆ ಕೂಡಿಸ್ಬಿಟ್ಟು ಅವ್ರ ಪನಿಷ್ಮೆಂಟ್ ಆಯ್ತು ಅಂದ್ರೆ ಮುಗೀತು, ಕಂಡುಹಿಡಿದ್ನಲ್ಲ ಕೆಲಸ ಅದನ್ನ, ನಾಯಕನಾಗಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಕಂಡುಹಿಡಿದೆ ಅಂತ ಅಷ್ಟ ಆಗ್ತದೆ. ಆದ್ರೆ ನಾಯಕತ್ವದಲ್ಲಿ ಖೋತಾ ಇದೆ ಅಂತ ಅನಿಸೋದಿಲ್ಲ. ಆದ್ರೆ ಗಾಂಧೀಜಿಗೆ ಅನಿಸಿದ್ದು, ನಾನು ನಾಯಕನಾಗಿ ನನ್ನಿದ್ದಾಗ ಪನಿಷ್ಮೆಂಟ್ ನನಗಾಗಬೇಕು ಅಂತ ತಗೊಳ್ಳುವಂತಹದ್ದು. 14 ದಿವಸ ಪನಿಷ್ಮೆಂಟ್ ತಗೊಂಡ್ರಂತೆ, ಉಪವಾಸ ಮಾಡಿದ್ರು ಅಂತ ಹೇಳ್ತಾರೆ. ಇದೆಲ್ಲ ಆದ್ಮೇಲೆ 21 ವರ್ಷ ಮುಗಿಸಿ ಗಾಂಧಿ ಭಾರತಕ್ಕೆ ಬರುವಾಗ ತುಂಬಾ ವಿಜಯಿಯಾಗಿದ್ರು ಅವರು ಅಂತ, ತುಂಬಾ ಪ್ರಖ್ಯಾತರಾಗಿದ್ರು, ತುಂಬಾ ಹೆಸರಾಗಿತ್ತು. ಇವರ ವಿಜಯಕ್ಕೆ 3 ಕಾರಣಗಳು ಅಂತ ಹೇಳ್ತಾರೆ. ಈ ಪಾಲಿಟಿಕಲ್ ಅನಾಲಿಸ್ಟ್ ಅಂತ ಇರ್ತಾರೆ, ರಾಜಕೀಯ ಚಿಂತಕರಿದ್ದಾರಲ್ಲ, ಅವ್ರು ಹೇಳೋ ಪ್ರಕಾರ 3 ಕಾರಣಗಳಿಂದಾಗಿ ಗಾಂಧೀಜಿ ಬಹಳ ಯಶಸ್ವಿ ಆದರು ಸೌತ್ ಆಫ್ರಿಕಾದಲ್ಲಿ ಅಂತ. ಮೊದಲೇದ್ ಯಾರು ಅಂದ್ರೆ ಗಾಂಧಿ ಹಿಮ್ಸೆಲ್ಫ್, ಗಾಂಧಿನೇ ಅಂತ. ಅದಕ್ಕೆ ಆಕ್ಸ್ಫರ್ಡ್ನ ಗಿಬರ್ಟ್ ಮರೆ ಅನ್ನುವಂಥ ದೊಡ್ಡ ವಿಶ್ಲೇಷಕ ಬರೀತಾನೆ, ಒಂದು ಜರ್ನಲ್ ಅಲ್ಲಿ ಬರೀತಾನೆ, ಹಿಬರ್ಟ್ ಜರ್ನಲ್ ಅಂತ. ಹಿಬರ್ಟ್ ಜರ್ನಲ್ ಮಾತು ಬರೀತಾನೆ ಗಾಂಧೀಜಿ ಬಗ್ಗೆ, ಅವ್ರು ಯಾಕೆ ಸಕ್ಸಸ್ಫುಲ್ ಆದರು, ಎಸ್ಎಸ್ ಆದರು ಅಂತ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವನು ಹೇಳ್ತಾನೆ, ಬಿ ಕೇರ್ಫುಲ್ ಇನ್ ಡೀಲಿಂಗ್ ವಿತ್ ದಿಸ್ ಮ್ಯಾನ್, ಬಿ ಕೇರ್ಫುಲ್ ಇನ್ ಡೀಲಿಂಗ್ ವಿತ್ ದಿಸ್ ಮ್ಯಾನ್ ಹೂ ಕೇರ್ಸ್ ನಥಿಂಗ್ ಫಾರ್ ಸೆನ್ಶುಯಲ್ ಪ್ಲೆಜರ್ಸ್, ನಥಿಂಗ್ ಫಾರ್ ಕಂಫರ್ಟ್ ಆರ್ ಪ್ರೇಸ್ ಆರ್ ಪ್ರಮೋಷನ್, ಬಟ್ ಈಸ್ ಸಿಂಪ್ಲಿ ಡಿಟರ್ಮಿನ್ ಟು ಡೂ ವಾಟ್ ಈ ಬಿಲೀವ್ಸ್ ಟು ಬಿ ರೈಟ್. He is a dangerous and uncomfortable enemy. He is a dangerous and uncomfortable enemy because he is body which you can always conquer but gives you so little purchase over his soul. ಎಷ್ಟು ಒಳ್ಳೆ ಮಾತು ಸಮರೈಸ್ ಮಾಡಿದ್ದು ಅಂದ್ರೆ, ಹೇಳ್ತಾನೆ ಅವನು, ಇಂಥ ಮನುಷ್ಯನ ಜೊತೆ ಬಹಳ ಹುಷಾರಾಗಿರ್ಬೇಕು. ಯಾಕಂದ್ರೆ ಈ ಮನುಷ್ಯ, ಅವನಿಗೆ ದೈಹಿಕ ಆಕಾಂಕ್ಷೆಗಳಿಲ್ಲ, ದೈಹಿಕ ಅಪೇಕ್ಷೆಗಳಿಲ್ಲ ಅವನಿಗೆ. ಅವನಿಗೆ ಏನು ಸಂತೋಷ ಬೇಕಾಗಿಲ್ಲ, ವಿರಾಮ ಬೇಕಾಗಿಲ್ಲ, ಆರಾಮಾಗಿರೋದು ಬೇಕಾಗಿಲ್ಲ ಅವನಿಗೆ, ಹೊಗಳಿಕೆ ಬೇಕಾಗಿಲ್ಲ, ಪ್ರಮೋಷನ್ ಬೇಕಾಗಿಲ್ಲ ಅವನಿಗೆ. ತನ್ನ ತಲೆಗೆ ಯಾವುದು ಸರಿ ಅಂತ ಅನ್ಸುತ್ತೋ ಅದನ್ನು ಮಾಡಿಯೇ ತೀರ್ತಾನೆ ಅಂತ ಮನುಷ್ಯ. ಇವನು ಯಾಕೆ ಡೇಂಜರಸ್ಸು ಅಂತಂದ್ರೆ, ಅನ್ಕಂಫರ್ಟೇಬಲ್ ಎನಿಮಿ, ನಿಮಗೆ ಅತ್ಯಂತ ಅಪಾಯಕಾರಿಯಾದಂಥ ಮತ್ತು ನಿಮಗೆ ಮುಜುಗರ ಮಾಡುವಂಥ ವೈರಿ ಯಾಕೆ ಇವನು ಅಂತಂದ್ರೆ, ಅವನು ದೇಹಕ್ಕೆ ಶಿಕ್ಷೆ ಕೊಡ್ಬೋದು, ನೀವು ಬೇಕಾದ್ರೆ ದೇಹವನ್ನು ಕೊಂಡ್ಕೋಬಹುದು, ಜೈಲಲ್ಲಿ ಹಾಕ್ಬಹುದು, ಪನಿಷ್ಮೆಂಟ್ ಕೊಡ್ಬಹುದು, ಎಲ್ಲ ಮಾಡಬಹುದು ಅವನಿಗೆ. ಆದ್ರೆ ಅವನ ಆತ್ಮದ ಮೇಲೆ ನೀವೇನು ವಿಜಯ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಕರೆ ಏನೋ ಕಳ್ಕೊಳ್ಳೋಗ್ತಾ ಇರಲಿಲ್ಲ ಅವನು, ಆತ್ಮಪ್ರಜ್ಞೆ ಎಷ್ಟು ಗಟ್ಟಿಯಾಗಿದೆ ಅಂತ. ಅದಕ್ಕೆ ಹೇಳ್ತಾರೆ, ಗಾಂಧಿ ಸಕ್ಸಸ್ಫುಲ್ ಆದದ್ದು ಇದಕ್ಕೆ ಅಂತ ಹೇಳಿ ಆ ಗಿಬರ್ಟ್ ಮರೆ ಬರೀತಾನೆ. ಎರಡನೇದು, ಅವ್ರ ಜೊತೆಗೆ ಇದ್ದಂತ ಸತ್ಯಾಗ್ರಹಿಗಳಿದ್ದರಲ್ಲ, ತೂ ನಂಬಿಕೊಂಡವ್ರು ಇವ್ರನ್ನ, ಗಾಂಧೀಜಿ ಏನ್ ಹೇಳಿದ್ರು ಮಾಡ್ತೇವೆ ಅಂತ. ಒಂದು ವರ್ಷ ಆದ್ಮೇಲೆ ಬರ್ತೀನಿ ಅಂತಂದಾಗ, ವಾಪಸ್ ಬರ್ತೀನಿ ಅಂದಾಗ, ಆಗೊಂದು ರೂಲ್ ಬಂದಿತ್ತು, ಹಿಂಗ ಭಾರತೀಯರಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಗಾಂಧೀಜಿ ಹೇಳಿದ್ರಂತೆ, ಇದ್ ಬಿಡಿ ಹಾಗಾದ್ರೆ, ಎಲ್ಲರೂ ಇದ್ ಬಿಡಿ, ಇಲ್ಲಿ ಯಾಕೆ ಹೋಗ್ತೀರಿ ವಾಪಸ್ಸು, ಇದ್ ಬಿಡಿ ಅಂತ ಗಾಂಧೀಜಿ ಕೇಳಿದ್ರಂತೆ. ಗಾಂಧೀಜಿ ಇರ್ತೀನಿ ನಾನು ಅಂತಂದ್ರೆ ಸ್ವಲ್ಪ ದಿವಸ ಇರಬಹುದು ಅಂತ. ಎಲ್ಲರೂ ಒತ್ತಾಯ ಮಾಡಿದ್ರಂತೆ, ಇದ್ ಬಿಡಿ ನೀವು, ಯಾಕೆ ಹೋಗ್ತೀರಿ, ನಿಮ್ ಕಾಳಜಿ ನಾವು ನೋಡ್ಕೋತೀವಿ. ಆಗ ದಾದಾ ಅಬ್ದುಲ್ ಹೇಳ್ತಾನೆ, ಸುಲಭ ಅಲ್ಲಪ್ಪ, ಅವ್ರ ಸಂಬಳ ಸಾರಿಗೆ ಕೊಡ್ಬೇಕಲ್ಲ, ಅದನ್ನ ಯಾರು ನೋಡ್ಕೋತೀರಿ ಅಂತ ಗಾಂಧೀಜಿ ತುಂಬಾ ಬೇಜಾರಾಗ್ಬಿಡುತ್ತೆ. ಹೇಳ್ತಾರೆ, ನಾನು ಇಲ್ಲಿವರೆಗೂ ಸಂಬಳಕ್ಕೋಸ್ಕರ ಬಂದವನು ಒಂದು ವರ್ಷ ಕಾಂಟ್ರಾಕ್ಟ್ ಮೇಲೆ, ಇನ್ನು ಮುಂದೆ ನನ್ನ ಸಂಬಳ ಚಿಂತೆ ಮಾಡಬೇಡಿ, ಸಮಾಜ ಕಾರ್ಯಕ್ಕೆ ಸಂಬಳ ಕೇಳಬಾರ್ದು ನಾನು, ಇನ್ನು ನಾನು ಹಾಗೆ ಇರ್ತೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಸತ್ಯಾಗ್ರಹಿಗಳು ಜೋರಾಗಿದ್ರು ಅಂತ ಹೇಳ್ತಾರೆ, ನೀವೇನು ಚಿಂತೆ ಮಾಡಬೇಡಿ, ನೀವು ಕರ್ನಾಟಕ ಬರೋದಕ್ಕೆ ನಾವಿದ್ದೇವೆ, ಎಷ್ಟು ಜನ ಬೇಕು ಅಂತ ಹೇಳಿ 8 ಜನ ಕರ್ಕೊಂಡ್ಬರ್ತೇವೆ, ನೀವು ಏನು ಮಾಡು ಅಂತೀರಿ ಅದನ್ನು ಮಾಡ್ತೇವೆ. ಇಷ್ಟು ಏನು ಹೇಳಿದ್ದನ್ನು ಮಾಡುವಂಥ ಸತ್ಯಾಗ್ರಹಿ ಸ್ನೇಹಿತರಿದ್ರೆ ನಾಯಕರಿಗೆ ಎಂಥ ಬಲ ಬರುತ್ತೆ. ಕೇಳ್ತಾರೆ, ಅಂಥ ವಿಲಿಂಗ್ ವಾಲಂಟಿಯರ್ಸ್ ಇದ್ರು ಅಂತ, ನಾಳೆ ಇಷ್ಟು ಜನ ಬರಬೇಕು ಅಂತಂದ್ರೆ ಬಂದ್ಬಿಡೋರು, ಅಷ್ಟು ನಂಬಿಕೆ ಇವ್ರ ಮೇಲೆ ಇತ್ತು. ಆದ್ರೆ ಸತ್ಯಾಗ್ರಹಿಗಳಿಂದ ಅವ್ರು ಯಶಸ್ಸಾಗೋದಕ್ಕೆ ಕಾರಣ ಆಯಿತು ಅಂತ.

ಮೂರನೇದ್ದು ಆ ತಮಾಷೆ ಇದೆ ಯಾರು ಅಂತ ಹೇಳ್ತಾರೆ. ಮೂರನೇದವನು ಜನರಲ್ ಸ್ಮಟ್ಸ್ ಅಂತ. ಇವರು ವಿಜಯ ಆಗೋದಕ್ಕೆ ಕಾರಣ ಅವನು ಅಂತ. ಯಾಕಂದ್ರೆ ಬೆಸ್ಟ್ ಚೆನ್ನಾಗಿ ಬರೀತಾನೆ ಅದನ್ನ. ಸ್ಮಟ್ಸ್ ಹೆಲ್ಪ್ಡ್ ಟು ಮೇಕ್ ಗಾಂಧಿ ಬೈ ನಾಟ್ ಡಿಸ್ಟ್ರಾಯಿಂಗ್ ಹಿಮ್. ಗಾಂಧಿ ಇನ್ಕ್ರೀಸ್ಡ್ ದ ಸ್ಟೇಚರ್ ಆಫ್ ಸ್ಮಟ್ಸ್. ಒಬ್ಬರೊಬ್ಬರಿಗೆ ಹೇಗೆ ಪೂರಕವಾಗಿದ್ರು ಅಂತ. ಪ್ರಜಾಪ್ರಭುತ್ವ ಇಲ್ಲದಂತಹ ದೇಶದಲ್ಲಿ ಒಬ್ಬ ಮಿಲಿಟರಿ ಅಧಿಕಾರಿ ಏನೂ ಮಾಡಬಹುದಾಗಿತ್ತು. ಗಾಂಧೀಜಿಗೆ ಹೊಡೆದೇ ಹಾಕ್ಬೋದು, ಕೊಂದೇ ಹಾಕ್ಬೋದಾಗಿತ್ತು, ಆದ್ರೆ ಅದನ್ನು ಮಾಡಲಿಲ್ಲ. ಅದನ್ನು ಮಾಡದೇ ಇರೋದ್ರಿಂದ ಗಾಂಧೀಜಿಯನ್ನು ದೊಡ್ಡವನನ್ನಾಗಿ ಸ್ಮರ್ಟ್ಸ್ ಮಾಡಿದ. ಆ ಸ್ಮರ್ಟ್ಸ್ ಅನ್ನು ಮೆಚ್ಚಿಕೊಂಡು ಗಾಂಧೀಜಿ ಅವನನ್ನು ಎತ್ತರಕ್ಕೇರಿಸಿದ್ರು ಅಂತ. ಅದರಿಂದ ಸ್ಮರ್ಟ್ಸ್ ಕೂಡ ತಮ್ಮ ಮಿಲಿಟರಿ ಅಧಿಕಾರಿ ಇದ್ರು ಕೂಡ ಇವರನ್ನು ಹಾಳು ಮಾಡಲಿಲ್ಲ, ಇವರನ್ನು ಕಾಪಾಡಿಕೊಂಡ ಅನ್ನೋ ಮಾತನ್ನು ಹೇಳಿ ಈ ಮೂರು ಜನದಿಂದಾಗಿ ಇವರು 21 ವರ್ಷಗಳ ಅವಧಿ ಸೌತ್ ಆಫ್ರಿಕಾದಲ್ಲಿ ಯಶಸ್ವಿ ಆಯಿತು ಅಂತ. ಮುಂದೆ ಭಾರತಕ್ಕೆ ಬರಬೇಕಲ್ವ. ಭಾರತಕ್ಕೆ ಬರೋ ದಿವಸ ತೀರ್ಮಾನ ಆಯಿತು, ಹಡಗಲ್ಲಿ ಹೊರಟರು. ಇವರಿಗೆ ಅಭೂತಪೂರ್ವ ಸ್ವಾಗತ ಮಾಡಬೇಕು ಅಂತ ಹೇಳಿ ಮುಂಬೈನ ಅಪೋಲೋ ಬಂದರು ಸಜ್ಜಾಗಿತ್ತು. ಆ ದಿವಸ ಜನವರಿ 9, 1915. ಎಲ್ಲ ಹಿರಿಯರು ಸೇರ್ಕೊಂಡಿದ್ದಾರೆ. ಬಹಳ ಇವರದು ಇವರ ಖ್ಯಾತಿ ಇವರಿಗಿಂತ ಮುಂದೆ ಬಂದಿತ್ತಲ್ಲ, ಭಾರತಕ್ಕೆ ಮುಟ್ಟುಬಿಟ್ಟಿದೆ ಇವರ ಖ್ಯಾತಿ. ಅದಕ್ಕೆಲ್ಲರೂ ಬಂದು ಸೇರ್ಕೊಂಡ್ರಂತೆ ಸ್ವಾಗತ ಮಾಡಬೇಕು ಅಂತ. ಹಿರಿಯರು ನಾಯಕರೆಲ್ಲ ಸೇರಿದ್ದಾರೆ. ಇವರ ಮೆರವಣಿಗೆ ಕರ್ಕೊಂಡು ಹೋಗಬೇಕು ಅಂತ ಆಸೆ ಮುಂಬೈದ ಒಳಗಡೆ. ಆದರೆ ಸರ್ಕಾರ ಪರ್ಮಿಷನ್ ಕೊಡಲಿಲ್ಲ. ಮೆರವಣಿಗೆಗೆ ಪರ್ಮಿಷನ್ ಕೊಡಲ್ಲ, ಅವ್ರು ರಿಸೀವ್ ಮಾಡ್ಕೋಬಹುದು ಅಷ್ಟೇನೆ ಅಂತ. ಅವ್ರು ಹೇಗೆ ಹೇಳಿದ್ರು ಹಡಗಿನಿಂದ ಅಂತ ಪಿಕ್ಚರ್ಸ್ ಅಲ್ಲಿ ತುಂಬಾ ಚೆನ್ನಾಗಿರೋದಿದೆ. ಟಿಪಿಕಲ್ ಕಾಠಿವಾಡ ಡ್ರೆಸ್ ಹಾಕೊಂಡಿದ್ದಾರೆ. ತಾವು ಕಾಠಿವಾಡ ಡ್ರೆಸ್ ಕಂಡ್ರೆ ಚೆನ್ನಾಗಿರುತ್ತೆ, ಒಂಥರ ಫ್ರಾಕ್ ಇದ್ದಂಗಿರುತ್ತೆ. ಮೇಲೆ ಅದು ಇದ್ ಮೇಲೆ ಟೈಟ್ ಇರುತ್ತೆ, ಕೆಳಗೆ ನೀರಿಗೆ ನೀರಿಗೆ ನೀರಿಗೆ ಇರುತ್ತೆ. ನಾನು ಪ್ರತಿ ವರ್ಷ ಅಲ್ಲಿ ಹೋದಾಗ ನೋಡ್ತೀನಿ, ತುಂಬ ಇಷ್ಟ ನನಗೆ ಡ್ರೆಸ್ ಅದು. ಅಲ್ಲಿ ಹೋದಾಗ ಇದು ನೋಡ್ಬೇಕು ನೀವು, ದಸರಾ ಹೊತ್ತಿಗೆ ಅವ್ರು ಡಾನ್ಸ್ ಮಾಡ್ತಾರೆ, ರಾಸ್ ಅಂತ ಮಾಡ್ತಾರೆ, ದಾಂಡಿಯಾ ರಾಸ್ ಅಂತ. ಏನ್ ಚೆನ್ನಾಗಿ ಕುಣಿತಾರೆ ಅವ್ರು. ಗಿರಿ ಗಿರಿಗೆ ತಿರುಗ್ತಿರ್ಬೇಕಾದ್ರೆ ಅದು ಫ್ರಾಕಿಂಗ್ ಅಲ್ಗಡ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹುಡುಗರು ಎಸ್ಪೆಷಲಿ ಗಂಡಸರು ಡಾನ್ಸ್ ಬಹಳ ಚೆನ್ನಾಗಿರುತ್ತೆ. ಆ ತರದ ಟೈಟ್ ಶರ್ಟ್ ಫ್ರಾಕ್ ತರ ಇರುವಂತದನ್ನ ಆ ಕಾಟೆವಾಡಿ ಒಂದು ಪೈಜಾಮ ಹಾಕೊಂಡಿದ್ದಾರೆ, ಮೇಲೆ ತಲೆ ರುಮಾಲ್ ಸುತ್ತಕೊಂಡಿದ್ದಾರೆ. ಕಸ್ತೂರ್ಬಾ ಕೂಡ ಟಿಪಿಕಲ್ ತಮ್ಮ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಇದ್ರು. ಆ ಡ್ರೆಸ್ ಅಲ್ಲಿ ಇಳಿದ್ರಂತೆ. ಆಮೇಲೆ ಅದು ಭಾರತದ ಮಿಲ್ಲಲ್ಲಿ ತಯಾರಾದಂತಹದ್ದೇ ಇರಬೇಕು. ಆಮೇಲೆ 12ನೇ ತಾರೀಕು ಬಂದು 3 ದಿವಸದ ಮೇಲೆ ಒಂದು ಸನ್ಮಾನ ಸಮಾರಂಭ ಆಯ್ತಂತೆ ಇವರಿಗೆ. ದೊಡ್ಡ ಸಮಾರಂಭದಲ್ಲಿ ಅವಾಗೇನ್ ಮಾಡಿದ್ರು ಅಂದ್ರೆ, ಅವತ್ತು ಕೂಡ ಅದೇ ಡ್ರೆಸ್ ಹಾಕೊಂಡು ಬಂದಿದ್ದಾರೆ ಅವರು. ಆಗ ಬ್ರಿಟನ್ ಮಹಾರಾಜರ ಹುಟ್ಟಿದ ಹಬ್ಬಿನ ನೆನಪಿಗಾಗಿ ಒಂದು ವಿಶೇಷ ಒಂದು ಅವಾರ್ಡ್ ಕೊಡ್ತಾ ಇದ್ರಂತೆ, ವಿಶೇಷವಾದ ಗೌರವ ಕೊಡ್ತಾ ಇದ್ರು. ಕೈಸರೆ ಹಿಂದ್ ಅಂತ, ಕೈಸರೆ ಹಿಂದ್ ಅಂತ ಅವಾರ್ಡ್ ಅನ್ನು, ಬಂಗಾರ ಪದಕ ಕೂಡ ಗಾಂಧೀಜಿ ಕೊಟ್ಟರಂತೆ. ಇದು ಸಾಕಷ್ಟು ಕಡೆ ಚಿಂತೆ ಆಗಿದೆ ಜನಕ್ಕೆ. ಬ್ರಿಟಿಷ್ ಕಡೆಯಿಂದ ಯಾಕೆ ತಗೊಂಡ್ರು ಬಂಗಾರದ ಪದಕ? ಬ್ರಿಟಿಷ್ ಮಹಾರಾಜನ ಹುಟ್ಟಿದ ಹಬ್ಬಕ್ಕೆ ಇರುವಂತಹದ್ದು, ಇದನ್ನ ಯಾಕೆ ತಗೊಂಡ್ರು ಅಂತ. ನಾವು ಸಾಮಾನ್ಯವಾಗಿ ಚರ್ಚೆ ಮಾಡೋರು ಬುದ್ಧಿಜೀವಿಗಳು ತುಂಬಾ ತಲೆ ಕೆಡಿಸ್ಕೋತಾರೆ. ಆದ್ರೆ ಅರ್ಥ ಆಗ್ಬೇಕಾದ್ರು ಇದಾದದ್ದು 1915ರಲ್ಲಿ. 1915ರಲ್ಲಿ ಗಾಂಧೀಜಿಗೆ ಬ್ರಿಟಿಷ್ ವಿರುದ್ಧ ದ್ವೇಷ ಏನಿರಲಿಲ್ಲ. ಬ್ರಿಟಿಷರನ್ನು ದೇಶ ಬಿಟ್ಟು ಓಡಿಸ್ಬೇಕು ಅಂತ ಕಲ್ಪನೆ ಶುರು ಆಗಿರಲಿಲ್ಲ. ಆದದ್ದು ಮುಂದೆ ಅದು ಬರ್ತೇನೆ ನಾನು ಯಾವಾಗ ಆದದ್ದು ಅಂತ. ಅಲ್ಲಿ ಹಿಂದೆ ಇರುವಾಗ ಬ್ರಿಟಿಷ್ ಹತ್ರ ಸಲಿಗೆ ಇತ್ತು, ಇವರಿಗೆ ಮಾತಾಡ್ತಾ ಇದ್ರು ಅವ್ರ ಹತ್ರ. ಅವ್ರ ಮರ್ಯಾದೆ ಕೊಟ್ಟದನ್ನು ತಗೊಂಡ್ರು, ಇವ್ರು ಕೊಟ್ಟರು. ಮುಂದೆ ಅವರಿಗೆ ರಾಜಕೀಯದಲ್ಲಿ ಹೋಗ್ಬೇಕು ಅಂತ ವಿಚಾರ ಮಾಡಿದಾಗ ಅವ್ರ ಗುರುಗಳಾದಂತಹ ಗೋಖಲೆ ಅವ್ರು ಹೇಳಿದ್ರಂತೆ, ನೋಡು ನೀ ಭಾರತಕ್ಕೆ ಬಂದದ್ದೇನೆ ನಿಜ, ನೀವು ಆದ್ರೆ ಬಹಳ ವರ್ಷ ಹೊರಗಡೆ ಇದ್ರಿ, ಹೀಗಾಗಿ ಭಾರತೀಯರಿಗೆ ನೀವು ಹೊಸಬರೇ ಇದ್ದೀರಿ, ಭಾರತಕ್ಕೂ ಹೊಸಬರಾಗಿದ್ದೀರಿ. ಆದ್ರಿಂದ 1 ವರ್ಷ ಯಾವುದು ಮಾತಾಡಬೇಡಿ, ನೀವು ಯಾವುದು ಸ್ಟೇಟ್ಮೆಂಟ್ ಕೊಡಬೇಡಿ ಪ್ರೆಸ್ಗೆ, ದೇಶವನ್ನು ಅರ್ಥ ಮಾಡಿಕೊಳ್ಳಿ ಅಂದ್ರಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಮಾತು ಇದನ್ನ. ಯಾವ ದೇಶಕ್ಕೆ ನೀವು ಸಹಾಯ ಮಾಡ್ಬೇಕಂತಿದ್ದೀರೋ, ಸೇವೆ ಮಾಡ್ಬೇಕಂತೀರೋ, ಆ ದೇಶದ ಅರ್ಥನೇ ಆಗದೆ ಹೋದ್ರೆ ಏನ್ ಸೇವೆ ಮಾಡ್ತೀರಿ ಅಂತ ಗೋಖಲೆ ಎಷ್ಟು ಒಳ್ಳೆ ಅಭಿಪ್ರಾಯ ಕೊಡ್ತಾರೆ. ಹೋಗಿ ದೇಶ ನೋಡು ಮೊದಲು ನೀನು ಅಂತ. ಅದಕ್ಕೆ ಗಾಂಧೀಜಿ ತೀರ್ಮಾನ ಮಾಡಿದ್ರು, 1 ವರ್ಷ ನಾನು ಯಾವುದಕ್ಕೂ ಮಾಡೋದಿಲ್ಲ, ದೇಶ ಅಡ್ಡಾಡ್ತೇನೆ ಅಂತ ಶುರು ಮಾಡಿದ್ರು. ಅದಕ್ಕೆ 1 ಇಯರ್ ಆಫ್ ಪ್ರೊಬೇಷನ್ ಅಂತ. ಅಂದ್ರೆ ಮುಂದೆ ನೌಕರಿ ಸೇರೋದಕ್ಕಿಂತ ಮೊದಲು ಪ್ರೊಬೇಷನ್ ಅಂತ ಕೊಡ್ತಾರಲ್ಲ, ಹಾಗೆ ತಾತ್ಕಾಲಿಕವಾಗಿರ್ಬೇಕು, ಹಾಗೆ ಪ್ರೊಬೇಷನ್ ಮೇಲೆ ಗಾಂಧಿ ಇದ್ರು ಅಂತ.

0: रेडियो सारंग 107.8 FM।
1: ಜನರಿಗೆ ಒಂದು ವಿಶ್ವಾಸ ಬಂತು, ಗೋಖಲೆ ಅವ್ರ ಜೊತೆಗಿರೋದ್ರಿಂದ ಇವರ ಪಾಲಿಟಿಕಲ್ ಫ್ಯೂಚರ್ ಚೆನ್ನಾಗಿದೆ ಅಂತ ಅನಿಸ್ತು. ಆನಂತರ ಇವ್ರನ್ನ ಸ್ಥಿತಿಗತಿ ಅಭ್ಯಾಸ ಮಾಡೋದಕ್ಕೆ ಇನ್ನೊಂದು ಆಸೆ ಮನಸ್ಸಲ್ಲಿ ಗೋಖಲೆ ಅವರಿಗಿತ್ತು. ಅವ್ರ ಸರ್ವೆಂಟ್ಸ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಕಟ್ಟಿದ್ರು ಗೋಖಲೆ ಅವರು. ಆ ಸರ್ವೆಂಟ್ಸ್ ಆಫ್ ಇಂಡಿಯಾಗೆ ಇವ್ರು ಸೇರಿಸ್ಕೋಬೇಕು, ಗಾಂಧಿ ಸೇರ್ಬೇಕದಕ್ಕೆ ಅಂತ ಅಪೇಕ್ಷೆ ಇತ್ತಂತೆ. ಗಾಂಧೀಜಿಗೂ ಮನಸ್ಸಿತ್ತು, ಗುರುಗಳು ತಾನೇ ಗೋಖಲೆ ಅವರು, ಹೇಳಿದ್ರೆ ಸೇರ್ಕೋತೀನಿ ಅಂದ್ರಂತೆ. ಎಲ್ಲ ಆಯ್ತು. ಇವ್ರು ಆ ಕಡೆ ಹೋದಾಗ ಅಲ್ಲಿ ನೋಡಿದ್ರು, ಬಾಕಿ ಜನ ಸದಸ್ಯರಿದ್ದಾರಲ್ಲ ಬೇಕಾದಷ್ಟು ಜನ, ಅದರೊಳಗೆ ಎರಡು ಎಳೆ ಕಾಣಿಸ್ತು ಗಾಂಧೀಜಿಗೆ. ಕೆಲವರಿಗೆ ಇವ್ರ ಸ್ಟೈಲ್ ಇಷ್ಟ ಆಗ್ಲಿಲ್ಲ, ಇವರೇನೋ ಸತ್ಯಾಗ್ರಹ ಹಾಗೆ ಮಾಡ್ತಾರೆ ಸರಿ ಆಗ್ಲಿಕ್ಕಿಲ್ಲ ಅಂತ ಕೆಲವರಿಗೆ. ಇನ್ನು ಕೆಲವರಿಗೆ ಈತ ಬಂದ್ಬಿಟ್ರೆ ಸರನಾಗಿ ಏನಾಗ್ತದೋ ಅಂತ ಒಂದು ಎಳೆ ಕಾಣಿಸ್ತು. ಅದೇ ಗಾಂಧೀಜಿ ಒತ್ತಾಯ ಮಾಡಲಿಲ್ಲಂತೆ. ಆಮೇಲೆ ನೋಡೋಣ ಅಂತ ಹೇಳಿ ಮುಂದೆ ಸ್ವಲ್ಪ ದಿವಸ ಪ್ರವಾಸ ಇರಲಿ ಅಂತ ಹೇಳಿ ರಾಜಕೋಟಿಗೆ ಹೋದ್ರು, ಪೋರ್ ಬಂದ್ರಕ್ಕೆ ಹೋದ್ರು, ತಮ್ಮವ್ರನ್ನೆಲ್ಲ ಕಂಡ್ರಂತೆ. ಕಂಡ್ಬಿಟ್ಟು ಟ್ಯಾಗೋರ್ ಹೇಳಿದ್ರು ಶಾಂತಿನಿಕೇತನಕ್ಕೆ ಬನ್ನಿ ಅಂತ. ಇನ್ನೊಂದು ತಮಾಷೆ ಏನಾಗಿದೆ, ಇವರು ಶಿಷ್ಯರಿದ್ರಲ್ಲ ರಾಜ್ ಸೌತ್ ಆಫ್ರಿಕಾ ಬರ್ಬೇಕಾದ್ರೆ ಇವ್ರ ಜೊತೆಗಾರರಿದ್ರು, ಆ ಮಗನ್ ಲಾಲ್ ಜೊತೆಗೆ ಸಾಕಷ್ಟು ಜನ ಇದ್ರು, ಅವ್ರು ಗಾಂಧಿ ಜೊತೆಗೆ ಬರ್ತೀವಿ ಅಂತ ಹಠ ಹಿಡಿದು ಬಂದ್ರು ಕೆಲವರು. ಆ ಬಂದವ್ರನ್ನೆಲ್ಲ ಮೊದಲು ಕಳಿಸಿದ್ದಾರೆ, ಅವ್ರೆಲ್ಲ ಶಾಂತಿನಿಕೇತನದಲ್ಲಿ ಟ್ಯಾಗೋರ್ ಅವರ ಆಶ್ರಯದಲ್ಲಿ ಇದ್ರು. ಟ್ಯಾಗೋರ್ ಸಂತೋಷ ಪಟ್ರಂತೆ, ಹೀಗಾದ್ರೂ ನಮ್ಮ ಬಾಂಧವ್ಯ ಹತ್ರ ಆಯ್ತಲ್ಲ, ನಿಮ್ ಶಿಷ್ಯರ ನಮ್ಮ ಹತ್ರ ಇದ್ದ ಚಿಂತೆ ಮಾಡಬೇಡಿ ಅಂತ ಹೇಳಿದ್ರು. ಇವರು ಗಾಂಧಿ ಅಲ್ಲಿ ಹೋದ್ರು ಶಾಂತಿನಿಕೇತನಕ್ಕೆ, ಸ್ವಲ್ಪ ದಿವಸ ಟ್ಯಾಗೋರ್ ಅವ್ರ ಹತ್ರ ಇರಬೇಕು ಅಂತ. ಆದ್ರೆ ಜಾಸ್ತಿ ಇರೋಕೆ ಆಗ್ಲಿಲ್ಲ ಅಲ್ಲಿ. ಎರಡು ದಿವಸ ಇರೋದ್ರಲ್ಲಿ ಟೆಲಿಗ್ರಾಮ್ ಬಂತು, ಗೋಖಲೆ ಕಾಲುವಾದ್ರು ಅಂತ. ಗೋಖಲೆ ತೀರ್ಕೊಂಡ್ರು ಅಂತ ಸುದ್ದಿ ಬಂದ ತಕ್ಷಣ ಓಡಿ ಪುಣೆಗೆ ಬಂದ್ರು ಗಾಂಧಿ. ಗಾಂಧಿ ಬಂದು ತುಂಬಾ ದುಃಖ ಆಯ್ತು ಅವ್ರಿಗೆ. ಅವ್ರು ಹೇಳ್ತಾರೆ, ನಮ್ಮ ತಂದೆನ ಕಳ್ಕೊಂಡಷ್ಟು ದುಃಖ ಆಯ್ತು ನನಗೆ ಅಂತ ಗೋಖಲೆ ಅವ್ರ ಬಗ್ಗೆ. ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಅವ್ರು ತಮ್ಮ ಗುರುಗಳನ್ನು ತಪ್ಪಿಕೊಂಡಿದ್ದಾರೆ, ಅವ್ರ ಶ್ರದ್ಧಾಂಜಲಿ ಅಂತ ಹೇಳಿ ಗಾಂಧೀಜಿ ಒಂದು ವರ್ಷ ಚಪ್ಪಲಿ ಹಾಕೊಳ್ಳಿಲ್ಲ ಅಂತ. ಒಂದು ವರ್ಷ ಚಪ್ಪಲಿ ಹಾಕೊಳ್ಳಿಲ್ಲ, ಹಾಗೆ ಅಡ್ಡಾಡಿದ್ರು. ಯಾಕಂದ್ರೆ ಗುರುಗಳಿಗೆ ನನ್ನ ಶ್ರದ್ಧಾಂಜಲಿ ಇರಲಿ ಅಂತ ಒಂದು ವರ್ಷ ಚಪ್ಪಲಿ ಹಾಕೊಳ್ಳಿಲ್ಲ. ಅವ್ರದ್ ಮಾತು ಹೇಳ್ತಾರೆ, ಮೂರು ಜನ ದೊಡ್ಡವರು ಅವಾಗ ರಾಜಕೀಯದಲ್ಲಿ ಇದ್ದವರು, ಫಿರೋಜ್ ಶಾ, ತಿಲಕ್ರು, ಗೋಖಲೆ ಅವರು. ಆ ಮೂರು ಜನದ ಬಗ್ಗೆ ಗಾಂಧಿ ಒಂದು ಸೆಂಟೆನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಸರ್ ಫಿರೋಜ್ ಶಾ ನನಗೆ ಹಿಮಾಲಯದಂತೆ ತೋರಿದರು, ಸರ್ ಫಿರೋಜ್ ಶಾ ನನಗೆ ಹಿಮಾಲಯದಂತೆ ತೋರಿದರು, ಲೋಕಮಾನ್ಯ ತಿಲಕರು ಸಮುದ್ರದಂತೆ ಆದರು, ಆದರೆ ಗೋಖಲೆ ಅವರು ನನಗೆ ಗಂಗಾ ನದಿ. ಹಿಮಾಲಯವನ್ನು ಏರುವುದು ಕಷ್ಟ, ಸಮುದ್ರವನ್ನು ಸೇರುವುದು ಸುಲಭವಲ್ಲ, ಆದರೆ ಗಂಗಾ ನದಿ ಜನರನ್ನು ತನ್ನ ಹೃದಯಕ್ಕೆ ಆಹ್ವಾನಿಸುತ್ತದೆ ಅಂತ. ಇದು ನಾವು ಬೇರೆ ಕಡೆ ತಿಂತು ವಿಚಾರ ಮಾಡಬಹುದು. ಫಿರೋಜ್ ಶಾ ಆಡಳಿತದಲ್ಲಿ ತುಂಬಾ ಚೆನ್ನಾಗಿದ್ದಂತ ಮನುಷ್ಯ, ಸ್ವಲ್ಪ ದರ್ಪದ ಮನುಷ್ಯ. ಗಾಂಧೀಜಿ ಯಾವುದೇ ವ್ಯಕ್ತಿ, ಗಾಂಧೀಜಿ ಯಾಕೆ ನಾವೆಲ್ಲರೂ ಕೂಡ ಅಷ್ಟೇ ಅಲ್ವಾ, ನಮ್ಮ ಮನಸ್ಥಿತಿಗೆ ಹೊಂದುವಂಥವ್ರನ್ನ ನಾ ಆರಿಸ್ಕೋತೀವಿ ಯಾವಾಗ್ಲೂ. ಅವರು ಸ್ವಲ್ಪ ಆಟೋಕ್ರಾಟಿಕ್ ಪವರ್ಫುಲ್ ಮನುಷ್ಯ ಫಿರೋಜ್ ಶಾ, ಆದ್ರಿಂದ ಬಹುಶಃ ಗಾಂಧಿಗೆ ಅಷ್ಟು ಇಷ್ಟ ಆಗಿರ್ಲಿಕ್ಕಿಲ್ಲ. ತಿಲಕರು ಸ್ವಲ್ಪ ಅಗ್ರೆಸಿವ್, ಬಹುಶಃ ಅದಕ್ಕೂ ಆಗಿರ್ಲಿಕ್ಕಿಲ್ಲ. ಇವರ ಮನಸ್ಥಿತಿಯನ್ನು ಹೊಂದುವಂತ ಗೋಖಲೆ ಅವರಿದ್ದರಲ್ಲ, ಅದು ಬಹುಶಃ ಇಷ್ಟ ಆಗಿರ್ಬೇಕು. ಅದಕ್ಕೆ ಹೇಳ್ತಾರೆ, ಗಂಗಾ ನದಿ ಇದ್ದ ಹಾಗೆ ಎಲ್ಲ ಹೃದಯಕ್ಕೆ ಆಹ್ವಾನಿಸ್ತದೆ ಅಂತ ಹೇಳಿ. ಇವತ್ತಿನ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

0: रेडियो सारंग 107.8 FM।
1: ಅಮ್ಮಾ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ವಾಯ್ಸ್ ಆಫ್ ಮಂಜುಳ
2: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಹೇಗಿದ್ದೀರಾ ಎಲ್ರೂ? ಸೂಪರ್ ಆಗಿದ್ದೀರಲ್ಲ. ವಾವ್, ನೀವು ಸೂಪರ್ ಆಗಿದ್ರೆ ನಾನು ಕೂಡ ಸೂಪರೇ. ಈ ಜುಲೈ ಮತ್ತು ಆಗಸ್ಟಲ್ಲಿ ಬರುವ ಈ ಮಳೆಗಾಲದ ತಿಂಗಳಲ್ಲಿ ಭಾರೀ ಮಳೆಯಿಂದಾಗಿ ಜನರು ಮನೆಯಲ್ಲಿ ಇರಬೇಕಾಗುತ್ತೆ. ಹೀಗೆ ಹಿರಿಯರು ಈ ಮಳೆಗಾಲದ ತಂಪು ವಾತಾವರಣಕ್ಕೆ ತಕ್ಕಂತೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಕಾಡಿನಲ್ಲಿ ಸಿಗುವ ಪ್ರಕೃತಿದತ್ತವಾದ ಎಲೆಗಳು, ತರಕಾರಿಗಳನ್ನು ಬಳಸಿ ಸಾಂಪ್ರದಾಯಿಕ ಮತ್ತು ಔಷಧೀಯ ಗುಣವುಳ್ಳ ಅಡಿಗೆಗಳನ್ನು ತಯಾರಿಸ್ತಾ ಇದ್ರು. ಆಮೇಲೆ ಯಾವುದು ಹೇಳಿ, ನಿಮಗೆ ಪಟ್ಟ ಅಂತ ನೆನಪಾಗೋದು ಪತ್ರೊಡೆ ಅಲ್ವಾ? ಆಟಿ ತಿಂಗಳನ್ನು ಒಂದು ಸ್ಪೆಷಲ್ ಹೇಳ್ಬೋದು. ಆಮೇಲೆ ತುಳುನಾಡಿನ ಒಂದು ಹೆಮ್ಮೆಯ ತಿನಿಸು ಅದು. ಕೆಸುವಿನ ಎಲೆ, ಅಕ್ಕಿ ಹಿಟ್ಟು, ಬೆಲ್ಲ, ಮಸಾಲೆ ಪದಾರ್ಥ ಎಲ್ಲ ಹಾಕಿ ತಯಾರಿಸಲ್ಪಡುವ ಬಾಯಲ್ಲಿ ನೀರು ಉರಿಸುವ ಖಾದ್ಯ. ಅದನ್ನು ಅಲ್ಲಿ ತೊಂದರಲ್ಲಿ ಇಟ್ಟರೆ ಬೇಯಲಿಕ್ಕಿಟ್ಟರೆ ವಾವು, ಯಾವಾಗ ಒಂದು ತೆಗೆದು ತಿಂತೇವೆ ಅಂತಲೇ ಆಗ್ತಾ ಇರ್ತದೆ. ಹಾಲಿನಿಂದ ಮಾಡಿ ಈ ಗಂಜಿಯನ್ನು ತಯಾರಿಸ್ತಾರೆ. ಆಮೇಲೆ ಮಳೆಗಾಲಕ್ಕೆ ಸ್ಪೆಷಲ್ ಆಗಿ ನಮಗೆ ಸಿಗುವಂಥದ್ದು ಬಿದಿರಿನ ಕಳಲೆ. ಅದಕ್ಕೆ ಅಲಸಂದೆ ಕಾಳಿನಿಂದ ಮಾಡುವ ರುಚಿಕರವಾದ ಸಾಂಬಾರ್, ಆಮೇಲೆ ತೊಜಂಗ್ ಅದರಂಥ ಪಲ್ಯ, ಆಮೇಲೆ ಚಟ್ನಿ. ಕೆಸುವಿನದು ಕಾಂಡ ಇರ್ತದಲ್ಲ ಅದರನ್ನು ಮತ್ತು ಕಾಡು ಸೊಪ್ಪುಗಳನ್ನು ಬಳಸಿ ಮಾಡುವ ಖಾದ್ಯಗಳು ಅದೇ ಇರ್ತದೆ. ಆಮೇಲೆ ಅಕ್ಕಿಯಿಂದ ಮಾಡುವಂಥ ಪುಂಡಿ, ಅಕ್ಕಿಯಿಂದ ಮಾಡುವ ಸಣ್ಣ ಉಂಡೆಗಳನ್ನು ತೆಂಗಿನಕಾಯಿ ತುರಿಯೊಂದು ಎಲ್ಲ ಹಾಕಿ ಚೆಂದ ಮಾಡಿದ್ಕೊಂಡು ಸೂಪರಾದ ಪದಾರ್ಥ ಮಾಡಿ ತಿಂದರೆ ವಾವ್. ಆಮೇಲೆ ಹಲಸಿನಕಾಯಿ ಗಟ್ಟಿ, ಅದು ಈ ಸಮಯಕ್ಕೆ ಮಾತ್ರ ಸಿಗೋದು. ಆಮೇಲೆ ಈ ಹಲಸಿನ ಹಣ್ಣು, ಆಮೇಲೆ ಇದಕ್ಕೆ ಬೆಲ್ಲ, ಆಮೇಲೆ ಅಕ್ಕಿ ಎಲ್ಲ ಅರ್ದು ಹಾಕಿ ಚೆಂದ ಮಾಡಿ ಬೇಯಿಸಿದರೆ ಆಹಾ, ಅದು ತಿನ್ನಲಿಕ್ಕೆ ಖುಷಿ ಆಗ್ತದೆ. ಆಮೇಲೆ ಈ ಶೀತಕ್ಕೋಸ್ಕರ ಹುರುಳಿಕಾಳಿನಿಂದ ತಯಾರಿಸುವಂಥ ಖಾರದ ಸಾರು, ಇದು ಶೀತ ಮತ್ತು ನೆಗಡಿಗೆ ಅತ್ಯಂತ ಒಳ್ಳೆಯದು. ಒಂಥರ ಈ ಆಹಾರ ಪದ್ಧತಿಯು ರುಚಿಗೆ ಮಾತ್ರ ಸೀಮಿತ ಅಲ್ಲ, ಇದು ಮಳೆಗಾಲದಲ್ಲಿ ಬರುವ ರೋಗಗಳನ್ನು ತಡೆಗಟ್ಟುವಲ್ಲಿ ಔಷಧಿಯಾಗಿ ಕೆಲಸ ಮಾಡ್ತದೆ. ಇಂದಿಗೂ ನಾವು ನೋಡ್ತೇವಲ್ಲ ಆಟಿ ಡೊಂಜಿ ದಿನ, ಆಟಿ ಫುಡ್ ಫೆಸ್ಟಿವಲ್, ಈ ರೀತಿಯಾಗಿ ರುಚಿಕರವಾದಂಥ ಅಡಿಗೆಗಳನ್ನು ಜನರಿಗೆ ಪರಿಚಯಿಸುತ್ತಾ ಇರ್ತಾರೆ. ತುಳುನಾಡಿನ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಇವತ್ತು ನಾವು ಮಾತಾಡೋಣ. ಈ ಅಡುಗೆ ವಿಷಯ ಬಂದಾಗ ಯಾವ ಹಾಡು ನೆನಪಾಗುತ್ತೆ? ನನಗಂತೂ ಈಗೇ ಸದ್ಯಕ್ಕೆ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಹಾಡು, ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲಿ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದಲ್ಲೂ ನೆನಪಲ್ಲಿ ಉಳಿಯುವ. ಇದು ಹಾವಿನ ಹೆಡೆ ಚಿತ್ರದ ಹಾಡು. ಜಿ ಕೆ ವೆಂಕಟೇಶ್ ಅವರ ಸಂಗೀತಕ್ಕೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಈಗ ಈ ಸೂಪರ್ ಆಗಿರೋ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಾರೆ ರೇಡಿಯೋ ಸರಂಗ 107.8 FM. ಇವತ್ತು ನಾವು ಮಳೆಗಾಲಕ್ಕೆ ಮಾಡುವಂತ ತುಳುನಾಡಿನ ಸಾಂಪ್ರದಾಯಿಕ ಅಡಿಗೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ಆಯ್ತಾ, ಮಳೆಗಾಲಕ್ಕೆ ಒಳಗೆ ಒಂದು ಪತ್ರೊಡೆ ಬೇಯ್ತಾ ಇರಬೇಕು. ಆಹಾ, ಬಿಸಿ ಬಿಸಿ ಪತ್ರೊಡೆಯನ್ನು ತಿಂತಾ ಇದ್ರೆ ಅದು ಸ್ವರ್ಗಕ್ಕೆ ಮಿಗಿಲು. ಇನ್ನು ಹಲಸಿನ ಹಣ್ಣು ಸಿಗುವ ಕಾಲ ಆದ್ರಿಂದ ಹಲಸಿನ ಹಣ್ಣಿನ ಗಟ್ಟಿ, ಆಮೇಲೆ ಅಪ್ಪ ಗಾರಿಗೆ ಅಂತ ಹೇಳ್ತಾರೆ, ಮುಳ್ಕ ಅಂತ ಹೇಳ್ತಾರೆ, ಅದು ಸಹ ಬಿಸಿ ಬಿಸಿ ಮಳೆಗೆ ಒಳಗೆ ಅಲ್ವಾ. ಹೊರಗೆ ಚಳಿ ಚಳಿ ಮಳೆ, ಒಳಗೆ ಬಿಸಿ ಬಿಸಿ ಗಾರಿಗೆ, ಆಹಾ ತಿಂತಾ ಇದ್ರೆ ಇನ್ನು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಜ ಅಂತ ಹೇಳ್ಬೋದು. ಈಗ ಯಾವ ಅಡಿಗೆ ಈ ಮಳೆಗೆ ಸೂಕ್ತ ಇದನ್ನು ಹೇಳೋದಕ್ಕೆ ನಮ್ಮ ಜೊತೆ ಇರುವವರು ಮಹಾಲಕ್ಷ್ಮೀ ದಿವಾಕರ್ ಅವರು. ಇವರು ಕುಳಾಯಿಯ ನಿವಾಸಿ, ಇವರೊಬ್ರು ಗೃಹಿಣಿ. ಇವರು ಇವತ್ತು ನಮಗೆ ಯಾವ ಅಡಿಗೆ ಹೇಳ್ಕೊಡ್ತಾರೆ ಅಂತೇಳಿ ನೋಡೋಣ. ನಮಸ್ತೆ ಮಹಾಲಕ್ಷ್ಮಿ ಅವರೇ.
1: ನಮಸ್ತೆ,
0: ಹೇಗಿದ್ದೀರಾ?
1: ಓಕೆ.
0: ಹಿಂಗ್ ಗೊತ್ತಾ, ಈಗಂತೂ ಮಳೆಗಾಲ ಅಲ್ರಿ. ಈಗ ಮಳೆಗಾಲ ಅಂತ ಹೇಳುದು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಬಿಸಿಲು ಮತ್ತು ಮಳೆ ಮರ್ಜಾಗಿ ಬರ್ತಾ ಉಂಟು. ಆದ್ರೂ ಮಳೆಗಾಲಕ್ಕೆ ಹೊರಗೆ ಮಳೆ, ಒಳಗಿಂದ ಒಂದು ಬಿಸಿ ಬಿಸಿ ತಿಂಡಿ ಸಿಕ್ಕಿದ್ರೆ ಎಂತ ಖುಷಿ ಅಲ್ವಾ. ಈಗ ನಿಮ್ಮಲ್ಲಿ ತಿಂಡಿ ಮಾಡಿಸಿ ನನಗೆ ಇಲ್ಲಿಂದ ಅಲ್ಲಿಗೆ ಬರ್ಲಿಕ್ಕೆ ಭಯಂಕರ ದೂರ ಆಗ್ತದೆ. ಹಾಗಿರುವಾಗ ನೀವೊಂದು ಒಂದೆರಡು ತಿಂಡಿ ಹೇಗೆ ಮಾಡೋದು ಅಂತ ಹೇಳಿದ್ರೆ ನಾನು ಮನೆಗೆ ಹೋಗಿ ಅದನ್ನ ಟ್ರೈ ಮಾಡ್ತೇನೆ. ಯಾವ್ದು ಹೇಳ್ಕೊಡ್ತೀರಾ ಇವತ್ತು ತಿಂಡಿ?
1: ಹಲಸಿನ ಹಣ್ಣಿದು ಎಲೆ ಕಜ್ಜಾಯ.
0: ವಾವ್, ಹೇಗೆ ಹೇಳಿ?
1: ಅದು ಹಲಸಿನ ಹಣ್ಣು ಸೋಳೆಯನ್ನು ಬಿಡಿಸಿ ಸಣ್ಣ ಹಚ್ಚಿ ಬೇಯಿಸಿ ಇಡ್ಬೇಕು. ಬೇಯಿಸಿದ ನಂತರ ಅದಕ್ಕೆ ತೆಂಗಿನಕಾಯಿ ಮತ್ತೆ ಸ್ವಲ್ಪ ತುಪ್ಪ ಏಲಕ್ಕಿ ಹುಡಿ ಹಾಕಿ ಅದನ್ನು ಹೂರ್ಣ ಅಂತ ಹೇಳ್ತಾರೆ, ಅದನ್ನು ಮಾಡಿ ಇಡ್ಬೇಕು. ಆ ನಂತರ ಅಕ್ಕಿಯನ್ನು ಸ್ವಲ್ಪ ನೆನೆಸಿ ಅದನ್ನು ರುಬ್ಬಿ ಎಲೆ ಬಾಳೆ ಎಲೆಯಲ್ಲಿ ಹಾಕಿ ಬಿಡಿಸಿದ್ರು ಆಗ್ತದೆ ಗಟ್ಟಿ ಅರೆದು. ಅಥವಾ ಅದನ್ನು ಸ್ವಲ್ಪ ಮಗುಚಿ ಅದನ್ನು ಎಲೆಯಲ್ಲಿ ನಾವು ತಟ್ಟಿ ಈ ಹೂರ್ಣವನ್ನು ಅದರೊಳಗೆ ಹಾಕಿ ಅಂದ್ರೆ ತಟ್ಟಿದ ಮೇಲೆ ಅದನ್ನು ಹಾಕಿ ಮಡಿಸಿದ್ರೆ ಅದನ್ನು ಮತ್ತೆ ಬೇಯಿಸ್ಬೇಕು ಅಕ್ಕಿಯಲ್ಲಿ. ಅದನ್ನು ಬೇಯಿಸಿ ನಂತರ ಭಾರಿ ರುಚಿ ಮತ್ತೆ.
0: ಇದು ಹಲಸಿನ ಹಣ್ಣಿನ ಗಟ್ಟಿಯ ತಮ್ಮ, ಬ್ರದರ್ ಅಲ್ಲ ಇದು?
1: ಹಲಸಿನ ಹಣ್ಣನ್ನು ಹಣ್ಣು ಗಟ್ಟಿಗೆ ಅದು ಹಲಸಿನ ಹಣ್ಣನ್ನು ಸಮೇತ
0: ಅರಿಯುದು
1: ಕಡಿಬೇಕು, ರುಬ್ಬಬೇಕು. ಇದು ಇಲ್ಲ, ಇದು ಪೀಸ್ ಪೀಸ್ ಮಾಡಿ ಅದನ್ನು ಇದಕ್ಕೆ
0: ಹಾಕಿ ಬೇಯಿಸುದು. ಅದು ಆಗ ಬಾಯಿಗೆ ಸಿಕ್ಕುವಾಗ ಬಾಯಿಗೆ ಸಿಕ್ಕುವಾಗ ಖುಷಿ ಆಗ್ತದೆ,
1: ಭಾರಿ ಖುಷಿ ಆಗ್ತದೆ.
0: ಇನ್ನೇನಾದ್ರೂ ಇದೆಯಾ?
1: ಎಲೆ ಹಿಟ್ಟು ಹೇಳ್ತಾರೆ, ಎಲೆ ಕಜ್ಜಾಯ ಹೇಳ್ತಾರೆ.
0: ಇನ್ನು ಯಾವ್ದು
1: ಹೇಳ್ತಾರೆ ಕೆಲವರು? ಇದು ಅಪ್ಪ ಸಾಗೆ ಹಲಸಿನ
0: ಹಣ್ಣಿದು.
1: ಅದನ್ನು ಹೌದು, ಅದನ್ನು ಅಕ್ಕಿಯಲ್ಲಿ ಸಹ ಮಾಡ್ಬೋದು ಅಥವಾ ಗೋಧಿ ಹಿಟ್ಟಲ್ಲಿ ಸಹ ಮಾಡ್ಬೋದು. ಈ ಹಲಸಿನ ಹಣ್ಣನ್ನು ರುಬ್ಬಬೇಕು, ಅದರೊಟ್ಟಿಗೆ ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕ್ಬೇಕು. ಆ ನಂತರ ಸ್ವಲ್ಪ ಉಪ್ಪು ಹಾಕಿ ಅರ್ತು ಅದರ ಮೇಲೆ ಗೋಧಿ ಹಿಟ್ಟನ್ನು ಅದರೊಟ್ಟಿಗೆ ಮುಗುಚಿ ಇದು ಕಲಸಿ ಅದನ್ನು ತೆಂಗೆಣ್ಣೆಯಲ್ಲಿ ಬಿಡ್ಬೇಕು. ಅದನ್ನು ಕಾಯಿಸಿ ತಿಂದ್ರೆ ಉಂಟಲ್ಲ ಈ ಮಳೆ ಬರುವಾಗ, ಭಾರಿ ರುಚಿ
0: ಅಲ್ವಾ. ಅದು ಯಾರಾದ್ರೂ ಕಾಯಿಸಿ ಕೊಟ್ರಂತೂ ನಮ್ಗೆ ತಿನ್ಲಿಕ್ಕೆ ಭಾರಿ ಖುಷಿ. ಓಕೆ, ಥ್ಯಾಂಕ್ ಯು ಮಹಾಲಕ್ಷ್ಮಿ ಅವರೇ. ಎರಡು ಇವತ್ತು ಡಿಶ್ ಹೇಳ್ಕೊಟ್ಟಿದ್ದೀರಾ ನಮಗೋಸ್ಕರ. ನೋಡೋಣ ಎಲ್ಲರೂ ಪ್ರಯತ್ನ ಮಾಡಬಹುದು ಇವತ್ತು. ಥ್ಯಾಂಕ್ ಯು. ಎಸ್, ಮಹಾಲಕ್ಷ್ಮಿ ಅವರು ಹಲಸಿನ ಹಣ್ಣಿನ ಎರಡು ಐಟಮ್ ಬಗ್ಗೆ ನಮ್ಗೆ ಇವತ್ತು ಹೇಳ್ಕೊಟ್ರು. ಈ ತುಳುನಾಡಿನ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನನಗೆ ತಟ್ಟಂತ ನೆನಪಾಗುವ ಹಾಡು ಮಾಯಾ ಬಜಾರ್ ಚಿತ್ರದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರೆಗೊಂಡಿತನೆಗೆ ಬಂದು ಬಳಿರೆ ಲಾಡು ಸಾಲು, ವಹ ಫೇಣಿ ಹೋಳಿಗೆಗಳು ಬಳಿರೆ ಲಾಡು ಸಾಲು. ಅದರ ಎದುರಲ್ಲಿ ಎಲ್ಲ ವೆರೈಟಿ ತಿಂಡಿ ಇಟ್ಟಿರ್ತಾರೆ, ಆ ಒಂದು ಪದ್ಯವನ್ನು ನೋಡಲಿಕ್ಕೆ ಗಮ್ಮತ್ತಾಗ್ತದೆ. ಈಗ ಈ ಹಾಡನ್ನು ಕೇಳೋಣ. ಇದಕ್ಕೆ ಸಂಗೀತ ನೀಡಿದವರು ಘಂಟಸಾಲ, ಇದನ್ನು ಹಾಡಿದವರು ಮಾಧವ ಪೆದ್ದಿ ಸತ್ಯಂ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಬಣ್ಣ ಬಣ್ಣದ ಬದುಕು.

0: ಧಾರ್ಮಿಕ ಹಾಗೂ ಸಾಮಾಜಿಕವಾಗಿ ದುಡಿಯುವ ಇವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ ಕೇಂದ್ರ ಮಹಿಳಾ ಘಟಕದ ಗೌರವಾಧ್ಯಕ್ಷೆ ಹಾಗೂ ಯಕ್ಷಧ್ರುವ ಸೊಸೈಟಿ ಇದರ ನಿರ್ದೇಶಕಿಯೂ ಕೂಡ ಆಗಿದ್ದಾರೆ. ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ. ನಮಸ್ತೆ ಆರತಿ ಅವರೇ.
1: ನಮಸ್ತೆ,
0: ಹೇಗಿದ್ದೀರಾ?
1: ಸೌಖ್ಯ.
0: ಓಕೆ, ನಾನಿವತ್ತು ಮಾತನಾಡ್ತಿರೋ ವಿಷಯ ತುಳುನಾಡಿನ ಸಾಂಪ್ರದಾಯಿಕ ಅಡಿಗೆಗಳು. ಈಗ ಇದಕ್ಕಿಂತ ಮೊದಲು ಮಾತಾಡಿದವರು ಹಲಸಿನ ಹಣ್ಣಿನ ಎಲೆ ಕಜ್ಜಾಯ, ಆಮೇಲೆ ಅದರಿಂದ ಮಾಡುವ ಗಾರಿಗೆ ಬಗ್ಗೆ ಹೇಳಿದ್ರು. ಓಕೆ, ಈಗ ನನಗೆ ನೀವು ಹೇಳಬೇಕು, ನಾನ್ ವೆಜ್ ಅಲ್ಲಿ ಈಗ ಮಾಡುವಂತ ವಿಶೇಷ ಅಡಿಗೆಗಳು ಯಾವ್ದೆಲ್ಲ ಇದೆ? ನನಗೆ ರೆಸಿಪಿಗಿಂತಲೂ ಯಾವ್ದೆಲ್ಲ ಮಾಡ್ತಾರೆ ಆಲ್ಮೋಸ್ಟ್ ಈ ಮಳೆಗಾಲದಲ್ಲಿ ಅಥವಾ ಈ ಟೈಮಲ್ಲಿ, ಇದ್ರ ಬಗ್ಗೆ ಹೇಳ್ಬೇಕು.
1: ನಾವು ಅಂದ್ರೆ ಈಗ ಸಾಂಪ್ರದಾಯಿಕವಾಗಿ ಅಂದ್ರೆ ಕರಾವಳಿಯವರು ಹೆಚ್ಚಾಗಿ ನಾನ್ ವೆಜ್ ಪ್ರಿಯರು.
0: ನಮ್ಗೆ
1: ದಿನನಿತ್ಯದಲ್ಲಿ ಮೀನು ಹೆಚ್ಚಾಗಿ ಬೇಕೇ ಬೇಕು. ಆ ಮಳೆಗಾಲದಲ್ಲಿ ಮೀನು ಸಿಗದ ಟೈಮಲ್ಲಿ ನಾವೇನ್ ಮಾಡ್ತೇವೆ, ಒಣಗಲು ಮೀನನ್ನು ಬಳಸ್ತೇವೆ. ಈ ಕೋಳಿ, ಮೀನು, ಮಾಂಸ ಇದೆಲ್ಲ ನಮ್ಗೆ ಹೆಚ್ಚಾಗಿ ನಾವು ಮುಖ್ಯವಾಗಿ ಊಟದಲ್ಲಿ ದಿನನಿತ್ಯದಲ್ಲಿ ಯೂಸ್ ಮಾಡ್ತೇವೆ. ಈಗ ಅಂದ್ರೆ ನೋಡಿ, ಮೀನು ಈಗ ಬಿರಿಯಾನಿ, ಕಬಾಬ್, ಈ ರೋಸ್ಟ್, ಊರ್ವಲ್ ಅಂತ ಈಗೆಲ್ಲ ಪಾಶ್ಚಾತ್ಯ ಸ್ಟೈಲ್ ಅಲ್ಲಿ ತುಂಬಾ ರೀತಿಯ ರೆಸಿಪಿಗಳಿವೆ. ಅದು ಸಾಂಪ್ರದಾಯಿಕವಾಗಿ ಅಂತ ಹೇಳಿದರೆ ನಮ್ಗೆ ನೋಡಿ, ನಮ್ಮದು ಮೀನಲ್ಲಿ ಸಹ ಅಂಜಲು, ಮಾಂಜಿ, ಅಂತ ಕಾಣೆ ಅಂತ ದೊಡ್ಡ ದೊಡ್ಡ ಮೀನುಗಳಿವೆ ಕಾಸ್ಟ್ಲಿ ಇದೆಲ್ಲ. ಆದ್ರೆ ಟ್ರೆಡಿಷನಲ್ ಆಗಿರುವುದು ನಮ್ಮಲ್ಲಿ ಹೆಚ್ಚಾಗಿ ನಾವೆಂತ ಹೇಳ್ಬೇಕಂದ್ರೆ ಬಂಗುಡೆ ಮತ್ತು ಬೂತೆ ಅಂತ ಹೇಳ್ಬಹುದು. ಈ ಬಂಗುಡೆ ಬೂತ ಇದ ಮೀನಲ್ಲಿ ಸಾರು, ಹುಳಿ ಮುಂಚಿ, ಫ್ರೈ ಇದೆಲ್ಲ ಮಾಡ್ತೀವಿ. ಇದು ಎಂತ ಗೊತ್ತಾ, ಮುಂಚೆ ಎಲ್ಲ ಒಲೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ತಯಾರಿಸಬಹುದು. ಅದು ತುಂಬಾ ಟೇಸ್ಟ್, ಅದು ಬಿಸಿಯಾಗಿ ಮರು ದಿವಸ ಅದನ್ನು ನಾವು ತಂಜಾನ ಅಂತ ಹೇಳ್ತಾರೆ ಬೆಳಿಗ್ಗಿನ ಊಟಕ್ಕೆ
0: ತಂಗಳನ್ನ,
1: ತಂಗಳನ್ನ ಅದಕ್ಕೆ ಮೀನು. ಈ ಪದಾರ್ಥ ಇದು ತುಂಬಾ ಹಿರಿಯರಿಂದ ಸಹ, ಈಗ ನಾವು ತಿಂಡಿಗೆ ಎಲ್ಲ ದೋಸೆ ಎಲ್ಲ ಕೆಲವು ಐಟಮ್ ಮಾಡ್ತೇವೆ. ಆದ್ರೆ ಮುಂಚೆ ನಿಜವಾಗಿ ನಮಗೆ ಬೆಳಿಗ್ಗಿನ ಊಟ ಅಂದ್ರೆ ತಂಜಾನ ಮತ್ತು ತಂಗಳನ್ನ ಮತ್ತು ಮೀನಿದ ಪದಾರ್ಥ. ಇದರಲ್ಲಿ ಮೀನಿನಲ್ಲಿ ಸಹ ಈಗ ಎಂತ ಉಂಟು, ಮರವಾಯಿ, ಸಿಗಡಿ, ಜೆಂಜಿ, ಮತ್ತೆ ಪಾಚಿಲೆ, ನರ್ತೆ ಅಂತ ಅದೆಲ್ಲ ಸಿಗ್ತದೆ. ಈ ನರ್ತೆ ಉಂಟಲ್ಲ, ಇದು ಗದ್ದೆ ಬದಿಯಲ್ಲಿ ಮಳೆಗಾಲದಲ್ಲಿ ಸಿಗುವುದು. ಈಗ ಎಲ್ಲ ಕಮ್ಮಿ ನರ್ತೆ ಅಂತ ಗೊತ್ತುಂಟಲ್ಲ, ಈಗ ನೋಡ್ಲಿಕ್ಕೆ ಸಹ ಹೆಚ್ಚಿನ ಅವರಿಗೆ ಈಗ ಸಿಗ್ಲಿಕ್ಕಿಲ್ಲ. ನನ್ನ ಪ್ರಕಾರ ಹಳ್ಳಿಯಲ್ಲೆಲ್ಲ ಗದ್ದೆ ಬದಿಯಲ್ಲಿ ಸಿಗ್ಬಹುದು. ಅದು ತುಂಬಾ ಅಂದ್ರೆ ಅದು ತುಂಬಾ ಆರೋಗ್ಯಕರ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಅಮ್ಮನವರೆಲ್ಲ ಮಾಡ್ತಿದ್ರು ಆಗ, ಅದರದ್ದು ನರ್ತೆದು ಸಾರು, ಸುಕ್ಕ ಎಲ್ಲ ಮಾಡುದು. ಇದು ಎಂತ ಗೊತ್ತು, ನರ್ತೆಯನ್ನ ನೀರಲ್ಲಿ ಇಕ್ಕಿ ನೀರು ಚೇಂಜ್ ಮಾಡ್ತಾ ಇರ್ಬೇಕು, ಅದರಲ್ಲಿ ಅದು ಕೆಸರು ಕಾಡ್ತಾ ಉಂಟು. ಈಗ ಮರವಾಯಿ ಸಹ ಹಾಗೆ ನೀರಲ್ಲಿ ಇಟ್ಟು ಅಂದ್ರೆ ಅದರಲ್ಲಿ ಕೆಸರು ಇರ್ತದೆ, ಅದು ನೀರು ಚೇಂಜ್ ಮಾಡಿಟ್ಟು ಮರು ದಿವಸ ನಾವು ಪದಾರ್ಥ ಮಾಡುದು. ಇದನ್ನು ಬಿಸಿ ಸ್ಟೀಮ್ ಮಾಡಿ ಅದರದ್ದು ಒಳಗಿನಿಂದ ಮಾಂಸ ತೆಗೆದು ಅದರಿಂದ ಸುಕ್ಕ ಇಲ್ಲದ ಪದಾರ್ಥ ಎಲ್ಲ ಯೂಸ್ ಮಾಡ್ತೇವೆ. ಅದಕ್ಕೆ ತರಕಾರಿ ಎಲ್ಲ ಹಾಕಿ ಮಾಡ್ತೇವೆ. ಈಗ ಮರವಾಯಿಗೆ ನೋಡಿ, ಮರವಾಯಿಗೆ ನಾವು ಬಸಳೆಗೆ ಮರವಾಯಿ ಹಾಕ್ತೇವೆ. ಹಾಗೆ ಎಟ್ಟಿ ಸಿಗಡಿ ಉಂಟಲ್ಲ, ಸಿಗಡಿಗೆ ತರಕಾರಿ ಹಾಕಿ ಬಟಾಟೆ ಮತ್ತು ಕುಂಬಳಕಾಯಿ, ಬೆಂಡೆಕಾಯಿ ಅಂದ್ರೆ ಅದನ್ನು ತರಕಾರಿಯಲ್ಲಿ ಯೂಸ್ ಮಾಡಿದ ಪದಾರ್ಥ ನಾವು ಮಾಡುವುದು ಸಿಗಡಿಯಲ್ಲಿ. ಈಗ ಸಿಗಡಿಯಲ್ಲಿ ಅಂತ ಗೊತ್ತುಂಟ, ಈಗ ಫ್ರೈ, ಸಿಗಡಿ ಫ್ರೈ, ದೊಡ್ಡ ದೊಡ್ಡ ಸಿಗಡಿ ಫ್ರೈ ಮಾಡ್ತಾರೆ ಈಗ. ಮತ್ತೆ ಅದರದ್ದು ಸಾರು ಇಲ್ಲದ್ರೆ ಸುಕ್ಕ, ಹುಳಿ ಮುಂಚಿ, ಹಾಗೆ ಏಡಿ ಸಿಗ್ತದೆ. ಏಡಿಯಲ್ಲಿ ಕಲ್ಲಿ ಜಿಂಜೆ ಅಂತ ಹೇಳ್ತಾರೆ, ಕಲ್ಲು ಅಂದ್ರೆ ದೊಡ್ಡದ, ಅದು ಕಪ್ಪಾಗಿರ್ತದೆ, ಸಣ್ಣ ಸಹ ಇರ್ತದೆ ಗಟ್ಟಿ. ಅದರದ್ದು ಪದಾರ್ಥ ಸಹ ತುಂಬಾ ಟೇಸ್ಟ್, ಅದು ಗಟ್ಟಿಯಾಗಿರ್ತದೆ. ಈ ಇದರಿಂದ ಸಿಗ ಏಡಿಯಿಂದ ಸುಕ್ಕ, ಗಸಿ ಮತ್ತೆ ತರಕಾರಿ ಸಹ ಹಾಕಿ ನಾವು ಮಾಡ್ತೇವೆ. ಇದು ಮಾಂಸದ ತುಂಬಾ ಟೇಸ್ಟ್ ಆಗಿರ್ತದೆ. ಹಾಗೆ ಮತ್ತೆ ನಾವೆಂತ ಗೊತ್ತುಂಟ, ಈ ಮೀನಲ್ಲಿ ಸಿಗದ ಟೈಮಲ್ಲಿ ನಾವು ಒಣಗಲು ಮೀನು, ಈ ಒಣಗಲು ಮೀನಿದು ಸಾರು, ಪಲದ್ದೆ ಮತ್ತೆ ಚಟ್ನಿ, ಅದು ಅಲ್ಲದೆ ಕೊಳತರು, ನಂಗ್, ಬಲ್ಯಾರು, ತೊರಕೆ ಅಂತ ಉಂಟು. ಮತ್ತೆ ಎಟ್ಟಿ ಉಂಟಲ್ಲ ಸಿಗಡಿ, ಅದರದ್ದು ಚಟ್ನಿ. ಈಗ ನಮ್ಗೆ ಇಲ್ಲ ಒಲೆಯಲ್ಲಿ ಅಲ್ಲ, ಒಲೆಯೆಲ್ಲ ಕಮ್ಮಿ ಅಲ್ಲ, ಗ್ಯಾಸ್ ಅಲ್ಲ, ಇಲ್ಲ ಒಲೆಯಲ್ಲಿ ಉಂಟಲ್ಲ ನೀ ಒಣಗಲು ಮೀನನ್ನು ಸುಟ್ಟು ಅದರದ್ದು ಊಟ ಮಾಡ್ಬೇಕು, ಗಂಜಿ ಊಟ.
0: ಹೌದಾ?
1: ಅದು ತುಂಬಾ ಒಳ್ಳೇದಾಗ್ತದೆ ಅದು ಸಹ. ಇಲ್ಲದ್ರೆ ಈಗ ನಾವು ಚಟ್ನಿ ಮಾಡ್ತೇವೆ, ಬಲ್ಯಾರ ಚಟ್ನಿ, ತೊರಕೆ ಜಾಯಿ. ಈಗ ನೋಡಿ, ಈಗ ಆಟಿದು ಆಟಾಡೋದು ಎಲ್ಲ ಕಡೆ ಆಟಿದು ಪ್ರೋಗ್ರಾಮ್ ಅಲ್ಲಿ ಇರ್ತದೆ. ಆ ಟೈಮಲ್ಲೆಲ್ಲ ಇದು ನೋಡಿ, ಇದೆಲ್ಲ ಚಟ್ನಿ, ಮರವಾಯಿದು,
0: ಸಿಗಡಿದು,
1: ಅದೇ ಇದೆಲ್ಲ ಎಲ್ಲ ಐಟಮ್ ಎಲ್ಲ ಮಾಡ್ತೇವೆ. ಈಗ ಎಂತ ಗೊತ್ತುಂಟ, ಈ ಚಟ್ನಿ ಉಂಟಲ್ಲ, ಈ ಚಟ್ನಿಯನ್ನು ನೀರುಳ್ಳಿ ಫ್ರೈ ಮಾಡಿ, ಇದು ಚಟ್ನಿ ಮಾಡಿ ಅದಕ್ಕೆ ನೀರುಳ್ಳಿ ಒಗ್ಗರಣೆ ಕೊಡ್ಬೇಕು, ಒಗ್ಗರಣೆ ಕಡಿಮೆ ಡ್ರೈ ಅದನ್ನು ಫ್ರೈ ಮಾಡ್ಬೇಕು. ನಂತರ ಈ ಒಣಗಲು ಮೀನನ್ನು ಎಣ್ಣೆಯಲ್ಲಿ ಸ್ವಲ್ಪ ಸುಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಹಾಕಿದ್ರೆ, ಅದು ಹಾಕಿಟ್ಟು ನಾವು ಉಂಟಲ್ಲ ಅದನ್ನು

0: ಮಾಡಲ್ ಇಟ್ರೆ ಒಂದು ಎರಡು ವಾರ ತನಕ ಏನು ತೊಂದರೆ ಇಲ್ಲ, ತಿನ್ಬಹುದು. ಅದು ಗಂಜಿಗೆ, ಕುಚಲಕ್ಕಿ ಗಂಜಿಗೆ ಚಟ್ನಿ ತುಂಬಾ ಕಾಂಬಿನೇಷನ್,
1: ಸೂಪರ್ ಆಗ್ತದೆ ಅಲ್ಲ,
0: ಸೂಪರ್ ಆಗ್ತದೆ. ಬಿರಿಯಾನಿ ಊಟ ಬೇಡವೇ ಬೇಡ,
1: ಇದೇ ಚಂದ,
0: ಅದೇ ಚಂದ. ಅದೊಂದ್ರೆ ಅದರದ್ದು ಎಂತ ಗೊತ್ತು, ನೀವೀಗ ಎಷ್ಟು ಮಾಡರ್ನ್ ನಾವು ಆದ್ರೂ ಸಹ, ಹೊರಗಿನಿಂದ ನಾವು ಫಂಕ್ಷನ್ ಅಲ್ಲಿ ತಿಂದು ಬಂದ್ರು ಸಹ ನಮ್ಗೆ ಮತ್ತೆ ಎಂತ ಆಗ್ತದೆ ಗೊತ್ತು, ಬೇಡ ಇದೆಲ್ಲ ಯಾವ್ದು ಬೇಡ ನಮ್ಗೆ, ಒಂದು ಮೀನಿದ ಸಾರು ಇದ್ರೆ ಸಾಕು,
1: ಒಂದು ಇದ್ರೆ ಸಾಕು,
0: ಚಟ್ನಿ ಸ್ವಲ್ಪ ಚಟ್ನಿ ಇದ್ರೆ ಸಾಕು.
1: ನಾವು ನಾವು ವೆಜ್ ಅಲ್ಲಿ ಹೇಳ್ತೇವಲ್ಲ, ಒಂದು ಟೊಮೆಟೊ ಸಾರು ಇದ್ರೆ ಸಾಕು,
0: ನಿಮಗೆ ನೀವು ಹೇಳ್ತೀರಲ್ಲ ಅದೇ ರೀತಿ ನಾವು ಆ ರೀತಿ ಥಿಂಕ್ ಮಾಡ್ತೀವಿ. ಮತ್ತೆ ಈಗ ಕೋಳಿ, ಕೋಳಿಯಲ್ಲಿ ಉಂಟು ನಮ್ದೇ ನೋಡಿ, ಕೋಳಿ ಕೋಳಿ ಸಾರು, ಕೋಳಿ ರೊಟ್ಟಿ, ಅದು ಕಾಂಬಿನೇಷನ್. ಇಲ್ಲದಿದ್ರೆ ಕೋಳಿ ಸಾರಿಗೆ ನಾವು ಸೇವಿಗೆ ಉಂಟಲ್ಲ, ಸೇವಿಗೆ ಒತ್ತು ಸೇವಿಗೆ ಮಾಡ್ತೇವೆ,
1: ಒತ್ತು ಸಾರಿಗೆ,
0: ಒತ್ತು ಸಾರಿಗೆ ಅದು. ಮತ್ತೆ ಇಲ್ಲದಿದ್ರೆ ಓಲ್ಡ್ ಓಲ್ಡ್ ರೊಟ್ಟಿ ಅಂತ ಹೇಳ್ತೇವೆ, ರೊಟ್ಟಿ ಇದು ಮಣ್ಣಿನ ಪಾತ್ರೆಯಲ್ಲಿ ರೊಟ್ಟಿ ಮಾಡಿ, ಅದು. ಮತ್ತೆ ನೀರು ದೋಸೆ, ಮತ್ತೆ ಪುಂಡಿ ಇಟ್ಟಲ್ಲ,
1: ಪುಂಡಿಗಟ್ಟಿ,
0: ಅದಕ್ಕೆಲ್ಲ ಕೋಳಿ ಸಾರಿದ ಇದು.
1: ಮತ್ತೆ
0: ಕೋಳಿ ಸುಕ್ಕ, ಅದು ನಮ್ದು ಟ್ರೆಡಿಷನಲ್,
1: ನಮ್ದು
0: ಕರಾವಳಿ ಅಂದ್ರೆ ಎಲ್ಲರ ಮನೆಯಲ್ಲಿ ಸಹ ಒಂದು ಸಂಡೇ ಈಗ ಯಾರು ಕೋಳಿ ಸುಕ್ಕ, ಕೋಳಿ ಸುಕ್ಕ ಅಂತ ಉಡ್ತಾರೆ. ಈ ಕೋಳಿ ಸಾರನ್ನು ಉಂಟಲ್ಲ, ಈಗ ಹಲಸಿನ ಗಟ್ಟಿ ಮಾಡ್ತೇವಲ್ಲ, ಅದು ಸಹ ಒಳ್ಳೆ ಕಾಂಬಿನೇಷನ್.
1: ಹೌದಾ?
0: ಹಲಸಿನ ಗಟ್ಟಿಗೆ ಅಂದ್ರೆ ಉಡುಪಿ ಆ ಸೈಡ್ ಅಲ್ಲಿ, ಆ ಸೈಡ್ ಅಲ್ಲೆಲ್ಲ ಹೆಚ್ಚು ಹಲಸಿನ ಗಟ್ಟಿಗೆ ಇದು ಮಾಡುದು.
1: ಓಕೆ,
0: ಕೋಳಿ ಸಾರಲ್ಲಿ ಅದರಿಂದ ನಮ್ದು ಗೊತ್ತು, ಈಗ ಫಾರಂ ಕೋಳಿಗಳು ಸಿಗುವುದು.
1: ಹೌದೌದು,
0: ಈಗ ಅಂದ್ರೆ ಫಾರಂ ಅದು ಅಷ್ಟು ರುಚಿಕರ ಅಲ್ಲ, ಆದ್ರೆ ನಾವಿಂದ ಗೊತ್ತು ಹೆಚ್ಚು ಪ್ರಿಫರ್ ಮಾಡುದು ನಾಟಿ ಕೋಳಿಗೆ,
1: ನಾಟಿ ಕೋಳಿ,
0: ನಾಟಿ ಕೋಳಿ, ಊರಿನ ಕೋಳಿ. ಅದನ್ನು ನಾವು ಅದರದೆಲ್ಲ ಇದು ಇದರ ರೆಕ್ಕೆ ಪುಕ್ಕ ಎಲ್ಲ ತೆಗೆದು ಅದನ್ನು ಬಿಸಿ ಮಾಡಿ, ಕಟ್ಟದ ಕೋಳಿ ಅಂತ ಈಗ ಕಟ್ಟದ ಕೋಳಿ ಎಲ್ಲ ಸಿಗ್ತದಲ್ಲ, ಕಟ್ಟದ ಕೋಳಿ ಎಲ್ಲ, ಅದು ತುಂಬಾ ಟೇಸ್ಟ್, ಅದು ಎಲ್ಲಕ್ಕಿಂತ ಟೇಸ್ಟ್ ಆ ಕೋಳಿ, ಕಟ್ಟದ ಕೋಳಿ.
1: ಓಕೆ ಆರತಿ ಅವರೇ, ಬಹಳ ವಿಷಯಗಳನ್ನ ಹೇಳಿದ್ರಿ, ತುಳುನಾಡಿನ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಥ್ಯಾಂಕ್
1: ಯು. ಓಕೆ, ಇಷ್ಟೊತ್ತಿದ ತನಕ ಈ ತುಳುನಾಡಿನಲ್ಲಿ ಏನೆಲ್ಲ ಅಡುಗೆಗಳಿದೆ ನಾನ್ ವೆಜ್ ಅಲ್ಲಿ ನನಗೆ ಗೊತ್ತಿರಲಿಲ್ಲ, ಇಷ್ಟು ದೊಡ್ಡ ಲಿಸ್ಟ್ ಉಂಟು ಅಂತ ಹೇಳಿ, ಅಷ್ಟು ದೊಡ್ಡ ಲಿಸ್ಟನ್ನು ಆರತಿ ಅವರು ಹೇಳಿದರು. ಈಗ ನನಗೆ ಈ ತಿಂಡಿ ತಿನಿಸು ಅಂದಾಗ ಇನ್ನೊಂದು ಹಾಡು ನನ್ನ ನೆನಪಲ್ಲಿ ಬರುವಂಥದ್ದು, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ನಾನೇ ಮಾಡಿ ಮುಗಿಸುವೆ. ಇದು ಹಾಲುಜೇನು ಚಿತ್ರದ ಹಾಡು, ರಚನೆ ಜಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್, ಹಾಡಿದವರು ಡಾಕ್ಟರ್ ರಾಜ್ಕುಮಾರ್. ಕೇಳ್ತಾರೆ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬೆದಕು.
2: ಹಾಗೆ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ.
3: ಮನೆ ಕೆಲಸ ಯಾರು ಮಾಡೋದು? ನಿಮ್ಮ ಮಾವ.

0: ಕೇಳ್ತಾ ಇದ್ದೀರಾ ರೇಡಿಯೋ ಸನಗ 107.8 FM. ವೆಲ್ಕಮ್ ಬ್ಯಾಕ್. ನಾನು ಬಂದಿದ್ದೇನೆ ಧೋ ಎಂದು ಸುರಿಯುವ ಮಳೆಗೆ, ಮಳೆಯ ನಡುವೆ ಚುಮು ಚುಮು ಚಳಿಯಲ್ಲಿ ತುಳುನಾಡಿನ ಪ್ರತಿ ಮನೆಯ ಅಡುಗೆಯ ಕೋಣೆಯಿಂದ ವಿಶಿಷ್ಟ ತಿನಿಸುಗಳ ಘಮಘಮಾ ಪರಿಮಳ ಪರಿಸರದ ಎಲ್ಲೆಡೆಗೂ ಹರಿದಾಡ್ತಾ ಇರ್ತದೆ. ಮಳೆಗಾಲದಲ್ಲಿ ಬರುವ ಈ ಎಲ್ಲ ತಿಂಗಳುಗಳಲ್ಲಿ ಉಂಟಲ್ಲ, ಯಾಕಂದ್ರೆ ಈ ಧಾನ್ಯ ದಾಸ್ತಾನುಗಳು ಬೇಗನೆ ಮುಗಿದು ಆಹಾರದ ಕೊರತೆ ಎದುರಾಗ್ತದೆ. ಈ ಹಿನ್ನೆಲೆಯಲ್ಲಿ ತುಳುನಾಡಿನ ಜನ ಪ್ರಕೃತಿಯ ಮೊರೆ ಹೋಗ್ತಾರೆ. ಅಲ್ಲಿ ಸಿಗುವಂತಹ ಸಸ್ಯ, ಚಿಗುರು, ಗಡ್ಡೆ, ಗೆಣಸು, ಫಲವಸ್ತುಗಳನ್ನ ಉಪಯೋಗಿಸಿ ಬಗೆ ಬಗೆಯ ತಿನಿಸುಗಳನ್ನ ತಯಾರಿಸಿ ಸೇವಿಸುವುದು ಸಂಪ್ರದಾಯವಾಗಿದೆ. ಈಗ ವಿವಿಧ ಖಾದ್ಯಗಳನ್ನ ಕೊಂಕಣಿ ಸಮುದಾಯದಲ್ಲಿ ಕೂಡ ಮಾಡ್ತಾರೆ. ಅವರು ಯಾವ ರೀತಿಯ ಸ್ಪೆಷಲ್ ಐಟಮ್ಗಳನ್ನು ಮಾಡ್ತಾರೆ ಅಂತ ನಮ್ಮ ಜೊತೆ ಹೇಳೋದಕ್ಕೆ ಕೆನರಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವಂತಹ ಶ್ರೀಮತಿ ಮಂಗಳಾ ಅವರು ನಮ್ಮ ಜೊತೆ ಇದ್ದಾರೆ. ನೋಡೋಣ ಯಾವ ಅಡಿಗೆ ಅವರು ನಮ್ಗೆ ಇವತ್ತು ಹೇಳ್ಕೊಡ್ತಾರೆ ಅಂತ ಹೇಳಿ. ನಮಸ್ತೆ ಮಂಗಳಾ ಅವರೇ.
1: ನಮಸ್ತೆ ಮಂಜುಳಾ ಮೇಡಮ್,
0: ಹೇಗಿದ್ದೀರಾ?
1: ನಾನು ಆರಾಮ.
0: ಇವತ್ತು ಎಂತ ಅಡಿಗೆ ಮಾಡಿದ್ದೀರಿ ಮಧ್ಯಾಹ್ನಕ್ಕೆ?
1: ಇವತ್ತು ನಮ್ಮದು ಕೊಂಕಣಿ ಜಿಎಸ್ಬಿ ಸಮಾಜದವರು ಮಾಡುವ ಗಜಬಜೆ ಅಂಬಟ್.
0: ಒಂದ್ನಿಮಿಷ, ಎಂತ ಹೆಸರು?
1: ಗಜಬಜೆ.
0: ಗಜಬಜೆ ಇದು ಎಣ್ಣೆಯಲ್ಲಿ ಬಿಡುದ ಬಜೆಯ ಇದು?
1: ಅಲ್ಲ ಅಲ್ಲ, ಗಜಬಜೆ ಅಂತ ಹೇಳಿದ್ರೆ ಮಿಶ್ರ ತರಕಾರಿ ಮತ್ತೆ ತೆಂಗಿನಕಾಯಿ ಹಾಕಿ ಮಾಡುವ ಒಂದು ಪದಾರ್ಥ.
0: ಹೇಗ್ ಮಾಡುದು ಹೇಳಿ?
1: ಅದು ಅದಕ್ಕೆ ಬೇಕಾಗುವ ಪದಾರ್ಥಗಳು ಹೆಚ್ಚಾಗಿ ನಾವ್ ಎಂತಂದ್ರೆ ಮಳೆಗಾಲದಲ್ಲಿ ಸಿಗುವಂತ ಪದಾರ್ಥಗಳನ್ನ ಹಾಕಿ ಮಾಡುದು. ಅದು ಒಂದು ಕೆಸು, ಆದ್ರೆ ಅದು ಬಿಳಿ ಅಲ್ಲ, ಅದು ಅದರ ದಂಟು ಕಪ್ಪಿರ್ತದೆ,
0: ಕಪ್ಪು ಕೆಸು.
1: ಮತ್ತೆ ಕಣಿಲೆ, ಕಣಿಲೆ ಅದು ತುಂಬಾ ಅಂದ್ರೆ ನ್ಯೂಟ್ರಿಷಸ್ ಇದು ಉಂಟು ಅದರಲ್ಲಿ, ನ್ಯೂಟ್ರಿಷನ್ ಅದು. ಮತ್ತೆ ಊರಿದು ಸೌತೆ ಸಣ್ಣ ತುಂಡು ತಗೊಳ್ಬಹುದು. ಮತ್ತೆ ಆ ಹುಳಿ ಬದಲಿಗೆ ನಾವು ಅಮಟೆಕಾಯಿ ಸಿಗ್ತದಲ್ಲ, ಅದೊಂದು 4-5 ಗುದ್ದಿ ಹಾಕ್ಬಹುದು. ಕಡೆಗೆ ಹಲಸಿನಕಾಯಿ ಬೀಜ ತಿಪ್ಪೆ ಸುಲಿದು ತುಂಡು ಮಾಡಿ ಹಾಕುದು, ಸುವರ್ಣ ಗೆಡ್ಡೆ ಹಾಕುವುದು, ಮತ್ತೆ ಬಟಾಟೆ, ಅದೆಲ್ಲ ಮೇನ್ ಇಂಗ್ರೀಡಿಯಂಟ್. ಅದರ ನಂತರ ನಿಮ್ಗೆ ಬೇಕಿದ್ರೆ ಬೀನ್ಸ್ ಹಾಕ್ಬಹುದು, ಕಡೆಗೆ ತೊಂಡೆಕಾಯಿ ಹಾಕ್ಬಹುದು, ಅರಿವೆ ದಂಟು, ಅಲ್ಸಂಡೆ, ಬೀನ್ಸ್. ಮತ್ತೆ ಕೆಲವರು ಬಾಂಬೆ ಸೈಡ್ ಎಲ್ಲ ಇದ್ದವರೆಲ್ಲ ಎಂತ ಮಾಡ್ತಾರೆ, ಜೋಳ ಸಿಗ್ತದಲ್ಲ ಅದನ್ನ ಟಯರಿನಾಗೆ ತುಂಡು ಮಾಡಿ ಅದು ಹಾಕ್ತಾರೆ. ಕೆಲವರು ಹೀಗೆ ಜೋಳ ಉದುರಿಸಿ ಅದು ಹಾಕ್ತಾರೆ. ಅದು ತುಂಬಾ ರುಚಿ ಆಗ್ತದೆ, ಅಂದ್ರೆ ಎಲ್ಲಾ ಇದ್ರದ್ದು ವೆಜಿಟೇಬಲ್ಸ್ ಒಂದು ಪರಿಮಳ ಒಂದು ಉಂಟಲ್ಲ, ಒಳ್ಳೇದಾಗ್ತದೆ ಅದನ್ನ ಮಾಡ್ಲಿಕ್ಕೆ. ಮತ್ತೆ ಇನ್ನೇನಂತ ಹೇಳಿದ್ರೆ ಇದನ್ನೆಲ್ಲ ನಾವು ತುಂಡು ಮಾಡಿ ಇದು ಉಪ್ಪು ಹಾಕಿ ಕುಕ್ಕರ್ ಅಲ್ಲಿ ಇಟ್ಟು ಮುಳುಗುವಷ್ಟು ನೀರು ಹಾಕಿ ಒಂದ್ 2 ವಿಸಲ್ ತೆಗೆಯೋದು. ಆದ ನಂತರ ಅದು ಬೇಯ್ತಾ ಇರ್ತದೆ. ಈಗ ನಾವು ಮಸಾಲೆಗೆ ಒಂದು ತೆಂಗಿನಕಾಯಿ ತುರಿ ತಗೊಳ್ಳೋದು, ಒಂದು 1/2 ತೆಂಗಿನಕಾಯಿ ತುರಿ ತಗೊಳ್ಳೋದು. ಕಡೆಗೆ ಅದಕ್ಕೆ ಮೆಣಸು ಒಂದು ರುಚಿಗೆ ತಕ್ಕ ಚಂದ, ನಮ್ಗೆ ಖಾರ ಜಾಸ್ತಿ ಬೇಕಿದ್ರೆ ಅಂದ್ರೆ ಒಂದು ತೆಂಗಿನಕಾಯಿ ತಗೊಳ್ತೀರಾದ್ರೆ ಒಂದು 12 ಮೆಣಸು ಬೇಕಾಗ್ತದೆ, 10-12. ಅದು ನಾವು ಏನ್ ಮಾಡ್ತೇವೆ, ಕಲ್ಲರಿಗೋಸ್ಕರ ಗಾಟಿ ಮೆಣಸು ಹಾಕ್ತೇವೆ. ಖಾರಕ್ಕೆ ನಾವು ಅದು ರಾಮನಾಡ ಅಂತ ಹೇಳಿ ಅದು ಗಿಡ್ಡ ಮೆಣಸು ಇರ್ತದಲ್ಲ ಅದು ಹಾಕ್ತೇವೆ. ಅಥವಾ ಯಾವ್ದು ಬ್ಯಾಡಗಿ ಮೆಣಸೇ ಆದ್ರೆ ಅದು 12 ಅದೇ ಹಾಕ್ಬೋದು, ಹಾಗೆ ಮಿಕ್ಸ್ ಮಾಡಿ ಹಾಕ್ತೇವೆ. ಮತ್ತೆ ಹುಳಿ ನಾವು ಇದು ಅಮಟೆಕಾಯಿ ಹಾಕಿದ್ರೆ ಹುಳಿ ಮಾತ್ರ ಒಂದು ನಮ್ಮ ಅಂದಾಜಿಗೆ ನಿಮ್ಗೆ ಎಷ್ಟು ಹುಳಿ ಬೇಕಾಗ್ತದೆ ಪದಾರ್ಥಕ್ಕೆ, ಸಾಧಾರಣ ಒಂದು ಸಣ್ಣ ಗಜ್ಜುಗದಷ್ಟು ಎಷ್ಟು ಹಾಕುದು. ಮತ್ತೆ ಅದಕ್ಕೆ ಸ್ವಲ್ಪ ಪರಿಮಳಕ್ಕೆ ನಾವೇನ್ ಮಾಡ್ತೇವೆ, ಚೂರು 1 ಚಮಚ ಉದ್ದಿನ ಬೇಳೆ ಹುರಿದು ಇದು ನಮ್ಮ ಮಸಾಲೆ ಕಡಿತೇವಲ್ಲ, ತೆಂಗಿನಕಾಯಿ ಮೆಣಸು ಹುಳಿ ಹಾಕಿ ಕಡಿಯುವಾಗ ಲಾಸ್ಟಿಗೆ ಅಂದ್ರೆ ಒಂದ್ಸಲ ನಯ ಆದ ನಂತರ ಈ ಉದ್ದಿನ ಬೇಳೆಯನ್ನು ಅದಕ್ಕೆ ಹಾಕುದು, ಹುರಿದ ಉದ್ದಿನ ಬೇಳೆ 1 ಚಮಚ ಉದ್ದಿನ ಬೇಳೆ ಹಾಕುದು. ಆಗ ಮಸಾಲೆ ಒಂದು ಒಳ್ಳೆ ಪರಿಮಳ ಬರ್ತದೆ, ಕೆಲವರು ಹಾಕುದಿಲ್ಲ ನಾವು ಹಾಕ್ತೇವೆ, ಅದೊಂದೊಳ್ಳೆ ಪರಿಮಳ ಬರ್ತದೆ. ಮತ್ತೆ ಈ ಕುದಿಸಿಟ್ಟ ಇದನ್ನ ಓಪನ್ ಮಾಡುದು, ಅದಕ್ಕೆ ನಮ್ಮ ಈ ಮಸಾಲೆ ಇದು ಮಾಡುದು ಹಾಕುದು, ಹಾಕಿ ಮತ್ತೆ ಪುನಃ ಬೆರೆಸಿ ತುಂಬಾ ತೆಳು ಮಾಡಬಾರ್ದು, ಹದವಾದಲ್ಲಿ ಮಾಡಿ ಅದನ್ನ ಅದಕ್ಕೆ ಇನ್ನು ಬೇಕಿದ್ರೆ ಮಾತ್ರ ಉಪ್ಪು ಹಾಕುದು. ಉಪ್ಪು ಹಾಕಿ ಒಳ್ಳೆ ಒಂದು ಒಗ್ಗರಣೆಗೆ 1-2 ಚಮಚ ಎಣ್ಣೆ ಹಿಡಿದು ಎಣ್ಣೆ ಬಿಸಿ ಆದ ಕೂಡಲೇ ಸಾಸಿವೆ ಹಾಕುದು, ಸಾಸಿವೆ ಪಟ ಪಟ ಆದ ಕೂಡಲೇ ಕರಿಬೇವು, ಕರಿಬೇವು ಚಂದ ಸ್ವಲ್ಪ ತುಂಡ ಅಂದ್ರೆ ಹೀಗೆ ಕಟ್ ಮಾಡಿದ್ರೆ ಸ್ವಲ್ಪ ಪರಿಮಳ ಬರ್ಲಿಕ್ಕೆ, ಹಾಕಿ ಒಳ್ಳೆ ಒಗ್ಗರಣೆ ಹಾಕಿ ಮುಚ್ಚಿಡು. ಮತ್ತೆ ನಿಮ್ಗೆ ಹಾಗೆ ಆದ್ರೆ ಅಂದ್ರೆ ಅದು ಎಲ್ಲದರದ್ದು ಮಿಕ್ಸ್ ಇದು ಬರ್ತದಲ್ಲ ಪರಿಮಳ, ಒಳ್ಳೇದಾಗ್ತದೆ ಊಟಕ್ಕೆ. ಇದು ವಿಶೇಷವಾಗಿ ಯಾವಾಗ ಮಾಡ್ತಾರೆ ಅಂದ್ರೆ ಒಂದು ಆಷಾಢ ಏಕಾದಶಿ ಮಾಡ್ತಾರೆ, ಮತ್ತೆ ಅನಂತ ಚತುರ್ದಶಿ ನಾವು ನೋಪಿ ಅಂತ ಹೇಳ್ತೇವೆ ಅದಕ್ಕೆ ಮಾಡ್ತೇವೆ, ಮತ್ತೆ ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ತೇವೆ.
0: ಓ, 3 ಸರ್ತಿ ಮಾಡ್ತೀರಾ? ಇದನ್ನ ಮಾಡ್ಲೇಬೇಕು ಸಾಧಾರಣ.
1: ಹೌದು, ಹೌದೌದು ಸಾಧಾರಣ ಎಲ್ರು ಮಾಡ್ತಾರೆ ಅಂದ್ರೆ, ಅಥವಾ ನಮ್ಗೆ ಅಷ್ಟು ಇಷ್ಟ ಆದ್ರೆ ನಮ್ಗೆ ನಮ್ಮ ಅತ್ತೆ ಎಲ್ಲ ಹಾಗೆ ಅಂದ್ರೆ ಮಧ್ಯದಲ್ಲಿ ಯಾವಾಗ್ರೂ ಮಳೆಗಾಲದಲ್ಲಿ ಯಾವಾಗ ಅಂತಿಲ್ಲ, ಅದೆಲ್ಲ ಪದಾರ್ಥ ಅಥವಾ ಒಂದು ನಾಲ್ಕೈದು ಬಗೆಯ ಉಂಟು ಅಂತ ಹೇಳಿದ ಕೂಡಲೇ
0: ಮಾಡುದುಂಟು.
1: ಗಜಬಜಿ ಅಂತ ಹೇಳಿದ ಅರ್ಥವೇ ಮಿಕ್ಸ್ ಅಂತ ಹೇಳಿ,
0: ಗಜಬಜಿ ಗಜಿ ಬಿಜಿ ನೆಕ್ಸ್ಟ್ ಏನಾದ್ರೂ ಇದೆಯಾ ಒಂದು ಸಣ್ಣದಾಗಿ ಏನಾದ್ರೂ ಒಂದು ರೆಸಿಪಿ ಇದೆಯಾ?
1: ಇನ್ನೊಂದು ಸುಲಭದ್ದು ನಮ್ಮದು ಇದು ಅಳವತ್ತಿ ಅಂತ ಹೇಳುದು ನಾವು. ಅಳವತ್ತಿ ಅಂತ ಹೇಳಿದ್ರೆ ಇದೆ ಕೆಸು ಅಂತ ಹೇಳಿದ್ರೆ ಕಪ್ಪು ದಂಟಿ ಇರುವಂತದ್ದು
0: ಕೆಸು.
1: ಅದು ನಾವು ಈಗ ಹಿತ್ತಲಲ್ಲಿ ಈಗ ಹೋದ್ರೆ ಒಳ್ಳೇದಾಗಿರ್ತದೆ, ಅದು ಸಾಧಾರಣ ಸ್ವಲ್ಪ ಎಳಸಿ ಇರುದಾದ್ರೆ ಒಳ್ಳೇದು ಅಂದ್ರೆ ಒಳ್ಳೆ ಬೇಯುತ್ತದೆ, ಎಲ್ಲಾದ್ರೂ ಮತ್ತೆ ತುರುತ್ತದೆ ಅಂತ ಕೆಲವರಿಗೆ ಹೆದರಿಕೆ ಇರ್ತದೆ. ಅದಕ್ಕೆ ನಾವು ಅದನ್ನ ಸ್ವಲ್ಪ ದಂಟು ಸಮೇತ ಕಟ್ ಮಾಡಿ ತರೋದು, ಮತ್ತೆ ಅದು ಕೈಗೆ ಕೆಲವರಿಗೆ ತುರುತ್ತದೆ ಅಂದ್ರೆ ಸ್ವಲ್ಪ ಎಣ್ಣೆ ಏನಾದ್ರೂ ಹಚ್ಕೊಳ್ಬೇಕು ಕಟ್ ಮಾಡುವಾಗ, ದಂಟಿದು ಸ್ವಲ್ಪ ನಾರಿನಾಗಿ ಅದು ಸಿಟ್ಟಾಗಿ ತೆಗಿಬೇಕಾಗ್ತದೆ. ಈಗ ಒಂದು ಕಟ್ ಮಾಡಿ ಈಗ ಎರಡು ತೆಗಿಬೇಕು ಉದ್ದಕ್ಕೆ ನೂಲಿನಾಗಿ,
0: ಸರಿ
1: ಅದು ತೆಗೆದು ಅದನ್ನು ತುಂಡು ಮಾಡಿ ಹಾಕುದು. ಅದರೊಟ್ಟಿಗೆ ಹಸಿಮೆಣಸು ಬೇಕಿದ್ರೆ ಬೇಯಿಸುವಾಗ ಅದು ಮಾತ್ರ ಕುಕ್ಕರ್ ಅಲ್ಲಿ ಸಾಧಾರಣ ಒಂದು 15-20 ನಿಮಿಷ ಆದ್ರೂ ಬೇಯಿಸ್ಬೇಕು ಅಂದ್ರೆ ಸರಿ ಬೇಯದಿದ್ರೆ ಅದು ಕುದಿಸ್ತದೆ. ಅದನ್ನ ಅದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸುದು, ಒಂದು 15-20 ನಿಮಿಷ ಕುಕ್ಕರ್ ಅಲ್ಲಿ ಬೇಯಿಸುದು ಅಂದ್ರೆ ವಿಸಿಲ್ ಬಂದ ನಂತರ ಸಣ್ಣ ಮಾಡಿ 20 ನಿಮಿಷ. ಮತ್ತೆ ಇದಕ್ಕೆ ಮಿಕ್ಸ್ ಅದೇಂತ ಮತ್ತೆ ಇನ್ನೆಂತದಂದ್ರೆ ಇದು ಹಸಿಮೆಣಸಿದು ಸೀಳು ಮತ್ತೆ ಶುಂಠಿ ಸಣ್ಣ ತುಂಡು ಕಟ್ ಮಾಡಿ ಬೇಯಿಸುವಾಗಲೇ ಹಾಕ್ಬೋದು, ಅಥವಾ ನೀವು ಬೆಂದ ನಂತರ ತೆಗಿತೀರಲ್ಲ ಮಸಾಲೆ ಹಾಕುವ ಮೊದಲು ಹಸಿಮೆಣಸು ಮತ್ತೆ ಶುಂಠಿ ಹಸಿಮೆಣಸು ಉದ್ದಕ್ಕೆ ಸೀಳು ಹಾಕುದು, ಶುಂಠಿಯನ್ನು ಸಹ ಪೂರ ಕಟ್ ಮಾಡಿ ಹಾಕುದು, ಅದು ಒಳ್ಳೆ ಪರಿಮಳ ಅದರೊಟ್ಟಿಗೆ ಬರ್ತದೆ. ಹಾಗೆ ಹುಳಿಗೂ ಹಾಗೆ ನಮ್ಗೆ ನಾವು ಹುಣಸೆ ಸ್ವಲ್ಪ ಹಾಕಿ ಅಂಟೆಕಾಯಿ ಒಂದು 4-5 ಜಜ್ಜಿ ಹಾಕುದು. ಇದು ಹಾಗೆ ನೀವು ಪಾತ್ರೆ ತುಂಬಾ ತಗೊಂಡ್ರೆ ಬೆಂದ ನಂತರ ಅರ್ಧಕ್ಕಿಂತ ಕಮ್ಮಿ ಆಗ್ತದೆ, ಸೊ ಅದಕ್ಕೆ ತುಂಬಾ ತಗೊಳ್ಬೇಕಾಗ್ತದೆ ಎಲೆಗಳನ್ನು. ಮತ್ತೆ ಮಸಾಲೆಗೆ ಇದು ನಮ್ಮದು ತೆಂಗಿನಕಾಯಿ ತುರಿ ಒಂದು, ಈಗ ನಾವು ಸುಮಾರು ಅದು ಡಿಪೆಂಡ್ಸ್, ಈಗ ನನಗೆ ಒಂದು ಅರ್ಧ ತೆಂಗಿನಕಾಯಿ ತುರಿ ತಗೊಳ್ತಾನೆ, ಅದರ ಒಂದು 4-5 ಹುರಿದ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ತಗೊಳ್ಳೋದು, ಮತ್ತೆ ಸ್ವಲ್ಪ ಹುಳಿ ಹಾಕುದು, ಮತ್ತೆ ಮಸಾಲೆ ಕಡಿಯೋದು, ಇದಕ್ಕೆ ಬೇಯಿಸಿದ್ದೆ ಇದಕ್ಕೆ ಮಸಾಲೆ ಹಾಕುದು, ಇದು ನಮ್ಮ ಬೇಯಿಸಿದ ಕೆಸು ಇದೆ ಇದಕ್ಕೆ ಹಾಕುದು, ಮತ್ತೆ ಕುದಿ ಬರ್ತದೆ, ಅದಕ್ಕೆ ಬೇಕಾದಷ್ಟು ಉಪ್ಪು ಕೂಡ ನೋಡಿ ರುಚಿ ನೋಡಿ ಹಾಕುದು.
0: ಸರಿ ಮಂಗಳ ಅವರೇ, ಒಂದು ಒಗ್ಗರಣೆ ಹಾಕಬೇಕು. ಸರಿ, ಓಕೆ, ಥ್ಯಾಂಕ್ ಯು ಸೋ ಮಚ್. ಎರಡು ನಮಗೆ ಅಡಿಗೆಗಳನ್ನ ಹೇಳ್ಕೊಟ್ಟಿದ್ದೀರಾ, ನೋಡುವ ಕೇಳಿದವರು ಇದನ್ನ ಟ್ರೈ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಸರಿ, ಇವತ್ತು ಕೊಂಕಣಿಯರಿ ಬಂದವರು ಮಾಡುವಂತ ಎರಡು ಅಡಿಗೆಗಳನ್ನ ನಮಗೆ ಹೇಳಿಕೊಟ್ಟಿದ್ದಾರೆ ಮಂಗಳಾರವರು. ಈಗ ಅಡಿಗೆಗೆ ಸಂಬಂಧಪಟ್ಟ ಇನ್ನೊಂದು ಹಾಡು ಯಾವುದು ಕೇಳಿದ್ರೆ ಪರಮೇಶಿ ಪ್ರೇಮ ಪ್ರಸಂಗ ಈ ಚಿತ್ರ. ಇದರಲ್ಲಿ ನೀವೊಂದು ಹಾಡು ಕೇಳಿರ್ಬೋದು, ಉಪ್ಪಿಲ್ಲ ಮೆಣಸಿಲ್ಲ ತರಕಾರಿ ಏನಿಲ್ಲ ಎಣ್ಣಿಲ್ಲ ಬೆಣ್ಣಿಲ್ಲ ಕಾಯನ್ನು ತಂದಿಲ್ಲ ಏನು ಮಾಡಲಿ ನಾನು ಏನು ಮಾಡಲಿ, ಅರುಂಧತಿ ನಾಗ್ ಅವರು ಇದಕ್ಕೊಂದು ಆ್ಯಕ್ಟ್ ಮಾಡ್ತಾರೆ. ಸೊ ಇದನ್ನು ಹಾಡಿದವರು ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್, ಸಂಗೀತ ಜಿ ಕೆ ವೆಂಕಟೇಶ್, ಸಾಹಿತ್ಯ ಎಂ ಎಲ್ ವಾಸರಾವ್. ಸೊ ಈಗ ಈ ಹಾಡು ಕೇಳ್ತಾ ಇರಿ, ನಾನು ಮತ್ತೆ ನಿಮ್ಮೆದುರಿಗೆ ಹಾಜರಾಗ್ತೇನೆ.

0: ಅಯ್ಯೋ ಮುಂಚೆ ಬೇಳೆ ಹಾಕ್ರಿ.
1: ಬೇಳೆ ಇಲ್ಲಿದೆಯೋ?
0: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಹಾಕ್ ಹಾಕಿ.
1: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ ಸಾಕೇನೆ?
0: ಅಯ್ಯೋ ಕೈಗೆ ಸಿಕ್ಕಿದ್ ಹಾಕಿ ಏನೋ ಒಂದ್ ಮಾಡ್ರಿ.
1: ಸರಿ

ಇದ್ರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಈ ಮಳೆಗಾಲದಲ್ಲಿ ಬರುವಂತಹ ನಾವು ಹಪ್ಪಳ, ಸಾಂತಾಣಿ, ಹಲಸಿನ ಬೀಜ, ಆಮೇಲೆ ಮಾವಿನಕಾಯಿಯನ್ನು ಉಪ್ಪು ನೀರಲ್ಲಿ ನೆನೆಸಿಟ್ಟು ಶೇಖರಿಸಿದ ಉಪ್ಪಡಚ್ಚೀರು, ಅಂದ್ರೆ ಮಾವಿನಕಾಯಿ ಬೇರೆ, ಹಲಸಿನ ಸೋಳೆಯನ್ನು ಹಾಕಿ ಮಾಡುವಂಥದ್ದು ಉಪ್ಪಡಚ್ಚೀರು, ಆಮೇಲೆ ಎಲ್ಲ ಇಂಥವುಗಳನ್ನೆಲ್ಲ ನಾವು ಶೇಖರಿಸಿ ಇಡ್ತೇವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕಾರ್ಯಗಳಿಗೆ ತೆರಳುವ ಮೊದಲು ತೆಂಗಿನಕಾಯಿ ಹಾಲನ್ನು ಹಾಕಿ ಗಂಜಿ ಮಾಡುವಂಥದ್ದು, ಕಾಯಿ ಹಾಲಿನ ಗಂಜಿ ಸೇವಿಸಿ ತೆರಳುವ ಪದ್ಧತಿ ಇಂದಿಗೂ ಇದೆ. ಆಮೇಲೆ ಮೂಡೆ, ಅರಿಶಿನ ಎಲೆಯ ಕಡುಬು, ಹಲಸಿನ ಕಡುಬು, ಪತ್ರೊಡೆ, ಕೆಸುವಿನ ಚಟ್ನಿ, ತಿಮರೆದ ಚಟ್ನಿ, ಮಾವಿನಕಾಯಿ ಚಟ್ನಿ, ಹುರುಳಿ ಸಾರು, ಆಮೇಲೆ ಸೌತೆ ಪದಂಗಿ ಗಸಿ, ಮುಳುಸತೆಕಾಯಿ ಗಟ್ಟಿ, ತೊಜಂಕಿದ್ದು ವಡೆ, ಪಚ್ಚಿರು ಅಂದರೆ ಹಲಸಿನ ಸೋಳೆದ್ದು ಪಲ್ಯ, ಹಲಸಿನ ಮುಳುಕ, ಕಣಲೆ ಕಡಲೆ, ಆಮೇಲೆ ಕೆಸುವಿನ ಎಲೆ ಮತ್ತು ಹರಿವೆ ಹಾಕಿದ ಗಸಿ, ಪೆಜಕಾಯಿಂದ ಕೇಳಿರ್ಬೋದು ಅದರದ್ದು ಚಟ್ನಿ, ಮಾವಿನ ಹಣ್ಣಿನ ಮೆಣಸಿನಕಾಯಿಯ ರುಚಿ ಈ ಆಟಿ ತಿಂಗಳಲ್ಲಿ ಮಾತ್ರ ನಾವು ನೋಡುವಂಥದ್ದು, ಸ್ಪೆಷಲ್ ಆಗಿ ಅಂತೂ ಮಳೆಗಾಲದಲ್ಲಿ ಸಿಗುವಂಥದ್ದು. ಈಗ ಕೊನೆಯದಾಗಿ ನನ್ನ ಮನಸ್ಸಲ್ಲಿ ಮೂಡುವಂಥ ಒಂದು ಹಾಡು ಸಾಮ್ರಾಟ್ ಚಿತ್ರದು. ನಿಮ್ಮ ಕಡೆ ಶೀರಾ ಅಂದರೆ ತಲೆ ಅಂತ ತಿಳ್ಕೊತೀರಿ, ನಮ್ಮ ಕಡೆ ಶೀರಾ ಅಂದರೆ ಕೇಸರಿ ಬಾತ್ ಅನ್ಕೋತೀವಿ. ಇದರಲ್ಲಿ ನೋಡಿ ತಿಂಡಿಗಳದೆಲ್ಲ ವಿಷಯ ಬರ್ತದೆ. ಸೊ ಇದಕ್ಕೆ ಸಂಗೀತ ನೀಡಿದವರು ಹಂಸಲೇಖ, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಾಲ್ಗುಡಿ ಶುಭ. ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಇನ್ನೊಂದು ಹೊಸ ಕಾರ್ಯಕ್ರಮದೊಂದಿಗೆ ಮತ್ತೆ ನಾನು ಹಾಜರಾಗ್ತೇನೆ. ಕೇಳ್ತಾರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ನಿಕಲ್ ಕೇನೊಂದುಲ್ಲರೆ ರೇಡಿಯೋ ಸಾರಂಗ್ 107.8 ಎಫ್ಎಂ ಇತ್ತೆ ತುಳು ಪ್ರಸಾರ. ಇನಿತೆ ಈ ತುಳು ಪ್ರಸಾರಡು ಕುಸುಮಾಕರ್ ಕೊಟ್ಟಾರ ಆರುಂಜಿ ಕತೆನು ಪನಿರ ಉಲ್ಲರೆ ಆ ಕತೆ ಓ ಪನ್ಪನೇನು ನಿಕ್ಲೇ ಕೇನೊಂದು ಬಲೆ
1: ಅವಂಜಿ ಗುತ್ತು ದೈಲ್ಲು ಪುದಾರ ಇರ್ಮಾಡಿ ಗುತ್ತು ರಡ್ಡು ಮಾಲಿಗೆ ದೈಲ್ಲು ತೂವರೆ ಬಾರಿ ಪೊರ್ಲು ಮಲ್ಲ ಚಾವಡಿ ದತ್ತಮೇಟು ಕೋನೆಡು ಕಲ್ಲುಟ್ಟಿ ಪಂಜುಲಿನ ಸಾನಲೊಂಡು ಎದುರುಡು ಜಾಲು ನಿಲ್ಕೆ ಪಾಡ್ದಿನ ದೊಂಪ ದೊಂಪದ ನಾಲು ಕಂಬಡು ಕಟದಿನ ಪೂಂಜೇರ್ಲು ಐಕ್ ಪಾಡ್ದಿನ ಬಾರ್ಲೇನು ಲಕ್ಕದ ತಿನ್ಯರೆ ಬರ್ಪಿನ ಬುಡ್ದೇಡ್ದಿನ ಕೋರ್ಲು ಜಾಲ್ ನಿಲ್ಕೆ ಗಲೀಜು ಮಲ್ತೊಂದಿತ್ತ ಎದುರುಡು ಒಂಜೆಕ್ಕೆರೆ ಕಂಗು ತೋಟಲ ಐತ ನಡುಟು ಗುವೇಲ್ಡು ಪನೆ ಪಾಡ್ದು ದೀತೇರ್ ಪನೆತ ಭೀಮದ ಮಿತ್ತು ಕುಲ್ದು ರಡ್ಡು ಪ್ರಾಯೋಗ ಬೈದಿನ ಕೋರಿಲು ಇಡೀ ದಿನ ಕಿಲೆ ತೊಂದಿತ್ತ ಪಂದು ಬೊಬ್ಬೆದಿ ಹೊಂದಿತ್ತ ತೋಟದಿಡೀಕಲ ರಡ್ಡು ಪೆರಡೆಲು ತನ್ನ ಕೌರವ ಸೈನ್ಯನಗಳೇನು ಪೂರ ಪತೊಂದು ಪೋದು ತಾರೆ ಕಂಗದ ಮುದೇಲ್ನು ಬೇರಿಡ್ ದಿಂಚಿದು ಒಕ್ಕುದು ರಾಣಿ ಪೆರಡೆ ದೀತನು
2: ಮಾರಿಲು ಮತ ಒಂಜಿ ದಂಟ ಬಸಲ ನಡಿಯರೆ ಬುಡು ಪೂಜ ಪುರಾ ದೊಂಕುದು ಮತ ಹಾಲು ಮಲ್ತು ಬುಡ್ತ ನಿನ್ನ ಕಾಡ್ದು ಸೊಂಟ ಬಲ್ಪೆತ್ತೆ ಒಲ್ಲ ಪೇಡ್ದ ವ್ಯಾಂದಡಿಕಲ ಬುಡ್ದು ತೈ ಪೂಜಾರ
1: ಒಂದು ಏರ್ಲತ್ತು ಒಂದು ಇಲ್ಲದ ಪೂವಕ್ಕೆ ಅಜ್ಜಿ ಒಂತ ಇಲ್ಲದ ಪಿರಮಿ ಬಲಿ ಒಂದು ಕೊಟ್ಟೆಡು ಉಲ್ಲಾಯ್ಡು ಕಾಂಡೆ ಕಟುಪಾಡ್ದಿನ ಕೈಕಾಂಜಿಲು ಬೋರಿಲು ಅರೆದುನ ಪೊರ್ಲು ಎಂಗ್ಲೇನು ಮೇರೆ ಬುಡ್ಲೆ ಎಂದು ಪಿದಾಯಿ ಬೊಬ್ಬೆದಿ ಒಂದುಲ್ಲ ಎದುರುಡು ಮಲ್ಲ ಬೈಪನೆಡು ಐಕ್ ಪಾಡ್ದಿನ ಬಾರನು ತಿನ್ಯಾರ ಪಿರಾವದ ಇಲ್ಲದ ಲಾಕಿಲು ಬತ್ತದು ಬೇತೆ ಕೋರಿಲ್ಲ ಲೆತ್ತೊಂದುಲ್ಲ ಪಂದು ಲೆತ್ತದು ತಿನ್ನೊಂದುಲ್ಲ ಉನ್ನೇನು ಮಾತ ತೂವೊಂದುಲ್ಲೇ ಗೋಡೆಡು ಅಡ್ಡೆಡು ಪೆರ್ಗುಡನ್ನೆ ಕುಲ್ಲೊಂದು ಬೈಪನದ ಎದುರುಡುಂಡು ಕೋರಿದ ಗೂಡು ಗೂಡುದ ಮಿತ್ತು ಕೊಟ್ಟೆದ ಪಟ್ಟೆಗು ನೇಲಾದು ಕಟ್ಟದಿನ ಪುಡಾಯ್ಡು ಪೆದ್ಮೆದಿ ಪೆರಡ ತೆತ್ತಿದ ಮಿತ್ತು ಕುಲ್ಲೊಂದು ತೆತ್ತಿಗೆ ಕಾವು ಕೊರೊಂದುಲ್ಲಲು ಐತ ತಿರ್ತು ಕುತ್ತರಿ ಕಂಕನೆ ಪಾಡ್ದು ದೀತಿನ ಉಲ್ಲಾಯಿ ಪನ್ಪಿನ ಅಪಗತಾನೆ ಕಣ್ಣು ಬುಡ್ತಿನ ಕಿನ್ನಿ ಕೋರಿಲು ಮಾಡದ ಇಡೇಟು ಒಂಜಿ ಉಚ್ಚು ಕಾತೋಂದೆಲ್ಲೆ ತೆತ್ತಿ ತಿನ್ಯರೆಂದು ಪೆರಡ ಏಪ ಪಿದೇ ಪೋಪುಂಡು ಒಂದು ಪಾಂಡುಲ ಬಸವೆಲ್ಲ ಇಲ್ಲದ ನಾಯಿ ಅಜ್ಜಿ ದಂಟೇಡು ಒಂಜಿ ಬುಡಿಯರು ನನ್ನ ಇಂಚು ಬನ್ನಾಗ ಜಗಲಿಡು ಬಚ್ಚಿರದ ಹರಿವಾನ ಐತ ಎದುರುಡು ಕುಲ್ಲೊಂದಿತ್ತೇರು ಇಲ್ಲದ ಗುರ್ಕಾರೆ ಮೇರೆ ಮುದ್ದನ್ನ ಚೌಟೇರು ಇಲ್ಲಲು ಎಲ್ಲ ಭೂತೊಲೆಗು ಅಗೆಲು ದುಮ್ದಾನಿ ರಾತ್ರೇಡು ಚೌಟೇರು ದಡ್ಡಿದು ಕಡಿರಮಗಟ್ಟ ಪನ್ಪೇರು
3: ಕುಸುಮ ಎಲ್ಲ ನಂಕು ಅಗೆಲತ ಎಲ್ಲ ಕೋರಿದ ಗೂಡದ ಬಾಕಿಲ್ ದಪರವಲ್ಲಿ ದಯಪನ್ನಾಗ ಎಲ್ಲ ಬಕ ನಮ್ಮ ಪಿದಾರ್ದ ಭವನಾಗ ಕೋರಿ ಮಾತ ತಿಕ್ಕುಜಿತುಲ್ಲ ಅಗೆಲ್ಗು ಒಂಜು ವೇಳೆ ಮೀನಿ ಗೂಡದ ಬಾಕಿಲ್ ಗೆತ್ತದ ಕೋರಿ ಮೀನಿ ಬಲ್ತುಂಡತುಲ್ಲ ಬಕ ನಿನ್ನ ನಾಲಿನೇ ಕುತ್ಪಾಯನು ಬದಾಣದ
1: ಇಂದು ಕಾಂಕರಿದು ಪಂಡೇರ್ ಆಯ ಪುಲ್ಯ ಕಾಂಡೆ ಗೂಡದ ಬಾಕಿಲ್ ದೆಪ್ಪುನಾಗ ಒಂಜಿ ಕೋರಿ ಪಿದಾಡ್ದು ಇಮೇನ ತಪ್ಪದು ಬಲ್ತನು ಇಂಬೆ ನಾಡ್ದು ನಾಡ್ದು ತೂನಾಗ ಒಂದು ಬರಿತ ಇಲ್ಲದ ಬರೇಟು ಕುಲ್ಲೊಂದು ಪೆರಡೆಗು ಲೈನ್ ಹಾಕೊಂದುಂಡು ಕಕ್ಕ ಕಕ್ಕಿ ಕಿಕ್ಕಿ ಪಕ್ಕ ಕಬಣದು ಸಿಗ್ನಲ್ ಮಲ್ತೊಂಡು ನೈಕ್ ಪೆರಡೆ ಪೊಪ್ಪ ಪೊಲ್ಲೇರು ಪೊಪ್ಪ ಪೊಪ್ಪನು.

ಹಾ ಇಲ್ಲದ ಪೂರಾ ಪರಿಚಯ ಮಲ್ದಿ ಜತೆ ಚೌಟೆರೆಗು ಏಳು ಜೋಕುಲು ನಾಲ್ ಆನ್ ಮೂಜಿ ಪೊನ್ನು ದೂರದ ಕುಡ್ಲದ ಊರಿಗೂ ಮದ್ವೆ ಮಲ್ತು ಕೊಡ್ತೇರು. ಚೌಟೆರೆಗಲ ಬಿನ್ನೇರ್ ಕಟ್ಟುನ್ ಪಂಡ ಓಲಿಜ್ಜ ದಿನ ಭಾರಿ ಖುಷಿ. ಕುಡ್ಲ ಪಂಡ ಅಂಚೆನೇತೆ ಅವು ಒಂಜಿ ಕವನನೆ ಉಂಡತೆ ನಮ್ಮ ಊರು ಕುಡ್ಲ ಮನ ಸಾಪುಂಡು ಅವಲು ಪೋಯರ ಕುಡಲ ಕುಡಲ ಅವಲು ಉಂಡು ಏತು ಮಲ್ಲ ಕಡಲ ಅವೇನು ತೂದು ದಿಂಜುಂಡು ಎಂಕ್ಲ ಕುಡಲ ಅಂಚ ಪನಿಯರೆ ಪೋಂಡ ಚೌಟೇರ್ನ ಮಲ್ಲ ಮಗೆ ಆಯೇ ಭಾರಿ ಉಪದ್ರದೆ ಆಯನು ಆಲರ ತೀರಂದ ಚೌಟೇರು ಜಗ್ಗುನು ಗಟ್ಟಾಗ ಕಡಪುಟಿಯರು ಅವಲು ಆಗ ಬಗೆತುಂಡ ಅತ್ತು ಊರ್ದ ನೆನೆಪಾತುಂಡ ಗೊತ್ತುಜ್ಜಿ. ರಡ್ಡು ತಿಂಗಳು ಕರಿದು ಕಾಂಡೆ ಒಂಜಿ ದಿನ ಚೌಟೇರು ಎರ್ಲೆಗ್ ಬೈಪಾಡ್ರೆ ಬಂದು ಕಿದೇಕ ಪೋನಾಗ ಕಿದೇತ ಬೈತ ರಾಸಿಡು ಜಗ್ಗು ಬುರೋ ಒಂದೆ ಪೊರ್ಲು ನಿದ್ರೆ ಬಟ್ಟಿಡು ನಿದ್ರೆ ದಯಪಂಡ ಓಲ್ ಪೋಂಡಲ ತುಲೆ ನಮ್ಮ ಊರ್ದ ಲೆಕ್ಕ ಅವಂದು ತುಲೆ. ರಡ್ನೇ ಮಗೆ ಬೊಂಬಾಯ್ಡು ಶೂಟಿಂಗ್ದ ಬೇಲೆಡಿತ್ತೆ ಅವಲು ದಾದ ಬೇಲೆಡುಲ್ಲೇನ ಗೊತ್ತಿಜ್ಜಿ ಕ್ಯಾಮರಾ ಮ್ಯಾನ ಅತ್ತು ಕ್ಯಾಮರಾ ಕೊಡೆ ಬತ್ತುವೇನ ಅತ್ತು ಆಗಲೇ ಲೈಟ್ ಪಾಡುವೇನ ಅತ್ತು ಚಾಕನರೇನ ಗೊತ್ತಿಜ್ಜಿ. ಇತ್ತ ಆಯಲ ಮದುಮ್ಯಾದು ಊರುಡೆ ಸಟ್ಲಾತೆ ದಯಪಂಡ ನಮ್ಮ ಊರ್ದ ಲೆಕ್ಕ ಊರು ತಿಕ್ಕಂದು ತುಲೆ. ಮೂಜಿನೆತ್ತಾಯಲ ಬೇಗನೆ ಬೊಂಬಾಯಿ ಬೋದು ಹೋಟೆಲ್ಡು ಕೆಲಸಗೂ ಸೇರಿ ಅವಲು ಆಯನ ಪುರ್ಲು ತೂದು ದನಿ ಮ್ಯಾನೇಜರ್ನ ಕೆಲಸ ಕೊರಿಯರು ಗಲ್ಲೆಡು ಕುಲ್ಲಾಯರು ಎಡ್ಡ ಬೇಲೆಡಿತ್ತೆ. ರಡ್ಡು ವರ್ಷ ಬೆಂದಿನಾಯೇ ಆಗಲದಾದ ಊರೇನಿಡದ ಅನ್ನ ಬತ್ತದು ಊರುಡು ಕುಲ್ಲಿಯೇ ಮದಿಮೇಲಾಯೇ ಪುರ್ಲು ಅವಲೆ ಜಕ್ಕಬಾಡಿ ಊರುಡಿ ದಯಪಂಡ ಓಲ್ ಪೋಂಡಲ ತುಲೆ ನಮ್ಮ ಊರ್ದ ಲೆಕ್ಕ ಅವಂದು ತುಲೆ. ಕಡಿರ ಮಗೆ ಚೌಟೆರೆಗು ಭಾರಿ ಪ್ರೀತಿ ಆಯೇ ಮುಲ್ಪನೆ ಪೊಲ್ಲಿಗೆ ಕಲ್ತೋ ನಿತ್ತೆ ಶಾಲೆಗು ಪೋಪಿನ ಬಂಡ ಆಗ ಏಪತುಲ್ಲ ಜರ ಬರ್ಪುಣಿ ಶಾಲೆ ತಪ್ಪದು ಪೊಲ್ಲಿಗೆದ ಅಂಗಡಿಡು ಕುಲ್ಹೊಂದಿತ್ತೆ. ಶಾಲೆ ಬುಡ್ಪಾಯಿನ ಆಯನ ಅಕ್ಕ ಕುಡ್ಲಾಗು ಲೆತೊಂದು ಬತ್ತೇರು ಲೆತೊಂದು ಬತ್ತದು ಮುಲ್ಪ ಪೊರ್ಲು ಪೊಲ್ಲಿಗೆ ಮತ್ತೆ ಕಲ್ಪಾಯರು ಬೊಕ್ಕ ಆಯ್ಲ ಬೊಂಬಾಯಿಗೆ ರಟಿ ಬೊಂಬಾಯಿಗೆ ರಟ್ಟದು ಬೊಂಬಾಯಿಡು ಮೂಜು ವರ್ಷ ಬೆಂಡೆ ಕೇರಳಡು ಒಂಜು ವರ್ಷ ಬೆಂದೆ ಅಲ್ಪ ಮುಲ್ಪ ಅಂದು ಟೈಮ್ ಪಾಸ್ ಮಲ್ತದು ಲಾಸ್ಟ್ಗು ಕುಡ್ಲಾಗೆ ಬತ್ತಿ ಕುಡ್ಲಾಗ ಬತ್ತದು ಕುಡ್ಲಾಡೆ ನೆಲೆ ಊರಿ ದಯಪಂಡ ಅವು ಪನ್ಪೆರತ್ತೆ ಊರೂರು ಪೋಲೆ ದೇಶ ತಿರ್ಗಲೆ

0: ಚೌಟೆರೆನ ಗುರ್ಕಾರ್ ದಿನ ಪುದಾರ್ ಶಿವಮ್ಮ ಪಂದ್ ಮದಿಮ್ಯಾದ್ 55 ವರ್ಷ ಅಂಡಲ ಬುಡೆ ದಿನ ಪುದಾರ್ ಪಂದ್ ಲೆತ್ತಿನ ಅರತ್ ದಯಪಂಡ ಆತಲ ಆರೆಗ್ ಪ್ರೀತಿ ಹೊರವರ
1: ಇದೆಯೋಲಯ ಓಲಯ ಬಲಯ
0: ಎಂದು ಪನ್ನುವೇರ್ ಹೊರವರ ಒಂತ ಗರ್ವೋಡಿತ್ತೆರಡ
1: ಓಡ ಸಾಯ್ತು ಪೋಯ
0: ಪನ್ಪಿನಲ್ಲ ಉಂಡು ಪೊಂಜೇಗಲ ಆತೆ ಪ್ರೀತಿ ಅರಡ ತಿನ್ಪಿನ ತಿನ್ಯರೇಂಜಲ ಇತ್ತಲ್ಲ ಅರೆಗು ಗೆತ್ತದೀದ್ ಬೊಕ್ಕ ಜೋಕ್ಲೆಗ್ ಪಟ್ಟೇರು ಅಲ್ಪದ ಊರ್ದ ಒಂಜಿ ವರ್ಷೋಗು ಒಂಜೆ ಜಾತ್ರೆ ಐಟು ರಡ್ ತಿಂಗಳು ದುಂಬೆ ರೆಡಿ ಮಲ್ಪುವೇರು ರೊಟ್ಟಿ ಮಲ್ಪುನ ದಾನೆ ಐಕು ಬೇಲೆಗ್ ಜನ ಏತು ಆ ರೊಟ್ಟಿದ ಜಾಳ್ಡ್ ಪಾಡ್ದ ನುಂಗಾವ್ನ ಪೊರ್ಲು ಏತ ಆಂಡ ಅಲ್ಪದ ಗ್ರಾಮೋಡ್ಲತ್ ಬೇತ ಗ್ರಾಮೋಡು ಪಿದಾಯ ಗ್ರಾಮೋಡ್ಲ ಆರಡ ದೀಪ ಬಂಡಿ ಉಂದೇನು ಮಾತ ತೂವರೆ ಚೌಟೇರು ಕಡಿರ ಮಗಲ್ನ ಕಡಿರ ಮಗಲೆಲ್ಲ ಲೆತೊಂದು ಪೋವಂದಿತ್ತೇರು ಅವಳು ಏತು ಬೋಡು ಸುಗುನಪ್ಪ ನೆಯ್ಯಪ್ಪ ಕಾಜಿ ಪೂ ಪುಗ್ಗೆ ಎಂಚಿನ ಬೋಡು ಮಗಲೆಗ್ ಮಗಕ್ಕೆ ಗೆತ್ತೊಂದು ಇತ್ತೇರು ಊರ್ದ ಜಾತ್ರೆ ದಾನಿ ಇಲ್ಲಿ ತುಂಬ ಬಿನ್ನೇರು ಅರ್ನ ಜೋಕ್ಲೆಗ್ ಪೂರ ಜನಕ್ಲ ಡ್ರೆಸ್ ಹೊಸ ಸೀರೆ ಮತ್ತೆ ಗೆತ್ತುಕೊರೊಂದಿತ್ತೇರು ಆಂಡಲ ಹೊಸ ಸೀರೆ ತುತ್ತೊಂದು ಜಾತ್ರೆಗೆ ಪೋಂಡ ಚೌಟೇರು ನೆರ್ಪಿನ ಏಪಲ ಬುಡೇರು ಆರ್ ಪನ್ವೇರು
1: ನಮಗ ಹೊಸ ಸೀರೆ ತುತ್ತೊಂದುಪುರ ಜಾತ್ರೆ ಬರೆ ಬಲ್ಲಿ ದಯಬಂಡ ಜಾತ್ರೆದ ಅಲ್ಪ ಮತ ನಿಕುಲು ಕಂಡೋಡು ಮತ ಕುಲ್ದು ಹೊಸ ಸೀರೆ ಮನ್ನಾಪಿನತ ಅಂಚ ನಿಕುಲು ಈತಡ್ಡ ಕ್ರಾಯದ ಮತ ಹೊಸ ಸೀರೆ ತುತ್ತೊಂದು ಮತ ಬರೆ ಬಲ್ಲಿ ಮಗ ಜಾತ್ರೆಗೆ ಫೋನಗ ಪರ್ಕಾಡ್ ಸೀರೆ ಮತ ತುತ್ತೊಂದು ಬೋಡು
0: ಪಂಡದು ಏಪಲ ನೆರ್ಪಿನ ಬುಡೇರು ಅಪಗ ಪೂವಕ್ಕೆ ಅಜ್ಜಿ ಉಲಾಯ್ದು ಬತ್ತದು
2: ಮನಿ ಪಂದೆ ಕುಲ್ವಾಣ ಹೊಸ ಸೀರೆ ಕನ್ನತ್ತು ಕೊರಪುಲ್ಲ ಅಯ್ಯೇ ಕೂಡ ಹೊಸ ಸೀರೆ ತುತ್ತೊಂದು ಪೋಪಿನ ಪರ್ಚಿ ಬನ್ಪಿಲ್ಲ ಅಯ್ಯೇ ದಾನೆ ಮಗ ನಿಕ್ಕ ದಾನೆ ಪಿರಿದು ಜಾ ಗೋಡದ
0: ಆತ ಪನ್ನಗ ಚೌಟೇರ್ನ ದಂಬುಲಜ್ಜಿ ಕಡಿಡ್ದಾಲು ಅಮ್ಮೇರ್ ಲೆಕ್ಕನೆ ಭಾರಿ ಹಠತಾಲ್ ಹೊಸ ಸೀರೆ ತುತ್ತೊಂದು ಪಿದಾಡಿಯಲ್ ತನ್ನ ಮೆಗ್ಯಾನ್ ಲೆತ್ತೊಂದು ಗರುವಡು ಧರ ಧರನೆ ಮುಟ್ಟು ತಿಟ್ ಜತ್ತೊಂದು ಸೀದ ಪೋಪಲ್ ಸಾದಿಡು ಪೋನಗ ಅಲ್ಲ ಮದಿಮ್ಯಾಪಿನ ಆನ್ ಎದುರುಡು ತಿಕ್ವೆ ಆಗ ಗೊತ್ತಾಂಡ್ ಮೊಲೆಗ್ ದಾದನ ಗರ್ವೋಡುಲ್ಲಾಲು ಮೊಲ್ಲ ಮೋನೆ ತೂನನೆ ಬೆಚ್ಚೋಡುಲ್ಲಾಲು ಬಂದು ಗೊತ್ತಾಣ್ ತೂಕ ಮೊಲೆನೊಂತೆ

ಮುದ್ದನ್ನ ಚೌಟೇರ್ ಪಂಡ ಅಲ್ಪದ ಕೇರಿದ ಕಲೆಗು ಮಾತೆರೆಗ್ಲ ಬೋಡಾಯಿನ ಒಂಜಿ ನರಮಾನಿ. ಒಂಜಿ ಮುಡಿಕಟ್ಟು ನಾವಡು, ಒಂಜಿ ದಿನ

ಅಂತ ಬಾರ್ದು ಕಣ್ಣಿಗೆ ಕುಂಟು ಕಟ್ಟದು ಮುಡಿ ಕಟ್ಟದೇರಿಗೆ ತುಪ್ಪೆ ಬಾಡು ನಾವಾಡು ಬೈತ ಮುಟ್ಟೆ ಕಟ್ಟು ನಾವಾಡು ಉಂಡ್ಯದ ಮುಟ್ಟೆ ಮುಲಿತ ಮಾಡು ಬೇಪಿನ ಬಿಜಿಕರೆದ ಮುಟ್ಟೆ ಕಟ್ಟುನ ಒಂದು ಪೂರ ಅರೆನ ದತ್ತಕೈತ ಬೇಲೆ ಇಂಚ ಮಾತೆರ್ನ ಬಾಯ್ಲ ಮುದ್ದನ್ನೇ ಮುದ್ದನ್ನೇ ಬಂದು ಆರು ಒಂಜಿ ಬಂಗಾರದ ಪಟ್ಲೇರ್ಲೆಕ್ಕನೆ ಆತುತ್ತೇರ್ ಇಂಚೇನೆ ಎಡ್ಡೆಡೆ ಸಂಸಾರ ಪೋಂದಿತ್ತನು ಒಂಜಿ ದಿನ ಊರುಗು ಮಾರಿಯೇ ಜತ್ತುಂಡದನ್ನು ಬೀರಿಯೇ ಬುಡ್ದು ಪೊತ್ತುಂಡದನ್ನು ಅಕ್ಕಸ ಜರಿ ಉಂಡೋ ಭೂಮಿ ಬಿರಿ ಉಂಡೋ ಪಂಡದು ಗೊತ್ತಾಯ್ಜಿ ಅರ್ನ ಮೋಕೆದ ಗುರ್ಕಾಡ್ದಿ ಅರೇನು ಬುಡ್ದು ಪೋಯರ್ ಅಲ್ತು ಬೊಕ್ಕ ಅರ್ಧ ಅಪಗನೆ ಕುಲ್ದೇರು ಚೌಟೇರ್ ಮೂಜಿ ತಿಂಗೋಲ್ದು ಬೊಕ್ಕ ಒಂಜಿ ದಿನ ಎರುಕ್ಲೆಗ್ ಪೂರ ಎಣ್ಣೆ ಪೂಜಿದು ತಾನು ತಾಂಕ ದಿನ ಕೋರಿಲೇನ್ ಮಾತ ಹೊರರ ಪೂಜಿದು ನನ್ನವರ ಪೇಂಟೆಗೆ ಬೋದು ಬರ್ಪೆಂದು ನಾಲ್ಕು ಗಂಟೆಗೆ ಅಂಗಿ ಪಾಡ್ದು ಮುಂಡು ತುತ್ತುದು ಗೀಟು ಗಿಡದ ಬೈರಾಸನ್ನು ಪುಗ್ಗೆಲ್ಡು ಪಾಡಿನಾರು ಮದಿಮೇಲಕ್ಕನೆ ತೋಜೊಂದಿತ್ತೇರು ಅರೆಗೆ ಮಾತ್ರ ಗೊತ್ತೇ ಇಜ್ಜಾಂಡು ಒಂದು ಯಾನು ಕಡೇಕು ಐತಾಪಿನ ಬಂದು ಐತಾದು ಕನ್ನಡಿದ ದುಂಬು ಬತ್ತದು ತರಬಾರೆಂದು ತನ್ನ ಕೈನು ಮಿತ್ತುಕೊನೊಪ್ಪೇರು ಮಿತ್ತುಕೊನೆಯ ಕೈ ಅಡೆಗೆ ತಿರ್ತು ಬೂರುಂಡು ಅಡೆಗೆ ತಿರ್ತು ಆರ್ಲ ಬೂರುವೇರು ಜೋಕುಲು ಮಾತಾರೇನು ಜಗಳ್ಡಿ ಜೊಪುಡೇರು ಜೊಯ್ ದಿನ ಅರೆಗು ಪಿರ ಲಕ್ಕರೇನೆ ಆಯ್ದು ಒಂತೆ ದಿನ ಕುಲೊಂದು ಒನಸ್ ಮಲ್ತೇರು ಬೊಕ್ಕ ಜೊತ್ತಿನಡೆಗೆ ಬಾಯಿಡ್ದು ಕೊನೊದು ದೀಯರು ಅರೆಗು ವರವರ ಬೇಜಾರೊಡು ಬಬ್ಬುನು ನೆನೆತೊಂತೇರು ಬಬ್ಬು ಓ ಬಬ್ಬು ಸ್ವಾಮಿ ಬಬ್ಬು ದಾಯ ಬದುಕ ಪದ ಬಂದು ಕಣ್ಣೀರು ದಿ ಒಂದಿತ್ತೇರು ಬೂರುದು ಮೂಜಿ ದಿನೊಡ್ದು ಬೊಕ್ಕ ನೀರು ಮಾತ್ರ ಪರೊಂದಿತ್ತೇರು ಐನೇ ದಿನ ತಾನಿ ಎಂಕ್ಲೆಡನೆ ಜೋಕುಳ್ಡೆ ಮಾತ ತುಳಸಿ ನೀರು ಬುಡ್ಪಾಯಿರು ಇಡೆಗು ಮುದ್ದನ್ನ ಚೌಟೇರ್ನ ಕತೆ ಮುಗಿ ನೆಕ್ಕೆ ಪನ್ಪಿನಿ ಪುಟ್ಟು ನೋವು ಚೈಪಿ ನೋವು ಬೆರ್ಮೆರೆ ಮೈಮೆ ಜಕ್ಕಂದೆ ಬದುಕುನವೇ ನರಮಾನ್ಯ ಬೆರ್ಮೆ.

0: ಇತ್ತನೇಟ ಕುಸುಮಾಕರ್ ಕೊಟ್ಟಾರ ಆರ್ಪಂಡಿನ ಪೊರ್ಲುದ ಕತೆನ ಕೇನೊಂದು ಬತ್ತಾರೆ. ಇಡೆಗು ಈ ಕಾರ್ಯಕ್ರಮ ಮುಗಿಂಡ ಮಾತರೆಗ್ಲ ಸೊಲ್ಮೇಲು ಕೇನೊಂದು ಪುಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನಂದಲ್ಲರು ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲೇನಕ್ಕೆ ಏನೊಂದು ಬರ್ಕಾ

0: ಹಾಯ್, ಯಾನಿಗನ್ ರಕ್ಷಿತ್ ಶೆಟ್ಟಿ. ನೀವು ಕೇಳೋಂದುಲ್ಲರು ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು.
1: ಲಪ್ಪ ಲ

0: ఒంటి పెట్టింది కంగంగి చివన్న మల్ల కరంద
1: అంటే

ಮಾನ ಕೋಣಿಗೆ ಗುರುವಪ್ಪಣ್ಣನ ಗರುವವರಿಣಿಗೆ ಸೀನ ಮೇಸ್ತ್ರಿನ ಮಾನ ಕೋಣಿಗೆ ಗುರುವಪ್ಪಣ್ಣನ ಗರುವವರಿಣಿಗೆ

रेडियो सारंग 107.8 FM

ಈತನೇಟ ಕೆಲವೊಂಜಿ ತುಳು ಪದಕುಲೇನೆ ಕೇನೊಂದು ಬರ್ತಾರೆ. ಇಡೆಗ ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಲೋದು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕ.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪಟ್ಲ ಸಂಭ್ರಮ 2024 ಈ ಕಾರ್ಯಕ್ರಮದಲ್ಲಿ ನಡೆದ ಗಾನ ವೈಭವ, ವಿವಿಧ ಭಾಗವತರುಗಳಿಂದ ಗಾನ ವೈಭವ.

ಗಣಪತಿ ಕೌತುಕದ ಪ್ರಸ್ತುತಿಗೆ ಹಿಮ್ಮೇಳದವರ ಕೊಡುಗೆ ಅಪಾರ. ಅದು ಬಹಳ ಕ್ಲಿಷ್ಟ ಕಷ್ಟ. ಅದರಲ್ಲಿ ಸಹಕರಿಸಿದಂತ ಮದ್ದಳೆ ಚಂಡಿಯವರನ್ನ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ, ಈಗ ಯಕ್ಷಗಾನದ ತೆಂಕುತಿಟ್ಟಿನಲ್ಲಿ ಒಂದು ಶೈಲಿಯನ್ನೇ ನಿರ್ಮಾಣ ಮಾಡಿ ಪ್ರಾತಸ್ಮರಣೀಯರಾಗಿ ನಮ್ಮ ಪಾಲಿಗೆ ಪೂರ್ವಸೂರಿಗಳಾಗಿರುವಂತವರು ಬಲಿಪ ಭಾಗವತರು. ಬಲಿಪ ಶೈಲಿ ಎಂಬುದೇ ಒಂದು ರೋಮಾಂಚನವನ್ನು ಎಬ್ಬಿಸುವ ಶೈಲಿ. ಅದರಲ್ಲಿಯೂ ಅವರ ಪದ್ಯಗಳ ಸಾಲಿನಲ್ಲಿ ಒಂದು ಉಚ್ಚಾಯವಾದಂತಹ ಸಾಲಿನಲ್ಲಿ ನಿಲ್ಲಬಹುದಾದ ಪದ್ಯ ಶರಣು ತಿರುವಗ್ರ ಶಾಲಿ ವಾಹಿನಿ. ಅದು ಕೇಳಿದ ಕ್ಷಣದಲ್ಲಿ ಬಲಿಪರ ಹೆಸರು ನೆನಪಾಗ್ತದೆ ನಮಗೆ. ಈಗ ಯುವ ಭಾಗವತರಿಬ್ಬರು ಸೇರಿ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಮತ್ತು ಶ್ರೀಮತಿ ಅಮೃತಾಡಿಗ ಇವರ ದ್ವಂದ್ವ ಪ್ರಸ್ತುತಿಯಲ್ಲಿ ಬಲಿಪ ಶೈಲಿಯಲ್ಲಿಯೇ ಶರಣು ತಿರುವಗ್ರ ಶಾಲಿ ವಾಹಿನಿಯನ್ನು ಪ್ರಸ್ತುತಪಡಿಸಬೇಕು ಅಂತ ಕೇಳಿಕೊಳ್ತೇನೆ.

ದುರ್ಗಾ ಸಿಂಹವಾಹಿನಿಯ ಸ್ತುತಿಯನ್ನ ಮಾಡಿದ್ದೇವೆ. ಈಗ ಮುಂದೆ ಈಶ್ವರ ಸ್ತುತಿಯನ್ನ ಮಾಡುವುದಕ್ಕಿದ್ದೇವೆ. ಸಭಾಲಕ್ಷಣದಿಂದಲೇ ಆಯ್ದುಕೊಂಡಂತಹ ಒಂದು ಪೀಠಿಕಾ ಸ್ತ್ರೀವೇಷದ ಪದ್ಯ, ಸ್ತ್ರೀವೇಷದವರನ್ನ ಕುಣಿಸುವಂತಹ ಪದ್ಯದ ಪ್ರಸ್ತುತಿಯನ್ನು ನಾವೀಗ ಮಾಡಲಿಕ್ಕಿದ್ದೇವೆ. ಬಡಗುತಿಟ್ಟಿನ ಉಭಯ ಭಾಗವತರು ಶ್ರೀಯುತ ಸುಜನ್ ಹೆಗಡೆ ಹಾಗೂ ಶ್ರೀಯುತ ದಿನೇಶ್ ಬೆಪ್ಪಡೆ ಇವರ ದೊಂದು ಪ್ರಸ್ತುತಿಯಲ್ಲಿ ಇಂದು ಎನ್ನ ಮನೆಗೆ ನೀ ಚಂದದಿ ಕರೆದು ತಾರೆ ಸದಾಶಿವನ ಅಂತ ಒಂದು ಈಶ ಸ್ತುತಿಯನ್ನ ಇಲ್ಲಿನ ಇವತ್ತಿನ ಪ್ರಧಾನ ರೂವಾರಿಗಳಲ್ಲಿ ಓರ್ವರಾದಂತಹ ಕನ್ಯಾನ ಸದಾಶಿವ ಶೆಟ್ಟಿಯವರ ಸಮ್ಮುಖದಲ್ಲಿ ಸದಾಶಿವನ ಸ್ತುತಿಯನ್ನು ಮಾಡಬೇಕು ಅಂತ ಉಭಯ ಭಾಗವತರು

0: ಈ ಯುವಭಾಗವತರ ಪ್ರಸ್ತುತಿಯಲ್ಲಿ ಪೂರ್ವಸೂರಿಗಳಿಂದ ಕೈದಾಟಿದ ಕಲೆಯನ್ನ ಮುಂದೆ ಕೈದಾಟಿಸುವ ಹಾಗೆ ಹೊಣೆ ಹೊತ್ತುಕೊಂಡು ನಿರ್ವಹಿಸ್ತಾ ಇರುವುದನ್ನು ಕಾಣುತ್ತಾ ಇದ್ದೇವೆ. ಅಭಿನಂದನೆಗಳನ್ನ ಎಲ್ಲ ಯುವ ಭಾಗವತರಿಗೆ ಸಲ್ಲಿಸ್ತಾ,
1: ಇದುವರೆಗೆ ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪಟ್ಲ ಸಂಭ್ರಮ 2024 ಈ ಕಾರ್ಯಕ್ರಮದಲ್ಲಿ ನಡೆದ ಗಾನವೈಭವ, ವಿವಿಧ ಭಾಗವತರುಗಳು ನಡೆಸಿಕೊಟ್ಟ ಗಾನವೈಭವದ ಮೊದಲನೇ ಭಾಗ ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖೆ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ.

0: ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು, ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.
2: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
0: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು, ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಅಲ್ಲಕ್ಕನೆ ಭಾವ ಕೂರಾನೆ ಕಾಣದಿಲ್ಲೆ ಶಾಸ್ತ್ರ ನಾರು ಬುಡಿಸಿ ನಂಗ ಯಾವ ತಪ್ಪು ಯಾನ ಆಗಿದೆಯೋ.
1: ಅಲ್ಲಕ್ಕನೆ ಇನ್ನು ಎಡುತಿ ಬಸುರಿ ಆಗಿದ, ಹರಕೆ ಕಟ್ಟೋದು ತೀರ್ಸಲೆ, ಅದಕ್ಕೆ

0: ಅಲ್ಲಕ್ಕನೇ ಭಾವ ಯಾನಾದು ಜಾಗ ಮಾಡಿರೋದು
1: ಪೂರ ತುಬುಟವೇ ಕಣಿ.
0: ಓಹೋ ದೊಡ್ಡ ಕೂರ
1: ಅದು ದುಬಟಯ್ಯ ದುಬಟಯ್ಯ.

0: ಹೊತ್ತು ಹಾಡೊಂದು ಕಿವಿಗೆ ಬಿತ್ತು ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು
2: ರೇಡಿಯೋ ಸಾರಂಗ 107.8 FM

ಎಡ್ಡೆ ಸೀರೆ ನನದಾದೆಯೇ, ಎಂಕಿತ್ತೆ ಉಂದು ಯಾವುಯೇ. ಆನೆಗ ಗಂಟೆ ಬೋಡ, ಬೇರೆಗ್ ಬೊಲ್ದು ಬೋಡ. ಆನೆಗ ಗಂಟೆ ಬೋಡ, ಬೇರೆಗ್ ಬೊಲ್ದು ಬೋಡ.